ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 29 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲ ಪಕ್ಷದ ಷಷ್ಠಿ, ಅಂದರೆ 2026 ಇಸವಿ ಜುಲೈ ತಿಂಗಳ 20 ತಾರೀಕು ಸೋಮವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:35. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ವೆಂಕಣಗೌಡ ಪಾಟೀಲ್ ವಟಗಲ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ

0: ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ, ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು ಎಂಎಸ್ ಶೀಲಾ ಅವರಿಂದ. 7:30 ಸೇವಾವಾಹಿನಿ. 7:45, 8:30, 9:25, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ವಿ ರಮೇಶ್ ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಎ ಶ್ರೀಧರ್ ಅವರ ವೇಣುವಾದನ, ವಯಲಿನ್ ಕೇಶವ್ ಮೋಹನ್ ಕುಮಾರ್, ಮೃದಂಗ ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ಘಟ ತುಮಕೂರು ಬಿ ಶಶಿಶಂಕರ್. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಕೀರ್ತನಾ ವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಲೇಖಕಿ ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರನಾಮ ಕಾರ್ಯಕ್ರಮ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ ಹಾಗೂ ಧ್ಯೇಯ. ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತ ರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೀರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಹಾಗೂ ಸಂಜೆ 5:20 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಮಾ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ 2013 ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್. ನೇತ್ರ ತಜ್ಞರು ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಕೃಷಿ ದಿವಿಗೆ. ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: The monsoon session of Parliament will begin today. It will continue till 13th of August. The 25-day session will have 19 sittings, a report.
2: During the session, several important bills are expected to be taken up for discussion and passage. Today, the Lok Sabha is scheduled to take up the Supreme Court Number of Judges Amendment Bill 2026, and the Rajya Sabha is scheduled to discuss the Prevention of Insults to National Honour Amendment Bill 2026. Apart from these bills, registration of births and deaths Amendment Bill, Income Tax Amendment Bill, Micro, Small and Medium Enterprises Development Amendment Bill 2026 are also expected to be discussed during the monsoon session. Anupam Mishra, Akashvani News, Delhi.
1: On the eve of the monsoon session, government yesterday convened an all-party meeting at Parliament House. The meeting was chaired by Defence Minister Rajnath Singh. Over 50 leaders from 40 political parties attended the meeting. Speaking to media after the meeting, Parliamentary Affairs Minister Kiran Rijiju urged all political parties to ensure the smooth functioning of Parliament and engage in constructive discussions on key issues.
3: There are various demands by various political parties for discussion. We have said that let Parliament function smoothly. Exactly what are the issues to be discussed? That has to be decided in the Business Advisory Committee.
1: Lok Sabha Speaker Om Birla yesterday chaired the meeting of the Business Advisory Committee of the Lok Sabha. During the meeting, members representing the government as well as various political parties exchanged views on the legislative and other business proposed to be taken up during the session. Mr. Birla emphasized the importance of constructive deliberations, meaningful participation and adherence to the highest parliamentary traditions. Delhi police has clarified that no permission has been sought or granted for any protest march and procession in the New Delhi district in view of Parliament session beginning today. Madhya Pradesh Cabinet has approved the Uniform Civil Code UCC Bill during a special meeting held at Jagdishpur, a historic town near Bhopal. Addressing a press conference, Chief Minister Mohan Yadav said that the UCC will provide equal opportunities and rights to all communities, and this law is a major step in that direction. He said the UCC bill does not violate the fundamental rights of the citizens. The bill will now be tabled in the monsoon session of the State Assembly beginning today. Under the key provisions of UCC, more than one marriage will not be valid in the state. Divorce will have to follow a legal process. Women and men will get equal inheritance rights. Registration of live-in relationships will be mandatory within 1 month. Spain beat defending champions Argentina 1-0 in extra time to become FIFA World Cup 2026 champions. Spain substitute Ferran Torres scored in the 106th minute to give his team a 1-0 win over Argentina in the final at New York, New Jersey Stadium last night. After a tense and fiercely contested 90 minutes ended goalless, Torres finally broke the deadlock in the 106th minute. The victory secured Spain's second men's FIFA World Cup title and their first since lifting the trophy in 2010. With its victory, Spain became the first nation to simultaneously hold the World Cup crowns in both men's and women's soccer. The championship dethroned Argentina, which was trying to become the first repeat champion since Brazil in 1962. In men's cricket, England beat India by 27 runs in the third ODI and sealed a 2-1 series win at Lord's in London last night. England set a target of 388 runs for India. Chasing the target, visitors could score 360 runs for 7 in 50 overs. Opting to bat first, England scored 387 runs for the loss of 3 wickets in the allotted 50 overs. And that is the end of this news bulletin.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6:10. ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ.
4: ಏನು ರಂಗ ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗೀತಾರಾಧನಾ ಕಾರ್ಯಕ್ರಮದ ಮೊದಲಿಗೆ ಎಂ ಕೀರವಾಣಿ ಮತ್ತು ಸಂಗಡಿಗರು ಹಾಡಿರುವ ಸಂಪ್ರದಾಯ ಗೀತೆಯನ್ನು ಆಲಿಸೋಣ. ಸಾಂಬ ಸದಾಶಿವ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚನ್ನಬಸವಣ್ಣ ಅವರ ಒಂದು ವಚನ. ಇಲ್ಲದ ಮಾಯೆಯನ್ನು ಉಂಟು ಮಾಡಿಕೊಂಡು ಬಲ್ಲತನಕ್ಕೆ ಬಾಯ ಬಿಡಲೇತಕೋ. ಹಾಡಿದ್ದಾರೆ ಚಂದನ್ ಬಾಲಾ.

ಗೀತಾರಾಧನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ರಾಜೇಶ್ವರಿ ಪಂಡಿತ್ ಅವರು ಹಾಡಿರುವ ವಿಜಯದಾಸರ ರಚನೆ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ.

ಕಾರ್ಯಕ್ರಮದ ಕಡೆಯಲ್ಲಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ ಮಾತೆ ಶ್ರೀ ಭಾರತೀಯ ಸಂಸ್ಕೃತಿ. ರಚಿಸಿದ್ದಾರೆ ದೇಸಾಯಿ ದತ್ತಮೂರ್ತಿ.

0: ಇದುವರೆಗೂ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ, ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ.
2: ಆಕಾಶವಾಣಿ ಚಿಂತನ ವೆಂಕನಗೌಡ ವಟಗಲ್ ಅವರಿಂದ.
3: ನಮ್ಮ ಜೀವನದಲ್ಲಿ ಸಮಾಜ ಶಾಸ್ತ್ರಜ್ಞರ ಆಲೋಚನೆಯಂತೆ ಮಾನವನು ಕೂಡ ಒಂದು ಪ್ರಾಣಿಯೇ. ಆದರೆ ಮಾನವನು ಸಮಾಜ ಜೀವಿ, ಉಳಿದ ಪ್ರಾಣಿಗಳಂತೆ ಎಲ್ಲೆಂದರಲ್ಲಿ ವಾಸ ಮಾಡುತ್ತಾ ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಜೀವಿಸಲು ಅಸಾಧ್ಯ. ಎಲ್ಲ ಮಾನವರು ಒಬ್ಬರಿಗೊಬ್ಬರು ಬಂಧು ಬಳಗ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ ಎಂದು ಬಾಂಧವ್ಯರಿಂದ ಒಂದು ಕಡೆ ಸೇರಿ ಜೀವಿಸುವುದಕ್ಕೆ ಕುಟುಂಬ ಎಂದು ಕರೆದರು. ಈ ಕುಟುಂಬದಲ್ಲಿ

0: ಒಂದು ಗಂಡು ಹೆಣ್ಣು ಹೇಗೋ ಜೀವನ ನಡೆಸುವುದರ ಬದಲಾಗಿ ಹಿರಿಯರೆಲ್ಲರೂ ಸೇರಿ ಇಬ್ಬರನ್ನು ಸುಖಮಯವಾಗಿ ಜೀವಿಸಲು ವಿವಾಹ ಎಂಬ ಬಂಧವನ್ನು ಸೃಷ್ಟಿಸಿ ಮಕ್ಕಳ ಲಾಲನೆ ಪಾಲನೆಗೆ ಇಬ್ಬರೂ ಸಹವರ್ತಿಗಳಾಗಿರುವಂತೆ ಸಾಮಾಜಿಕ ಕಾನೂನು ತಂದು ಪರಸ್ಪರರು ಆನಂದವಾಗಿರುವಂತೆ ಏರ್ಪಾಟು ಮಾಡಿದರು. ಗುರು ಹಿರಿಯರೆಲ್ಲರೂ ಸೇರಿ ಒಂದು ಗಂಡು ಹೆಣ್ಣನ್ನು ವಿವಾಹ ಮಾಡಿದಾಗ ಇಬ್ಬರ ಬಂಧವನ್ನು ಹೆಚ್ಚು ಗಟ್ಟಿ ಮಾಡುವರು ಮಕ್ಕಳು ಎಂಬ ಸೂತ್ರಧಾರನ ಅವಶ್ಯಕತೆ ಮುಖ್ಯವಾಗಿರುತ್ತದೆ. ಮದುವೆಯಾದ ನಂತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಯಸುವರು ತಾಯ್ತನದ ಹಂಬಲ. ಒಂದು ವರ್ಷದಲ್ಲಿ ಮಗುವನ್ನು ಹೆತ್ತಾಗ ತುಂಬ ಹರ್ಷಿಸುತ್ತಾರೆ. ಅಕಸ್ಮಾತ್ ಮಕ್ಕಳಾಗುವುದು ತಡವಾದರೆ ಅಕ್ಕಪಕ್ಕದ ಮನೆಯವರು ಬಂಜೆ ಎಂಬ ಕಠೋರ ಪದವನ್ನು ನುಡಿದಾಗ ಹೆಣ್ಣು ಮಕ್ಕಳಿಗೆ ತುಂಬ ಅಸಹನೀಯವಾಗುತ್ತದೆ. ಆಗ ಅವಳು ದೇವರಲ್ಲಿ ಮೊರೆ ಹೋಗುತ್ತಾಳೆ. ಮಕ್ಕಳ ಕೊಡು ಶಿವನೇ, ಮತ್ತೊಂದು ನಾನಲ್ಲೆ, ಹತ್ತು ಮಂದಿಯಾಗ ಹರಿನೀರು ತರುವಂಥ ಮುತ್ತೈದೆತನವ ಕೊಡು ಶಿವನೇ. ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯಗಳು ನಡೆದಾಗ ಮಕ್ಕಳಾಗದಿರುವವರನ್ನು ಕರೆಯುವುದಿಲ್ಲ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಹಾಶುಂಡು ಬೀಸಿ ಒಗೆದಂಗ, ಆ ರೀತಿಯಲ್ಲಿ ಆಡಿಕೊಳ್ಳುವಾಗ ಇನ್ನೂ ನೋವಾಗುತ್ತದೆ. ಹೆಣ್ಣೋ ಗಂಡೋ ಒಟ್ಟಾರೆ ಒಂದು ಮಗುವಾದರೆ ಸಾಕು ಎಂದು ಯೋಚಿಸಿದಾಗ ಹುಟ್ಟಿದ ಮಗುವಿನ ಬಾಲ ಲೀಲೆಗಳನ್ನು ತಾಯಿ ವರ್ಣಿಸಲು ಪದಗಳೇ ಸಾಲದು. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳವರೆಗೆ ಹಾಡಿದರೆ ಬೀಸಣಿಕೆಗಾಳೇ ಸುಳಿದಾವ. ಕಾಡಿಗಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ ಕಣ್ಣು ಕಂದಯ್ಯ ಮಾವ ಬಣ್ಣಿಸಿ ಕರೆದಾನ. ಬಟ್ಟಲ ಗಣ್ಣಾಕಿ ನೆಟ್ಟಿನ ಮೂಗಿನಾಕಿ, ಪಟ್ಟೆ ಸೀರೆಯಾಕಿ ನನ್ನ ಮಗಳು ಕಟ್ಟಿ ಮೇಲೆ ಕುಂತ್ಯಾಕ, ದಿಟ್ಟಾದ ಬಾರೇ ಒಳೆಯಾಕೆ. 14 ವರ್ಷ ವನವಾಸಕ್ಕೆ ಬಂದ ಸೀತಾದೇವಿ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಹೆರಿಗೆಯಾದಾಗ ಅರಮನೆಯನ್ನು ಮರೆಸಿದ ಮಕ್ಕಳ ವರ್ಣನೆ ಮಾಡುತ್ತಾಳೆ. ಮಕ್ಕಳ ಮುಂದೆ ಅರಣ್ಯವು ಕೂಡ ಅರಮನೆಯಂತೆಯೇ ಕಾಣುತ್ತದೆ. ಜನಕರಾಯನ ಮಗಳು ಬನಕ ತೊಟ್ಟಿಲು ಕಟ್ಟಿ ಲವಕುಶರನ್ನು ತೂಗ್ಯಾಳೋ ಸೀತಾದೇವಿ ನಗುತ ವನವಾಸ ಕಳೆದಾಳು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ತಮ್ಮ ಮಗು ಸ್ವರ್ಗ ಸುಖವನ್ನು ನೀಡುತ್ತದೆ. ಬಡತನದ ಹೆಣ್ಣು ಮಗಳಂತೂ ಮಗುವಿನ ಮುಗ್ಧ ನಗುವಿನಲ್ಲಿ ತನ್ನ 100 ನೋವುಗಳನ್ನು ಮರೆಯುತ್ತಾಳೆ. ಒಬ್ಬ ತಾಯಿ ಒಂದು ಮಗುವಿಗೆ ಜನ್ಮ ನೀಡಬೇಕಾದರೆ 9 ತಿಂಗಳು ಗರ್ಭದಲ್ಲಿರಿಸಿಕೊಂಡು ಹೆರಿಗೆ ನೋವು ಸಹಿಸಿದ ತಾಯಿಗೆ ಮರುಜನ್ಮವಾದಷ್ಟೇ ನೋವು ಅನುಭವಿಸುತ್ತಾಳೆ. ಆದರೂ ಆಕೆಗೆ ಮಗು ಬೇಕು. ಆ ಮಗುವಿನ ಸೌಂದರ್ಯ ನೋಡಿ ಆಡಿಬಾ ನನಕಂದ ಅಂಗಾಲ ತೊಳೆದೇನು, ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನು. ಆ ತಾಯಿಗೆ ಮಗುವನ್ನು ಮುದ್ದಾಡಿ ಮುತ್ತಿನ ಮಳೆಗರದಷ್ಟು ಹೆಚ್ಚು ಖುಷಿ ಪಡೆಯುತ್ತಾಳೆ. ಇಂದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ಆನಂದ ಪಡುತ್ತಾರೆ.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಸಮಯವಾಗಿದೆ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯಸಿರಿ
3: ಸಸ್ಯಸಿರಿ
1: ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
2: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
1: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

ಶ್ರೋತೃಗಳೇ, ತೊಂಡೆ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ? ಕಳೆಯಂತೆ ಇದು ಎಲ್ಲ ಕಡೆ ಹಬ್ಬುವಂಥ ಸಸ್ಯ. ತೊಂಡೆ ಹಣ್ಣು ಅಥವಾ ತೊಂಡೆಕಾಯಿನಲ್ಲಿ ರುಚಿಕಟ್ಟಾದ ಪಲ್ಯವನ್ನು ತಯಾರಿಸಿ ನಾವೆಲ್ಲ ತಿಂದಿರ್ತೇವೆ. ಅದೇ ರೀತಿ ತೊಂಡೆ ಸೊಪ್ಪಿನಲ್ಲೂ ಸಹ ಅನೇಕ ಔಷಧಿಯ ಗುಣ ಇದೆ. ತೊಂಡೆಕಾಯಿ ಬಳಸುವುದರಿಂದ ಪಿತ್ತ ಕಡಿಮೆ ಆಗುತ್ತೆ. ಪಿತ್ತ ಅಂದರೆ ದೇಹದಲ್ಲಿ ಇರುವಂತಹ ಉಷ್ಣಾಂಶ, ಅಂಗೈ ಅಂಗಾಲು ಉರಿಯುವುದು, ಎಲ್ಲವೂ ಕೂಡ ಪಿತ್ತ ವೃದ್ಧಿಯಿಂದಲೇ ಬರುವಂಥ ಕಾಯಿಲೆಗಳಾಗಿವೆ.

0: ಹಾಗೂ ಕೆಲವರಿಗೆ ಚರ್ಮದ ತುರಿಕೆ ಹಾಗೂ ಚರ್ಮದ ಮೇಲೆ ಗಂದೆಗಳು ಏಳುವುದು ಇವೆಲ್ಲ ಕಾಯಿಲೆಗಳಲ್ಲಿ ತೊಂಡೆಸೊಪ್ಪು ಅತ್ಯಂತ ಸೂಕ್ತವಾದ ಮನೆಮದ್ದು. ಆದ ಕಾರಣ ಆಹಾರವಾಗಿ ತೊಂಡೆಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತ ವೃದ್ಧಿಯಾಗುತ್ತೆ, ಯಕೃತ್ ಶುದ್ಧೀಕರಣ ಆಗುತ್ತೆ, ಮಧುಮೇಹವನ್ನು ನಿಯಂತ್ರಿಸುವಂಥ ಶಕ್ತಿ ಸಹ ಈ ತೊಂಡೆಸೊಪ್ಪಿಗಿದೆ. ತೊಂಡೆ ಹಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿದ್ದರೆ ತೊಂಡೆ ಸೊಪ್ಪಿನಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿವೆ. ಇಂತಹ ತೊಂಡೆ ಸೊಪ್ಪಿನಲ್ಲಿ ತಯಾರಿಸಬಹುದಾದಂಥ ಒಂದು ರುಚಿಕಟ್ಟಾದ ಆಹಾರದ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಬನ್ನಿ. ತೊಂಡೆ ಎಲೆಗಳನ್ನು ತೆಕ್ಕೊಂಡು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು. ನಂತರ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಇದಕ್ಕೆ ಒಂದು ಚಮಚ ಜೀರಿಗೆ, 8-10 ಕಾಳುಮೆಣಸು ಹಾಗೂ 1-2 ಚಮಚ ಕಾಯಿಯ ತುರಿಯನ್ನು ಹಾಕಿ ನೀರಿನಲ್ಲಿ ರುಬ್ಬಿಕೊಳ್ಳಬೇಕು. ಈ ಮಿಶ್ರಣವನ್ನು ಹಿಂಡಿ ರಸವನ್ನು ಮಾತ್ರ ತೆಕ್ಕೋಬೇಕು. ಈ ರಸಕ್ಕೆ ರುಚಿಗೆ ತಕ್ಕಷ್ಟು ಮಜ್ಜಿಗೆ, ನೀರು, ಉಪ್ಪು, ಅವಶ್ಯಕತೆ ಇದ್ದರೆ ಬೆಲ್ಲವನ್ನು ಹಾಕಿ ನಂತರ ಒಂದು ಬಾಣಲೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿ ಈ ಮಿಶ್ರಣವನ್ನು ಸೇರಿಸಿದರೆ ರುಚಿಕಟ್ಟಾದ ತೊಂಡೆ ಸೊಪ್ಪಿನ ಮಜ್ಜಿಗೆ ಸಾರು ಸಿದ್ಧ ಆಗುತ್ತೆ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಈ ಮೊದಲು ಹೇಳಿದಂತಹ ಎಲ್ಲ ಔಷಧೀಯ ಗುಣಗಳು ನಮಗೆ ದೊರೆಯುತ್ತೆ. ತೊಂಡೆ ಸೊಪ್ಪನ್ನು ಆಹಾರವಾಗಿ ತಯಾರಿಸಿ ಸೇವಿಸಿ ಮತ್ತು ಆರೋಗ್ಯದಂದಿರಿ. ಹಾಗೆ ಇನ್ನೊಂದು ಔಷಧೀಯ ಆಹಾರ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್. ಈ ಹೆಸರನ್ನು ನೀವು ಕೇಳೇ ಇರ್ತೀರಾ. ಅತ್ಯಂತ ಸುವಾಸನೆಯನ್ನು ಹೊಂದಿರುವಂತಹ ಈ ಹುಲ್ಲನ್ನು ಬೆರೆಸಿ ತಯಾರಿಸುವ ಚಹಾ ರುಚಿಕರವಾಗಿರುತ್ತೆ ಮತ್ತು ಆಹ್ಲಾದಕರವಾಗಿಯೂ ಸಹ ಇರುತ್ತೆ. ಇದನ್ನು ಆಯುರ್ವೇದದಲ್ಲಿ ಉಶೀರ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚ ಅಥವಾ ಲಾವಂಚದ ಬೇರು ಅಂತಲೂ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ವೆಟಿವಿರಾ ಸಿಜನಾಡಿಸ್. ಇದರ ಬೇರು ಹಾಗೂ ಎಲೆ ದೇಹಕ್ಕೆ ತಂಪು ಕಾರಕ. ವಾಂತಿಯ ಸಂಕಟ ಉಂಟಾಗುತ್ತಿದ್ದರೆ ಅದನ್ನು ಸಹ ನಿಯಮಿತವಾಗಿ ಮಜ್ಜಿಗೆ ಹುಲ್ಲನ್ನು ಸೇವನೆ ಮಾಡೋದ್ರಿಂದ ನಾವು ನಿಗ್ರಹಿಸಬಹುದು. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ದೇಹಕ್ಕೆ ತಂಪು. ಈ ಮಜ್ಜಿಗೆ ಹುಲ್ಲನ್ನು ಕೇವಲ ಚಹಾಕ್ಕೆ ಹಾಕಿ ಸೇವಿಸುತ್ತೇವೆ, ಆದರೆ ಇದರಲ್ಲಿ ಸ್ವಾದಿಷ್ಟಕರವಾದ ತಂಬುಳಿಯನ್ನು ಸಹ ನಾವು ಮಾಡಬಹುದು. ಅದನ್ನು ಮಾಡೋ ವಿಧಾನ ತಿಳ್ಕೊಳ್ಳೋಣ ಬನ್ನಿ. ಮಜ್ಜಿಗೆ ಹುಲ್ಲಿನ ಉದ್ದನೆಯ 8-10 ಎಲೆಗಳನ್ನು ತೆಕ್ಕೋಬೇಕು. ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, 4-5 ಕಾಳುಮೆಣಸು, 1-2 ಚಮಚದಷ್ಟು ಕಾಯಿ ತುರಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಇದರ ರಸವನ್ನು ಹಿಂಡಿ ಕೇವಲ ರಸವನ್ನು ಮಾತ್ರ ಸಂಗ್ರಹಿಸಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ನೀರು, ಉಪ್ಪನ್ನು ಮಿಶ್ರಣ ಮಾಡಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ಮಜ್ಜಿಗೆ ಹುಲ್ಲಿನ ಮಜ್ಜಿಗೆಯ ಸಾರು ತಯಾರಾಗುತ್ತೆ. ಇದು ಸುಗಂಧಭರಿತವಾಗಿರುತ್ತೆ, ರುಚಿಕಟ್ಟಾಗಿರುತ್ತೆ ಮತ್ತು ಇದೊಂದು ಆರೋಗ್ಯಕರ ಖಾದ್ಯವಾಗಿದೆ. ಈ ಮಜ್ಜಿಗೆ ಹುಲ್ಲಿನ ಮಜ್ಜಿಗೆ ಹುಳಿಯನ್ನು ತಯಾರಿಸಿ ಹಾಗೂ ಬಳಸಿ ಆರೋಗ್ಯದಿಂದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ
3: ಸಸ್ಯಸಿರಿ
2: ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8:15 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಮಳೆಗಾಲದ ನೆನಪುಗಳು ಈ ಕುರಿತು ವಿಶೇಷ ಚಿತ್ರಚಿತ್ತಾರ. ಪ್ರಸ್ತುತಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
5: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:40:10.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಆಕಾಶವಾಣಿ
10: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
11: ಸಿರಿಗನ್ನಡ ದೇವಿಯ ಮುಕುಟ
9: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ.

0: ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ. ಪದಪರಿಚಯ.
1: ಈ ದಿನ ನಾವು ತಿಳಿದುಕೊಳ್ಳುವ ಪ್ರಥಮ ಪದ ರುಜು. ಒಪ್ಪ, ಸಹಿ, ಅಂಕಿತ, ಹಸ್ತಾಕ್ಷರ, ದಸ್ಕತ್ತು, ಪ್ರಮಾಣ, ಸಾಕ್ಷ್ಯ, ನೇರವಾದ, ಪ್ರಾಮಾಣಿಕವಾದ, ನ್ಯಾಯವಾದ, ಆಡಂಬರವಿಲ್ಲದ, ಸರಳವಾದ, ವಕ್ರವಲ್ಲದ ಮುಂತಾದ ಅರ್ಥಗಳನ್ನು ಹೊಂದಿರುವ ಈ ಶಬ್ದ ಹಿಂದೂಸ್ತಾನಿ ಮೂಲದ್ದು. ರಸ ಋಷಿ ಕುವೆಂಪು ಅವರ ದೇವರು ರುಜು ಮಾಡಿದನು ಎಂಬ ಅತ್ಯುತ್ತಮ ಕವಿತೆಯನ್ನು ಯಾರು ತಾನೇ ಕೇಳಿಲ್ಲ? ರಸವಶನಾಗುತ್ತ ಕವಿ ಅದನ್ನು ನೋಡಿದ್ದನ್ನು ಕನ್ನಡಿಗರೆಲ್ಲ ಓದಿಯೇ ಇರುತ್ತಾರೆ. ಆದೇಶಕ್ಕೆ ಸಚಿವರು ರುಜು ಹಾಕುವುದೊಂದೇ ಬಾಕಿ. ಮರಣ ಪತ್ರ ಬರೆದವರು ರುಜು ಮಾಡದೆ ನಿಧನರಾದರು. ಅವಳು ಹೇಳಿದ್ದನ್ನು ರುಜು ಮಾಡಿದಳು. ಈಗ ಗಿಡ ರುಜುವಾಗಿದೆ ಎಂದು ಮುಂತಾಗಿ ನಾವೀ ಪದವನ್ನು ಎಲ್ಲೆಡೆ ಉಪಯೋಗಿಸುತ್ತೇವೆ. ಕನ್ನಡದ್ದೇ ಎಂದೆನಿಸುವಂತಾಗಿರುವ ಈ ಪದಕ್ಕೆ ಸಂಬಂಧಪಟ್ಟ ಪದ ರುಜುವಾತು. ಈ ಪದಕ್ಕೆ ದೃಢಪಡಿಸುವ ಸಾಧನ, ಪುರಾವೆ, ಸಾಧಿಸುವಿಕೆ ಎಂಬುದಾಗಿ ಅರ್ಥಗಳಿವೆ. ಅವನು ತಾನು ನಿರಪರಾಧಿ ಎಂದು ರುಜುವಾತು ಪಡಿಸಬೇಕಿದೆ. ಗಾಂಧೀಜಿಯವರು ಸತ್ಯಾಗ್ರಹಕ್ಕಿರುವ ಶಕ್ತಿಯನ್ನು ರುಜುವಾತು ಪಡಿಸಿದರು ಎಂದೆಲ್ಲ ಈ ಪದ ಬಳಕೆಯಾಗುತ್ತಿದೆ. ಆದರೂ ಹಿಂದಿಗಿಂತ ಇಂದು ಈ ಪದದ ಬಳಕೆ ಕಡಿಮೆಯಾಗಿದ್ದು ಇದರ ಜಾಗವನ್ನು ಸಹಿ ಹಾಗೂ ಆಂಗ್ಲದ ಸಿಗ್ನೇಚರ್ ಎಂಬ ಪದಗಳು ಆಕ್ರಮಿಸಿಕೊಳ್ಳುತ್ತಿವೆ. ಎರಡನೆಯ ಪದ ಹಿಸುಣ. ಸಂಸ್ಕೃತದ ಪಿಶುಣ ಪದ ಕನ್ನಡದ ತದ್ಭವ ರೂಪದಲ್ಲಿ ಪಿಸುಣವಾಗಿ ಕ್ರಮೇಣ ಹಿಸುಣ ಎಂದಾಗಿದೆ. ಈ ಪದದ ಬಳಕೆಯು ಇತ್ತೀಚೆಗೆ ಕಡಿಮೆಯಾಗಿದ್ದು ಇದರ ಜಾಗವನ್ನು ಚಾಡಿಕೋರ, ಕಿವಿಚುಚ್ಚುವವ, ತೀಟೆ ತಿಮ್ಮ ಎಂಬ ಪದಗಳು ಆವರಿಸಿಕೊಳ್ಳುತ್ತಿವೆ. ಹಿಸುಣ ಎಂದರೆ ಚಾಡಿ, ಚಾಡಿಕೋರ, ನೀಚ, ಹಂಗನ ಹಕ್ಕಿ ಎಂದೆಲ್ಲ ಅರ್ಥಗಳಿವೆ. ಈ ಪದಕ್ಕೆ ಸಂಬಂಧಿಸಿದ ಸಮೀಪ ಪದವಾಗಿ ನಾವು ಹಿಸುಣಾಡು ಎಂಬ ಪದ ಗಮನಿಸಬಹುದು. ಚಾಡಿ ಹೇಳು, ಇನ್ನೊಬ್ಬರ ಮೇಲೆ ದೋಷ ಹೊರಿಸುವ ಮಾತಾಡು, ಕಿವಿಚುಚ್ಚು ಎಂಬರ್ಥಗಳು ಈ ಪದಕ್ಕಿದ್ದು ಹಿಸುಣಾಡುವುದು ಯಾರಿಗೂ ಶೋಭೆ ತರದು, ಹಿಸುಣತೆಯಿಂದಾಗಿ ಆತ ಎಲ್ಲರಿಗೂ ಬೇಡಾದ ಎಂದೆಲ್ಲ ಹಿರಿಯ ತಲೆಮಾರಿನ ಜನ ಈ ಪದ ಬಳಸುವುದನ್ನು ನಾವು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗಮನಿಸಬಹುದು.
0: ತಪ್ಪು ಒಪ್ಪು.
1: ಪ್ರಶ್ನಾರ್ಥಕ ವಾಕ್ಯಗಳಲ್ಲದೆ ನೇತ್ಯಾತ್ಮಕ ವಾಕ್ಯಗಳಲ್ಲಿ ಯಾರು ಎಂದು ಬಳಸುವುದು ತಪ್ಪು, ಯಾರೂ ಎಂದು ಬಳಸುವುದು ಒಪ್ಪು. ಉದಾಹರಣೆಗೆ ಈ ವಾಕ್ಯ ಗಮನಿಸಿ. ಆಟೋ ಹಿಂದೆ ಬರೆದಿದ್ದ ಈ ಸಾಲು ಕೇಳಿ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ. ಸೂಕ್ಷ್ಮವಾಗಿ ಅವಲೋಕಿಸಿ. ಇಲ್ಲಿಯ ಯಾರು ಪದ ಯಾರೂ ಎಂದಾಗಬೇಕಿತ್ತು. ಅಂದರೆ ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಎಂದಾಗಬೇಕಿತ್ತು. ಆಗ ಸರಿಯಾಗುತ್ತಿತ್ತು. ಈಗಾಗಲೇ ಹೇಳಿರುವಂತೆ ಯಾರು ಎಂಬುದು ಪ್ರಶ್ನಾರ್ಥಕ ಪದಗಳಲ್ಲಿ ಮಾತ್ರ ಬಳಕೆಯಾಗುತ್ತದೆ. ಉದಾಹರಣೆಗೆ ಕನ್ನಡ ಚಿತ್ರರಂಗದಲ್ಲೀಗ ಮೊದಲ ಸ್ಥಾನದಲ್ಲಿರುವ ನಟ ಯಾರು? ಇಲ್ಲಿ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಯಾರು ಪದ ಬಳಸಿದ್ದು ಸರಿ. ಯಾರೂ ಎನ್ನುವುದು ನೇತ್ಯಾತ್ಮಕವಾದದ್ದು, ಅಂದರೆ ಅದು ನೆಗೆಟಿವ್ ವಾಕ್ಯಗಳಲ್ಲಿ ಮಾತ್ರ ಬಳಕೆಯಾಗುವಂಥದ್ದು. ಉದಾಹರಣೆಗೆ ಈಗಿನ ನಟರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ನಟಿಸುವವರು ಯಾರೂ ಇಲ್ಲ. ಇದು ನೇತ್ಯಾತ್ಮಕ ವಾಕ್ಯ. ಹಾಗಾಗಿ ಇಲ್ಲಿ ಯಾರೂ ಪದ ಬಳಸಿದ್ದು ಸರಿಯಾಗಿಯೇ ಇದೆ. ಈಗ ಈ ಉದಾಹರಣೆ ಕೇಳಿ. ಇಲ್ಲಿ ಯಾರು ಮೂತ್ರ ಮಾಡಬಾರದು? ನೇತ್ಯಾತ್ಮಕವಾಗಿರುವ ಈ ವಾಕ್ಯ ಹೇಗೆ ಪ್ರಶ್ನಾರ್ಥಕವಾಗಿ ನಗೆಪಾಟಲಾಗಿ ಅರ್ಥ ಕಳೆದುಕೊಂಡಿದೆ ನೋಡಿ. ಈ ವಾಕ್ಯದಲ್ಲಿ ಯಾರೂ ಬಳಸಿದಾಗಲೇ ಸರಿಯಾಗುವುದು, ಅಂದರೆ ಇಲ್ಲಿ ಯಾರೂ ಮೂತ್ರ ಮಾಡಬಾರದು ಎಂದಾದಾಗಲೇ ಸರಿಯಾಗುವುದು. ಇನ್ನು ಮುಂದೆ ಇಂಥ ತಪ್ಪನ್ನು ಯಾರು ಅಲ್ಲ ಯಾರೂ ಮಾಡದಿರೋಣ.
0: ಸುಮಧುರ.
1: ಈ ಬಾನು ಈ ಚುಕ್ಕಿ. ಅತ್ಯುತ್ತಮ ಭಾವಗೀತೆಗಳಿಂದಾಗಿಯೇ ಕನ್ನಡಿಗರ ಎದೆಯಲ್ಲೊಂದು ಶಾಶ್ವತ ಸ್ಥಾನ ಪಡೆದಿರುವ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಕನ್ನಡಿಗರಿರುವಲ್ಲೆಲ್ಲ ರೆಕ್ಕೆ ಬಿಚ್ಚಿ ಹಾರಾಡಿದ ಅನುಭಾವದ ಮನೋಹರವಾದ ಗೀತೆ ಇದು.

0: ಜಗತ್ತಿನ ಸೌಂದರ್ಯವನ್ನು, ಭಗವಂತನ ಅನಂತ ಪ್ರೀತಿಯನ್ನು ಕಂಡು ಉಪಕೃತಗೊಂಡ ಕೃತಜ್ಞತೆಯಿಂದ, ಧನ್ಯತೆ ಮಾನ್ಯತೆ ಹಾಗೂ ಆತ್ಮಸಂತೃಪ್ತಿಗಳಿಂದ ಅಭಿವ್ಯಕ್ತಿಸಿದ ಗೇಯಾತ್ಮಕ ಕವಿತೆ ಇದು. ಬಾನು ಚುಕ್ಕಿ ಹೂವು ಹಕ್ಕಿಗಳ, ಹರ್ಷ ಉಕ್ಕಿ ತೇಲುವ ಮೋಡಗಳ, ಆದಿ ಅಂತ್ಯವಿರದ ನೀಲಿಯಲ್ಲಿ ಇಟ್ಟವರಾದರೂ ಯಾರೆಂಬ ಕವಿಯ ಅರಿವಿನ ಚರಮಸೀಮೆಯಲ್ಲಿ ಮೂಡುವ ವಿಸ್ಮಯದ ಪ್ರಶ್ನೋತ್ತರಗಳೇ ಇಲ್ಲಿ ಕಾವ್ಯವಾಗಿ ಅಭಿವ್ಯಕ್ತಿ ಪಡೆದಿವೆ. ಹೂವಿಗೊಂದು ಬಣ್ಣ, ಜೀವಿಗೊಂದು ಕಣ್ಣ, ಹಸಿವಿಗೆಲ್ಲ ಅನ್ನ, ಕೊಟ್ಟ ಕರುಣಿಯ ಮೂಲ ತನ್ನನ್ನಿಲ್ಲಿ ಮರೆಸಿದೆ. ನದಿಗಳನ್ನೆಲ್ಲ ಕುಡಿದೂ ತುಳುಕದ ಕಡಲು, ಎಷ್ಟೆಲ್ಲ ಮಳೆ ಸುರಿದೂ ಮುಗಿಯದ ಮುಗಿಲು, ಮಿತಿಮೀರಿದ ತಾರೆಗಳಿದ್ದೂ ತುಂಬದ ಬಯಲು, ಇವೆಲ್ಲ ಯಾರ ಮಾಯೆ? ಹೊರಗಿನಂತೆ ನಮ್ಮೊಳಗೂ ಲೋಕವಿದ್ದು ಅಲ್ಲಿಯೂ ಅವನು ಕಾಣದಂತಿರಬಹುದೇನೋ. ಈ ಕಾರಣಕ್ಕೆ ಕವಿಗೆ ತನಗೆ ತಾನೂ ಕೂಡ ಸೋಜಿಗವೆ. ಈ ಕವಿತೆಯ ವಿಶಿಷ್ಟ ಪದ ಕೊಟ್ಟ ಕರುಣೆಯ ಮೂಲ ಮರೆಸಿಹುದು ತನ್ನ. ಇಂಥದೊಂದು ಅದ್ಭುತವಾದ ಜೀವ ಜಗತ್ತನ್ನು ಸೃಷ್ಟಿಸಿ ನಮಗೆ ಏನೆಲ್ಲವನ್ನೂ ಮಹಾದಾನಿಯಾಗಿ ಕೊಟ್ಟೂ ಕಾಣದಂತಿರುವ ಆ ದಿವ್ಯಶಕ್ತಿ ಯುಕ್ತಿಯ ಧ್ವನಿಪೂರ್ಣವಾಗಿ ಕಟ್ಟಿಕೊಟ್ಟು ಕವಿಯ ಅಥವಾ ಕವಿತೆಯ ಆತ್ಮದಾಶಯದ ಅನಂತ ಹೊಳಹು ದಳದಳಗಳ ತನ್ನಲ್ಲಿರಿಸಿಕೊಂಡು ಒಟ್ಟಾರೆ ಅನಿಸಿಕೆಯ ಭಾವಕ್ಕೆ ಅಕ್ಷರ ವಿಲಾಸದ ಪರಿಮಳದ ವಿಸ್ಮಯ ಸೂಸುತಿಹುದು ಈ ವಿಶೇಷ ಪದ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಜಯಪ್ಪ ಹೊನ್ನಾಳಿ.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 6:50. ಕೇಳಿ ರೈತರಿಗೆ ಸಲಹೆ.
5: ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಬೆಳೆಗಳಿಗೆ ಕೀಟ ರೋಗಗಳು ಬಂದಾಗ ಅದನ್ನು ಹತೋಟಿ ಮಾಡುವ ಸಲುವಾಗಿ ಕೀಟನಾಶಕಗಳನ್ನು ರೋಗನಾಶಕಗಳನ್ನು ಕೃಷಿಕರು ಸಿಂಪರಣೆ ಮಾಡ್ತಾರೆ. ಒಮ್ಮೆ ಇವರು ಯಾವ ರೀತಿ ಸಿಂಪರಣೆ ಮಾಡ್ತಾರೆ ಅನ್ನೋದನ್ನು ತಾವು ಹೋಗಿ ಗಮನಿಸಿದ್ರೆ

0: ಬಹಳಷ್ಟು ಸ್ವಾರಸ್ಯಕರವಾದಂತಹ ಅಂಶಗಳು ನಿಮ್ಮ ಗಮನಕ್ಕೆ ಬರ್ತವೆ. ರೈತರೇನು ಮಾಡ್ತಾರೆ, ಮಾರುಕಟ್ಟೆಗೆ ಹೋಗ್ತಾರೆ. ಅಲ್ಲಿ ಅಂಗಡಿಯವ್ರಿಗೆ ಕೇಳ್ತಾರೆ ಈ ಥರ ಕೀಟ ಬಂದಿದೆ, ರೋಗ ಬಂದಿದೆ ಅಂತ. ಅವರೇನು ಮಾಡ್ತಾರೆ, ಒಂದು ಕೀಟನಾಶಕ ದ್ರಾವಣ, ರೋಗನಾಶಕ ಪುಡಿ, ಮತ್ತು ಅಂಟು ಅಥವಾ ಸ್ಪ್ರೆಡರ್ ಅಂತ ಕರಿತೀವಿ, ಅಂಟು, ಯಾವುದಾದ್ರೂ ಒಂದು ಲಘು ಪೋಷಕಾಂಶದ ದ್ರಾವಣ, ಹೀಗೆ ಒಂದು ನಾಲ್ಕೈದು ಔಷಧಿಯನ್ನು ಸೇರಿಸಿ, ನೋಡಪ್ಪ ಇದನ್ನು ಒಂದು ಲೀಟ್ರಿಗೆ 1.5 ml, ಈ ಪುಡಿ ಆದರೆ 1.5 ರಿಂದ 2 ಗ್ರಾಮು, ಈ ಸ್ಪ್ರೆಡರ್ ಆದರೆ 2 ರಿಂದ 3 ಮಿಲಿ, ಹೀಗೆ ಒಂದು ಲೀಟರ್ಗೆ ಏನೇನೆಲ್ಲ ಸೇರಿಸಬೇಕು ಅನ್ನೋದರ ಲೆಕ್ಕಾಚಾರವನ್ನು ಕೊಟ್ಟು ಅವರು ಕಳಿಸ್ಕೊಡ್ತಾರೆ. ಈಗ ರೈತರು ವಾಪಸ್ ಮನೆಗೆ ಬರ್ತಾರೆ, ತಂದಿರುವಂತಹ ಔಷಧವನ್ನೆಲ್ಲ ಕಟ್ಕೊಂಡು ಜಮೀನ್ ಹತ್ರ ಹೋಗ್ತಾರೆ. ಅವ್ರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಸಿಂಪರಣೆ ಮಾಡೋದಕ್ಕೆ ಯಂತ್ರಗಳೇ ಇರೋದಿಲ್ಲ. ಅಕ್ಕಪಕ್ಕದವ್ರನ್ನು ಕೇಳ್ತಾರೆ ಅಥವಾ ರೈತ ಸಂಪರ್ಕ ಕೇಂದ್ರಗಳು ಇಟ್ಟಿರುವಂತಹ ಯಂತ್ರಧಾರೆಗೆ ಹೋಗಿ ಅಲ್ಲಿಂದಲಾದರೂ ಸ್ಪ್ರೇಯರನ್ನು ಬಾಡಿಗೆಗೆ ತರ್ತಾರೆ. ಈ ಸ್ಪ್ರೇಯರು ಎಷ್ಟು ನೀರು ಹಿಡಿಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಒಂದೊಂದು ಸ್ಪ್ರೇಯರ್ದು ಒಂದೊಂದು ಸಾಮರ್ಥ್ಯ ಇರುತ್ತೆ, ಅದನ್ನು ಅವ್ರು ಕೇಳೋದೂ ಇಲ್ಲ. ಅವ್ರೇನು ಮಾಡ್ತಾರೆ, ಅಲ್ಲೇ ಕಾಲುವೆನಲ್ಲಿ ಏನಾದರೂ ನೀರು ಹರಿತಾ ಇದ್ದರೆ ಆ ನೀರನ್ನು ಆ ಸ್ಪ್ರೇ ಟ್ಯಾಂಕ್ನೊಳಗಡೆ ತುಂಬ್ತಾರೆ. ಆಮೇಲೆ ಅವರು ಏನು ಹೇಳಿದಾರಲ್ಲ ಅಂಗಡಿಯವರು, 2 ml, 3 ml, ಮತ್ತು ಪುಡಿ ಆದರೆ 1 ಗ್ರಾಮು 2 ಗ್ರಾಮು, ಇದು ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಲ್ಲ. ಒಂದು ಬೆಂಕಿಪಟ್ಟಣದ ಮುಚ್ಚಲದಲ್ಲಿ ಕಣ್ಣಳತೆ ಮಟ್ಟದಲ್ಲಿ ಪುಡಿ ಹಾಕ್ತಾರೆ. ಹಾಗೆ ಅವರೇನು ಔಷಧವನ್ನು ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಒಂದು ಕಣ್ಣಳತೆ ಮಟ್ಟದಲ್ಲಿ ನೇರವಾಗಿ ಆ ಟ್ಯಾಂಕಿಗೆ ಹಾಕ್ಬಿಟ್ಟು ಜೋರಾಗಿ ಆ ಟ್ಯಾಂಕನ್ನು ಹಿಡಿದು ಅಳ್ಳಾಡಿಸ್ತಾರೆ. ನೋಡಿ, ಸಾಮಾನ್ಯವಾಗಿ ಕೀಟನಾಶಕ ಔಷಧಗಳನ್ನು ಪೆಟ್ರೋಲಿಯಂ ಬೇಸ್ನಲ್ಲಿ ಮಾಡಿರ್ತಾರೆ. ಅಂದರೆ ನೋಡಿದ್ರೆ ಎಷ್ಟೋ ಜನ ಅನ್ಕೋತಾರೆ ಸೀಮೆ ಎಣ್ಣೆ ಇದ್ದಂಗಿದೆ ಅಂತ. ಈ ಎಣ್ಣೆ ನೀರಿನ ಜೊತೆ ಸುಲಭವಾಗಿ ಬೆರೆಯೋದಿಲ್ಲ. ಇನ್ನು ಶಿಲೀಂದ್ರನಾಶಕಗಳು ಪುಡಿ ರೂಪದಲ್ಲಿರ್ತವೆ, ಇವು ಕೂಡ ನೀರಿನ ಜೊತೆ ಬೆರೆಯೋದು ಸ್ವಲ್ಪ ಕಷ್ಟನೇ. ಹೀಗೆ ಪುಡಿ, ಔಷಧ, ಒಂದು ಸ್ಪ್ರೆಡರು, ಇವೆಲ್ಲವನ್ನು ಸ್ಪ್ರೇ ಟ್ಯಾಂಕ್ನೊಳಗಡೆ ಹಾಕಿ ಅಳ್ಳಾಡಿಸ್ಬಿಟ್ಟು ಸಿಂಪರಣೆ ಮಾಡಿದ್ರೆ ಪುಡಿ ತಳದಲ್ಲಿ ಉಳಿಯುತ್ತೆ, ಆ ಸಿಂಪರಣಾ ದ್ರಾವಣ ಎಣ್ಣೆ ಏನಿದೆ ಅದು ನೀರಿನ ಮೇಲೆ ತೇಲುತ್ತೆ, ಸಮರ್ಪಕವಾದ ಸಿಂಪರಣೆ ಆಗೋದೇ ಇಲ್ಲ. ಆದರೆ ರೈತರಿಗೆ ಮನಸ್ತೃಪ್ತಿ, ಅಂಗಡಿಯವರು ಔಷಧಿ ಕೊಟ್ಟರು ನಾವು ಅದನ್ನು ಹೊಡೆದ್ವಿ ಅಂತ. ಈ ತರಹ ಕೀಟನಾಶಕಗಳನ್ನಾಗಲಿ ರೋಗನಾಶಕಗಳನ್ನಾಗಲಿ ಸಿಂಪರಣೆ ಮಾಡಿದ್ರೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ಹೀಗಾಗಿ ರೈತರು ಮುಂಚಿತವಾಗಿ ನಿಮ್ಮಲ್ಲಿರೋವಂತಹ ಸ್ಪ್ರೇ ಟ್ಯಾಂಕ್ಗಳ ಸಾಮರ್ಥ್ಯವನ್ನು ತಿಳ್ಕೊಳ್ಳಿ, ನಾಜಲ್ಗಳನ್ನು ಯಾವುದನ್ನು ಬಳಸಬೇಕು ಅಂತ ಹೇಳಿ ಅಂಗಡಿಯವರನ್ನು ಕೇಳಿ ತಿಳ್ಕೊಳ್ಳಿ, ಮತ್ತು ಎಷ್ಟೋ ಸಾರಿ ಹೋಸ್ ಪೈಪ್ಗಳು ಸರಿ ಇರೋದಿಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ. ಮೊದಲು ಸಲಕರಣೆಗಳನ್ನು ಸಿದ್ಧ ಮಾಡಿಕೊಳ್ಳಿ, ಆಮೇಲೆ 1 ಎಕರೆಗೆ ಬೇಕಾದಂತಹ ಶಿಲೀಂದ್ರನಾಶಕದ ಪ್ರಮಾಣ, ರೋಗನಾಶಕದ ಪ್ರಮಾಣ ಎಲ್ಲವನ್ನು ಮೊದಲಿಗೆ 1-5 ಲೀಟರ್ನಲ್ಲಿ ಬೆರೆಸಿಬಿಟ್ಟು ಚೆನ್ನಾಗಿ ಅದನ್ನು 1 ಎಕರೆಗೆ ಬೇಕಾದಷ್ಟು ಸಿಂಪರಣ ದ್ರಾವಣಕ್ಕೆ ಸೂಕ್ತವಾಗುವಂತೆ ಮೊದಲೇ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಆಮೇಲೆ ಸಿಂಪರಣೆ ಮಾಡಿದ್ರೆ ನೀವು
1: ಆಕಾಶವಾಣಿ ಮೈಸೂರು FM 100.6, ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸಂಸದಃ ಪ್ರಾವೃಟ್ ಸತ್ರಂ ಅದ್ಯಾರಭ್ಯ ಅಗಸ್ತ ಮಾಸಸ್ಯ ತ್ರಯೋದಶ ದಿನಾಂಕ ಪರ್ಯಂತಂ ಪ್ರಚಲಿಷ್ಯತಿ. ಪಂಚವಿಂಶತಿ ದಿನಾನಾಂ ಸತ್ರೇಸ್ಮಿನ್ ಏಕೋನವಿಂಶತಿ ಉಪವೇಶನಾನಿ ಭವಿಷ್ಯಂತಿ. ಸತ್ರೇ ಅನೇಕಾನಿ ಮಹತ್ವಪೂರ್ಣಾನಿ ವಿಧೇಯಕಾನಿ ಚರ್ಚಾಯೈ ಅಂಗೀಕರಣಾಯ ಚ ಉಪಸ್ಥಾಪಿತಾನಿ ಭವಿಷ್ಯಂತಿ ಇತ್ಯಪೇಕ್ಷತೆ. ಅದ್ಯ ಲೋಕಸಭಾಯಾಂ ಸರ್ವೋಚ್ಚ ನ್ಯಾಯಾಲಯಸ್ಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಂಶೋಧನ ವಿಧೇಯಕಂ 20-26, ರಾಜ್ಯಸಭಾಯಾಂ ಚ ರಾಷ್ಟ್ರೀಯ ಸಮ್ಮಾನಸ್ಯ ಅಪಮಾನ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಹಾಗೂ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ ಇಬ್ಬರು ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಕೇಂದ್ರ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿ ನವೋದ್ಯಮಿಗಳ ನವೀನ ಆವಿಷ್ಕಾರಗಳಿಗಾಗಿ ಕೊಡಮಾಡುವ ಪ್ರಸಕ್ತ ಸಾಲಿನ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ದೇಶದ 26 ನವೋದ್ಯಮಿಗಳು ಆಯ್ಕೆಯಾಗಿದ್ದು, ಕರ್ನಾಟಕದಿಂದ ಇಬ್ಬರು ಸ್ಥಾನ ಪಡೆದಿರುವುದು ವಿಶೇಷ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಯುವ ವಿಜ್ಞಾನಿ ಅಕ್ಷಯ್ ಜೈವಂತ್ ಮಶೇಲ್ಕರ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್

0: ಖಾದರ್ ನೀತಿ ಆಯೋಗದ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಅನುಷಾ ಆಚಾರ್ ತಮ್ಮ ಸ್ಟಾರ್ಟ್ಅಪ್ ಮಾ ವೇದಾಸ್ ಮೂಲಕ ನಾವಿನ್ಯತೆಯೊಂದಿಗೆ ಪರಿಚಯಿಸಿದ, ಬಾಣಂತನದ ಹಂತದಲ್ಲಿ ಪೌಷ್ಟಿಕಾಂಶಯುಕ್ತ ಪಾರಂಪರಿಕ ಉಪಚಾರದ ಆಹಾರ ಉತ್ಪನ್ನ ಆಯ್ಕೆಯಾಗಿದೆ. ಈ ಕುರಿತು ಒಂದು ವರದಿ.
1: ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರದ ಅನುಷಾ ಆಚಾರ್ ಬಿಇ ಇಲೆಕ್ಟ್ರಿಕಲ್ ಪದವೀಧರೆ. ಪತಿ ಪ್ರಜ್ವಲ್ ಆಚಾರ್ ಜೊತೆ ದೇಸಿ ಆಹಾರದ ಮೌಲ್ಯವರ್ಧನೆಯ ನವೋದ್ಯಮ ಸ್ಥಾಪಿಸಿದ್ದಾರೆ. ಮೆಂತೆ ಸತ್ವ, ಬಾಣಂತಿ ಲೇಹ್ಯ, ಬೆಳ್ಳುಳ್ಳಿ ಲೇಹ್ಯ, ಮೆಂತೆ ಲಡ್ಡು ಮುಂತಾದ ಬಾಣಂತಿ ತಾಯಂದಿರ ಆರೈಕೆಯ ಖಾದ್ಯಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಇಂದಿನ ಯುವ ಪೀಳಿಗೆಯ ತಾಯಂದಿರಿಗೆ ಹಿರಿಕರ ಆಹಾರ ಪರಂಪರೆ ಮತ್ತು ಪದ್ಧತಿಯನ್ನು ಪರಿಚಯಿಸುವ ಜೊತೆಗೆ ಪಾಲಿಸುವ ಮಹತ್ವ ತಿಳಿಸುವ ಕೆಲಸವನ್ನು ಅನುಷಾ ಆಚಾರ್ ಮಾಡುತ್ತಿದ್ದಾರೆ. ದೇಶದ 250 ಅಧಿಕ ನವೀನ ನವೋದ್ಯಮಗಳು ಪರ್ದಾ ಕಣದಲ್ಲಿದ್ದವು. ಅಂತಿಮ ಹಂತದಲ್ಲಿ 26 ನವೋದ್ಯಮಿಗಳು 2026 ಸಾಲಿನ ರಾಷ್ಟೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಈ ತಿಂಗಳ 31 ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಷಾ ಪ್ರಜ್ವಲ್ ಆಚಾರ್ ಸೇರಿದಂತೆ ರಾಜ್ಯದ 2 ನವೋದ್ಯಮಿಗಳಿಗೆ ರಾಷ್ಟೀಯ ಪುರಸ್ಕಾರ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾ ವೇದಾಸ್ ನವೋದ್ಯಮದ ಪ್ರವರ್ತಕಿ ಅನುಷಾ ಆಚಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾವೇದಾಸ್ ಇದೊಂದು ಅಡುಗೆ ಮನೆಯಿಂದ ಆರಂಭವಾಯಿತು. ನನ್ನ ಅಜ್ಜಿಯವರಿಂದ ಕಲಿತ ಈ ಪ್ರಸವೋತ್ತರ ಪೌಷ್ಟಿಕ ಆಹಾರ ಪದ್ಧತಿಗಳನ್ನು ಸುರಕ್ಷಿತ ಗುಣಮಟ್ಟದ ಮತ್ತು ಬಳಸಲು ಸುಲಭವಾದ ಉತ್ಪನ್ನಗಳಾಗಿ ರೂಪಿಸಿದ್ದೇವೆ. ನಮ್ಮ ಉತ್ಪನ್ನಗಳು FSSI ಪ್ರಮಾಣೀಕೃತವಾಗಿದೆ ಹಾಗೂ ಪೌಷ್ಟಿಕ ಮತ್ತು ಶೆಲ್ಫ್ ಲೈಫ್ ಪರೀಕ್ಷೆಗಳನ್ನು ಪೂರೈಸಿವೆ. ಸ್ಥಳೀಯವಾಗಿ ದೊರೆಯುವ ಕಾಲ ಪರೀಕ್ಷಿತ ನೈಸರ್ಗಿಕ ಪದಾರ್ಥಗಳಿಂದ ತಯಾರಾಗಿವೆ ಹಾಗೂ ಯಾವುದೇ ಕೃತಕ ಬಣ್ಣ, ಸಂರಕ್ಷಕ ಅಥವಾ ರಾಸಾಯನಿಕಗಳನ್ನು ಹೊಂದಿಲ್ಲ. ಇಂದು ಮಾರುಕಟ್ಟೆಯಲ್ಲಿ ಮಹಿಳೆಯರ ಆರೋಗ್ಯಕ್ಕಾಗಿ ಅನೇಕ ಕ್ಯಾಪ್ಸುಲ್ಗಳು ಅಥವಾ ಪೂರಕ ಆಹಾರಗಳಿವೆ. ಆದರೆ ಮಾವೇದಾಸ್ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ಆಧುನಿಕ ಜೀವನ ಶೈಲಿಗೆ ಹೊಂದುವ ರೀತಿಯಲ್ಲಿ ಒದಗಿಸುವ ನೈಸರ್ಗಿಕ ಪರ್ಯಾಯವಾಗಿದೆ. ನಮ್ಮ ದೃಷ್ಟಿಕೋನವು ಪ್ರಸವೋತ್ತರ ಆರೈಕೆಗೆ ಮಾತ್ರ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಶಿಶು ಆಹಾರ, ಲ್ಯಾಕ್ಟೇಷನ್ ಬಾರ್ಗಳು ಮತ್ತು ಆರೋಗ್ಯಕರ ಆಹಾರ ಉತ್ಪನ್ನಗಳನ್ನು ಮೂಲಕ ಜೀವನದ ಪ್ರತಿಯೊಂದು ಹಂತಕ್ಕೂ ಪೌಷ್ಟಿಕ ಆಹಾರಗಳನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಮಾವೇದಾಸ್ ಪ್ರೇರಣೆ ಏನಂದ್ರೆ ನನ್ನ ಅಜ್ಜಿ ಅವರ ಆ ಸಾಂಪ್ರದಾಯಿಕ ಪಾಕ ವಿಧಾನಗಳಿಂದ ಬಂದಿವೆ. ಈ ಅಮೂಲ್ಯ ಜ್ಞಾನವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನನ್ನ ಮುಖ್ಯ ಧ್ಯೇಯ ಆಗಿದೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಪ್ರಸವೋತ್ತರದ ಪೌಷ್ಟಿಕ ಆಹಾರಗಳ ಕುರಿತು ಹಾಗೂ ಅದರ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದೇವೆ. ಗ್ರಾಮೀಣ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಕೂಡ ಹೊಂದಿದ್ದೇವೆ. ಸ್ಥಳೀಯ ರೈತರಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಿದ್ದೇವೆ.
0: ರಾಯಚೂರು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯ ಸಚಿವ ಸಂಪುಟ ಸಭೆ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಸಭೆಯ ಬಳಿಕ ಈ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಪ್ರಾದೇಶಿಕ ಎಐ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಕೃಷಿ, ಆರೋಗ್ಯ, ಶಿಕ್ಷಣ, ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳು, ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳಿಗೆ ಎಐ ಆಧಾರಿತ ಪರಿಹಾರಗಳನ್ನು ಈ ಕೇಂದ್ರ ರೂಪಿಸಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ವಿಜಯಪುರ ಜಿಲ್ಲೆಯಲ್ಲಿ ವೈಯಕ್ತಿಕ ಕಾಮಗಾರಿ ಹಾಗೂ ಸಮುದಾಯ ಆಧಾರಿತ ಅಭಿವೃದ್ಧಿ ಒಳಗೊಂಡಂತೆ ಒಟ್ಟು 318 ಕಾಮಗಾರಿಗಳನ್ನು ಯೋಜಿಸಲಾಗುವುದು ಎಂದು ಜಿಲ್ಲಾಧಿಕಾರಿ DK ಆನಂದ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರೊಂದಿಗೆ ಬರ ನಿರ್ವಹಣೆ ಕುರಿತ ಆನ್ಲೈನ್ ಸಭೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದರು.

0: ಗ್ರಾಮೀಣ ಜನ ಉದ್ಯೋಗ ಅರಸಿ ಗುಳೆ ಹೋಗದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಶಾಲೆ ಹಾಗೂ ಅಂಗನವಾಡಿಗಳ ದುರಸ್ತಿಗೂ ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದಿನಿಂದ 24ನೇ ತಾರೀಖಿನವರೆಗೆ ನಿತ್ಯ ಸಂಜೆ 5:30ಕ್ಕೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಬೆಂಗಳೂರಿನ ಡಾ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಸಿರಿಗನ್ನಡಂ ಗೆಲ್ಗೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿಯನ್ನು ಭಾಷಾತಜ್ಞ ಪ್ರೊಫೆಸರ್ ಗಣೇಶ್ ದೇವಿ ಇಂದು ಸಂಜೆ ಪ್ರದಾನಿಸಿ ಗೌರವಿಸಲಿದ್ದಾರೆ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳಿಂದ ಪರಾಭವಗೊಳಿಸಿ ಸ್ಪೇನ್ ತಂಡ ನೂತನ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಪಂದ್ಯದ ಹೆಚ್ಚುವರಿ ಅವಧಿಯ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರ್ರಾನ್ ಟೊರೆಸ್ ಜಯದ ಗೋಲು ಗಳಿಸಿದರು. ಬೆಂಗಳೂರು ಕೋರಮಂಗಲದ ರಾಷ್ಟೀಯ ಕ್ರೀಡಾಗ್ರಾಮದಲ್ಲಿ ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವಣ ಫಿಫಾ ವಿಶ್ವಕಪ್ 2026 ಫೈನಲ್ ಪಂದ್ಯದ ಸಾರ್ವಜನಿಕ ಪ್ರದರ್ಶನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಕರ್ನಾಟಕ ಅಪಾರ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದ ರಾಜ್ಯ, ಶ್ರೇಷ್ಠತೆಗಾಗಿ ಶ್ರಮಿಸಲು ನಮ್ಮ ರಾಜ್ಯ ಮತ್ತು ರಾಷ್ಟವನ್ನು ಹೆಮ್ಮೆಯಿಂದ ಪ್ರತಿನಿಧಿಸಲು ಫುಟ್ಬಾಲ್ ಸ್ಫೂರ್ತಿ ನೀಡಲಿ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹಾರೈಸಿದ್ದಾರೆ. ಅಂತಾರಾಷ್ಟೀಯ ಚೆಸ್ ಫೆಡರೇಷನ್ ಫಿಡೆ 1924 ಜುಲೈ 20ರಂದು ಸ್ಥಾಪನೆಯಾಯಿತು. ತನ್ನಿಮಿತ್ತ ಇಂದು ಅಂತಾರಾಷ್ಟೀಯ ಚದುರಂಗ ದಿನಾಚರಣೆ. ಆಚರಿಸಿ ರಚಿಸಿ ಮತ್ತು ವ್ಯತ್ಯಾಸ ಉಂಟುಮಾಡಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ಚೆಸ್ ದಿನಾಚರಣೆ ಪರಿಕಲ್ಪನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. 1966 ಆರಂಭವಾದ ಚೆಸ್ ದಿನಾಚರಣೆಯನ್ನು ಭಾರತ ಸೇರಿದಂತೆ 178 ದೇಶಗಳಲ್ಲಿ ಆಚರಿಸಲಾಗುತ್ತಿದೆ. ಒಂದು ಚಂದ್ರ, ಒಂದು ದೃಷ್ಟಿ, ಒಂದು ಭವಿಷ್ಯ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಚಂದ್ರ ದಿನಾಚರಣೆ. 1969 ಜುಲೈ 20ರಂದು ಅಪೋಲೋ 2 ಕಾರ್ಯಾಚರಣೆ ವೇಳೆ ಮಾನವ ಭೂಮಿಯ ಉಪಗ್ರಹ ಚಂದ್ರನ ಮೇಲೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡಿದ ವಾರ್ಷಿಕೋತ್ಸವದ ಸ್ಮರಣಾರ್ಥ ವಿಶ್ವಸಂಸ್ಥೆ ಘೋಷಿಸಿದ ಅಧಿಕೃತ ದಿನಾಚರಣೆಯಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದ್ದು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಎಲ್ಲ ಶಾಲೆ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ರಜೆ ಘೋಷಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಳ್ಳಲಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ಧಾರವಾಡದ ಕೆಸಿಡಿ ಕಾಲೇಜ್ ಆವರಣದಲ್ಲಿ ಮತದಾರ ಜಾಗೃತಿ ಸ್ವೀಪ್ ಚಟುವಟಿಕೆ ಭಾಗವಾಗಿ ಇಂದು ಮಧ್ಯಾಹ್ನ 12 ಗಂಟೆಗೆ ವಿದ್ಯಾರ್ಥಿಗಳ ಮಾನವ ಸರಪಳಿ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ 78.78% ಮತದಾರರ ಅರ್ಜಿಗಳ ಗಣಕೀಕರಣ ಪೂರ್ಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ರಾಷ್ಟೀಯ ಯುವ ಸಾಧಕ ಗೌರವ ಪುರಸ್ಕಾರಕ್ಕೆ ಕರ್ನಾಟಕದ 2 ನವೋದ್ಯಮಿಗಳು ಆಯ್ಕೆ. ರಾಯಚೂರು ಟ್ರಿಪಲ್ ಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟತಾ ಕೇಂದ್ರ ಸ್ಥಾಪನೆಗೆ ಸಚಿವ ಸಂಪುಟ ಅನುಮೋದನೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನ, ಇಂದಿನಿಂದ 5 ದಿನಗಳ ಸಂಭ್ರಮಾಚರಣೆ. ಇಂದು ಅಂತಾರಾಷ್ಟೀಯ ಚದುರಂಗ ಕ್ರೀಡೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:16. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಂಎಸ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ತನು ತುಂಬಿ ಮನ ತುಂಬಿ ಚಿತ್ತ ಚೇತನ ತುಂಬಿ, ರಚನೆ ಕಡೆಂಗೋಡ್ಲು ಶಂಕರ ಭಟ್ಟ.

ಎಂಎಸ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪುತಿ ನರಸಿಂಹಾಚಾರ್ ಅವರ ರಚನೆ ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ.

ಇಂದು ಮಧ್ಯಾಹ್ನ 1:20 ಡಾಕ್ಟರ್ ಶಿಲ್ಪಾ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 7:30:10. ಸೇವಾವಾಹಿನಿ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ

ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲಾ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ, 3 ಪಾಲಿಟೆಕ್ನಿಕ್ ಡಿಪ್ಲೊಮೊ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸುಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದ್ದು, ಇಲಾಖೆಯ ವೆಬ್ಸೈಟ್ https://swdservices.karnataka.gov.in/prize-money-client-app/register ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-2520-910. ಸೇವಾವಾಹಿನಿ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್. ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ವಾರ್ತೆಗಳ ವಿವರ. ಬಹುನಿರೀಕ್ಷಿತ ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಳ್ಳಲಿದ್ದು 13 ಆಗಸ್ಟ್ವರೆಗೆ ನಡೆಯಲಿದೆ. ಒಟ್ಟು 25 ದಿನಗಳ ಕಾಲ ನಡೆಯಲಿರುವ ಈ ಬಾರಿಯ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಒಟ್ಟು 19 ಕಲಾಪಗಳು ಜರುಗಲಿವೆ. ಈ ಅವಧಿಯಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ಪೂರಕವಾದ ಹಲವು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿದ್ದು ಅವುಗಳ ಅಂಗೀಕಾರಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ

0: ವಿಧೇಯಕ 2026 ಕುರಿತು ವಿಸ್ತೃತ ಚರ್ಚೆಗಳು ನಡೆಯಲಿವೆ. ಈ ವಿಧೇಯಕಗಳ ಹೊರತುಪಡಿಸಿ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ವಿಧೇಯಕ, ಆದಾಯ ತೆರಿಗೆ ತಿದ್ದುಪಡಿ ವಿಧೇಯಕ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಈ ಅಧಿವೇಶನದ ಕಾರ್ಯಸೂಚಿಯಲ್ಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ನಿನ್ನೆ ಸಂಸತ್ ಭವನದಲ್ಲಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆ ಆಯೋಜಿಸಲಾಗಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಸುಮಾರು 40 ಹೆಚ್ಚು ರಾಜಕೀಯ ಪಕ್ಷಗಳ 50 ಅಧಿಕ ಹಿರಿಯ ಮುಖಂಡರು ಪಾಲ್ಗೊಂಡು ಮುಂಬರುವ ಕಲಾಪಗಳ ಸುಗಮ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆ ನಡೆಸಿದರು. ಸರ್ವಪಕ್ಷ ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಕಲಾಪಗಳು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲು ಮತ್ತು ದೇಶದ ಪ್ರಮುಖ ವಿಷಯಗಳ ಕುರಿತು ರಚನಾತ್ಮಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಎಲ್ಲ ರಾಜಕೀಯ ಪಕ್ಷಗಳು ಸಕಾರಾತ್ಮಕವಾಗಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮತ್ತೊಂದೆಡೆ, ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಲೋಕಸಭೆಯ ಕಾರ್ಯಕಲಾಪಗಳ ಸಲಹಾ ಸಮಿತಿಯ ಸಭೆಯು ಯಶಸ್ವಿಯಾಗಿ ಜರುಗಿತು. ಈ ಸಭೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಶಾಸನಾತ್ಮಕ ಮತ್ತು ಇತರ ಪ್ರಮುಖ ವ್ಯವಹಾರಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಸಂಸತ್ತಿನ ಅತ್ಯುನ್ನತ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯುವ ಜೊತೆಗೆ ಅರ್ಥಪೂರ್ಣ ಭಾಗವಹಿಸುವಿಕೆ ಮತ್ತು ಸೌಹಾರ್ದಯುತ ಸಮಾಲೋಚನೆಗಳ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ನವದೆಹಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ನಡೆಸಲು ಅನುಮತಿ ಕೋರಿಲ್ಲ ಹಾಗೂ ಇಂತಹ ಯಾವುದೇ ಚಟುವಟಿಕೆಗಳಿಗೆ ಅನುಮತಿ ನೀಡಿಲ್ಲ ಎಂದು ದೆಹಲಿ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಪೊಲೀಸ್ ಇಲಾಖೆಯು, ಪ್ರಸ್ತುತ ಈ ಪ್ರದೇಶದಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಸೆಕ್ಷನ್ 163 ಜಾರಿಯಲ್ಲಿದೆ ಎಂದು ತಿಳಿಸಿದೆ. ಈ ಕಾಯ್ದೆಯನ್ವಯ ಜಂತರ್ ಮಂತರ್ ಪ್ರದೇಶವನ್ನು ಹೊರತುಪಡಿಸಿ ನವದೆಹಲಿಯ ಇತರ ಯಾವುದೇ ಭಾಗಗಳಲ್ಲಿ ಪ್ರತಿಭಟನಾ ಮೆರವಣಿಗೆ, ಪ್ರದರ್ಶನಗಳು ಹಾಗೂ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನರು ಒಟ್ಟಾಗಿ ಸೇರುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸಾರ್ವಜನಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾಗರಿಕರು ಕಾನೂನನ್ನು ಗೌರವಿಸಬೇಕು ಹಾಗೂ ಯಾವುದೇ ಅನಧಿಕೃತ ಸಭೆ ಅಥವಾ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕೆಂದು ದೆಹಲಿ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. 58ನೇ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿ 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿರುವ ಭಾರತೀಯ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಭಾರತೀಯ ತಂಡ ದಾಖಲಿಸಿರುವ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆ, ಅಚಲ ಸಮರ್ಪಣಾ ಭಾವ ಹಾಗೂ ವಿಜ್ಞಾನ ಕ್ಷೇತ್ರದ ಮೇಲಿನ ಆಸಕ್ತಿಯು ಇಡೀ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಅವರು ಬಣ್ಣಿಸಿದ್ದಾರೆ. ಇದೇ ವೇಳೆ ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ 1 ಚಿನ್ನದ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿದ ಭಾರತೀಯ ತಂಡದ ಎಲ್ಲ ಸದಸ್ಯರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತೀಯ ತಂಡ ಮಾಲಿಕ್ಯುಲರ್ ಬಯಾಲಜಿ, ಬಯೋಕೆಮಿಸ್ಟ್ರಿ, ಅನಿಮಲ್ ಫಿಸಿಯಾಲಜಿ, ಅನಿಮಲ್ ಫಾರ್ಮಾಲಜಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಹಾಗೂ ಪ್ಲಾಂಟ್ ಕಂಪ್ಯೂಟೇಷನಲ್ ಬಯಾಲಜಿಯಂತಹ ಸಂಕೀರ್ಣ ವಿಷಯಗಳಲ್ಲಿ ಅಸಾಧಾರಣ ಜ್ಞಾನವನ್ನು ಪ್ರದರ್ಶಿಸಿರುವುದಕ್ಕೆ ಅವರು ತೀವ್ರ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಜಗದೀಶ್ಪುರದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಧ್ಯಪ್ರದೇಶ ರಾಜ್ಯ ಸಚಿವ ಸಂಪುಟ ಏಕರೂಪ ನಾಗರಿಕ ಸಂಹಿತೆ UCC ವಿಧೇಯಕಕ್ಕೆ ಅನುಮೋದನೆ ನೀಡಿದ್ದು, ಇಂದಿನಿಂದ ಆರಂಭವಾಗಲಿರುವ ಶಾಸನಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನು ಮಂಡಿಸಲಾಗುವುದು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಈ ಕಾನೂನು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸದೆ ಎಲ್ಲ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲಿದೆ ಎಂದರು. ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಸಮಿತಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಸಮಾಲೋಚನೆ ನಡೆಸಿದ ಬಳಿಕ ಈ ವಿಧೇಯಕ ರೂಪಿಸಲಾಗಿದ್ದು, ಮುಸ್ಲಿಂ ಮಹಿಳೆಯರಿಂದಲೂ ಇದಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ ಎಂದು ಅವರು ತಿಳಿಸಿದರು. ಈ ಕಾಯ್ದೆಯ ಅಡಿಯಲ್ಲಿ ರಾಜ್ಯದಲ್ಲಿ ಬಹು

0: ಪತ್ನಿತ್ವ ನಿಷೇಧ ಹಾಗೂ ವಿಚ್ಛೇದನಕ್ಕೆ ಕಾನೂನು ಪ್ರಕ್ರಿಯೆ ಕಡ್ಡಾಯವಾಗಲಿದೆ. ಮಹಿಳೆ ಮತ್ತು ಪುರುಷರಿಗೆ ಆಸ್ತಿಯಲ್ಲಿ ಸಮಾನ ಉತ್ತರಾಧಿಕಾರ ಹಕ್ಕು ಸಿಗಲಿದ್ದು, ಲಿವಿನ್ ಸಂಬಂಧಗಳ ಹಾಗೂ ವಿವಾಹಗಳ ನೋಂದಣಿಯನ್ನು ತಳಮಟ್ಟದವರೆಗೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಆದಿವಾಸಿ ಬುಡಕಟ್ಟು ಸಮುದಾಯಗಳನ್ನು ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ಇನ್ನೂ ಭೀಕರವಾಗಿದೆ. ಧೇಮಾಜಿ, ದಿಬ್ರುಗಢ, ಚಾರೈಡಿಯೋ, ತಿನ್ಸುಕಿಯಾ, ಲಖೀಂಪುರ, ಶಿವಸಾಗರ್, ಉದಲ್ಗುರಿ ಮತ್ತು ಜೋಹ್ರಾತ್ ಸೇರಿದಂತೆ 8 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿವೆ. 57,199 ಜನರ ಮೇಲೆ ಈ ಪ್ರವಾಹ ಪರಿಣಾಮ ಬೀರಿದ್ದು, ಪೀಡಿತ ಜಿಲ್ಲೆಗಳಲ್ಲಿ ಒಟ್ಟು 3,874 ಹೆಕ್ಟೇರ್ ಬೆಳೆ ಪ್ರದೇಶವು ಜಲಾವೃತಗೊಂಡಿದೆ. ರಾಜ್ಯ ಸರ್ಕಾರವು 14 ಪರಿಹಾರ ಶಿಬಿರಗಳನ್ನು ಸ್ಥಾಪಿಸಿದೆ. ಮುಖ್ಯಮಂತ್ರಿ ಡಾಕ್ಟರ್ ಹೇಮಂತ್ ಬಿಸ್ವಾ ಶರ್ಮಾ, ಜನರ ಸುರಕ್ಷತೆ ಮತ್ತು ಯೋಗಕ್ಷೇಮ ರಾಜ್ಯ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ರೋಚಕ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಲ್ಲಿ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಸ್ಪೇನ್ ತಂಡದ ಬಲದಿ ಆಟಗಾರ ಫೆರಾನಾಟೋರೇಸ್ ಪಂದ್ಯದ 106 ನಿಮಿಷದಲ್ಲಿ ಗಳಿಸಿದ ಏಕೈಕ ಗೋಲು ತಂಡದ ಐತಿಹಾಸಿಕ ಗೆಲುವಿಗೆ ಕಾರಣವಾಯಿತು. ನಿಗದಿತ 90 ನಿಮಿಷಗಳ ಅವಧಿಯಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ಗಳಿಸದ ಹಿನ್ನೆಲೆಯಲ್ಲಿ ಪಂದ್ಯ ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಗೊಂಡಿತ್ತು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ 2ನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, 2010 ನಂತರ ಚಾಂಪಿಯನ್ ಪಟ್ಟ ಅಲಂಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಜೊತೆಗೆ ಫುಟ್ಬಾಲ್ ಇತಿಹಾಸದಲ್ಲೇ ಏಕಕಾಲದಲ್ಲಿ ಪುರುಷರ ಮತ್ತು ಮಹಿಳಾ ವಿಶ್ವಕಪ್ ಕಿರೀಟ ಹೊಂದಿದ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಅಪರೂಪದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ಅರ್ಜೆಂಟೀನಾದ ಸತತ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಕನಸನ್ನು ಈ ಸೋಲು ಭಗ್ನಗೊಳಿಸಿದೆ. ಇದರೊಂದಿಗೆ ಅರ್ಜೆಂಟೀನಾಗೆ 2022 ವಿಶ್ವಕಪ್ ಹಾಗೂ 2021 ಮತ್ತು 2024 ಕೋಪಾ ಅಮೆರಿಕ ಪ್ರಶಸ್ತಿ ತಂದುಕೊಟ್ಟಿದ್ದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸುದೀರ್ಘ ಹಾಗೂ ಸ್ಮರಣೀಯ ಯುಗಕ್ಕೆ ನಿರಾಶೆಯ ಅಂತ್ಯ ಸಿಕ್ಕಂದಾಗಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತದ ವಿರುದ್ಧ 27 ರನ್ಗಳ ಜಯ ದಾಖಲಿಸಿ ಇಂಗ್ಲೆಂಡ್ ತಂಡ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 387 ರನ್ ಗಳಿಸಿತು. 388 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 360 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅತ್ಯುತ್ತಮ ಆಟಕ್ಕಾಗಿ ಜಾಕೋಬ್ ಬೆತ್ತೆಲ್ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಹಾಗೂ ಜೋ ರೂಟ್ಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ನೀಡಲಾಯಿತು. ಸರಣಿಯಲ್ಲಿ ಮೊದಲನೇ ಪಂದ್ಯ ಜಯಿಸಿದ್ದ ಇಂಗ್ಲೆಂಡ್ 2ನೇ ಪಂದ್ಯದಲ್ಲಿ ಸೋಲನುಭವಿಸಿ 3ನೇ ಪಂದ್ಯ ಗೆಲ್ಲುವ ಮೂಲಕ ಸರಣಿ ಕೈವಶ ಮಾಡಿಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭ. ದೇಶದ ಅಭಿವೃದ್ಧಿಗೆ ಪೂರಕ ಪ್ರಮುಖ ವಿಧೇಯಕಗಳ ಚರ್ಚೆ ನಿರೀಕ್ಷೆ. ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತಕ್ಕೆ 5 ಚಿನ್ನ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಮಧ್ಯಪ್ರದೇಶ ಸಚಿವ ಸಂಪುಟದಿಂದ ಏಕರೂಪ ನಾಗರಿಕ ಸಂಹಿತೆ ವಿಧೇಯಕಕ್ಕೆ ಅನುಮೋದನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಅರ್ಜೆಂಟೀನಾ ಮಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಸ್ಪೇನ್ ಹಾಗೂ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಕೊನೆಯ ಪಂದ್ಯದಲ್ಲಿ ಭಾರತವನ್ನು ಮಣಿಸಿ ಸರಣಿ ಕೈವಶ ಮಾಡಿಕೊಂಡ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:15. ಚಿತ್ರಗೀತೆಗಳ ಕಾರ್ಯಕ್ರಮ. ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಗುರು ಶಿಷ್ಯರು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಕೆ ವಿ ಮಹಾದೇವನ್.

0: బాల్, కజ్జి హుళకడ్డి సాయి బాల్, గుళ్ళే గజకర్ణ సాయి బాల్, కెసరు హుణ్ణ
1: సాయి బాల్.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನು ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಯಮರಂಗರಾವ್.

ಕಾರ್ಯಕ್ರಮದ ಕಡೆಯದಾಗಿ ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಟಿಜಿ ಲಿಂಗಪ್ಪ.

ಇದುವರೆಗೂ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 8:30 ಗೆ ಪ್ರಸಾರ ಮಾಡುತ್ತೇವೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
1: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ ಹಾಗೂ ಧ್ಯೇಯ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಗೆ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಮರೆಯದಿರಿ, ಈ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಬಾವಾ ಬಾಮೈದ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರಾ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ?
3: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳಯರಾಜಾ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:25 ಪ್ರಸಾರ ಮಾಡುತ್ತೇವೆ. ಸಮಯ ಸರಿಯಾಗಿ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಚಲನಚಿತ್ರ ಕಲಾವಿದರು ಹಾಗೂ ಚಿತ್ರ ಸಾಹಿತಿಗಳು ಆದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ವಿ ರಮೇಶ್ ಅವರು ನಡೆಸಿದ್ದ ಸಂವಾದ.
2: ಪ್ರಿಯ ಶ್ರೋತೃಗಳೇ, ನೀವೆಲ್ಲ ಸಿನಿಮಾ ನೋಡೋದಕ್ಕೆ ಹೋದಾಗ ಸಾಮಾನ್ಯವಾಗಿ ಪರದೆ ಮುಂದೆ ಕಾಣಿಸುವಂಥ ನಾಯಕ ನಾಯಕಿ ಮುಂತಾದ ಪಾತ್ರಧಾರಿಗಳು, ಹಿನ್ನೆಲೆ ಸಂಗೀತ ಇವುಗಳನ್ನೆಲ್ಲ ಕೇಳಿ ನೋಡಿ ಆನಂದ ಪಡ್ತಿರ್ತೀರಿ. ಆದರೆ ಆ ಸಮಯದಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥ ಎಷ್ಟೋ ಜನ ನಿಮ್ಮ ಕಣ್ಣು ಮುಂದೆ ಬರೋದಿಲ್ಲ. ಇದಕ್ಕೆ ಕಾರಣ ನಿಮಗೆ ಅವರು ಪರಿಚಯ ಇರೋದಿಲ್ಲ. ಇಡೀ ಚಿತ್ರದಲ್ಲಿ ಸಂಭಾಷಣೆಯನ್ನು ಒದಗಿಸಿರ್ತಾರವರು, ಯಾವ ಪಾತ್ರ ಯಾವ ಮಾತಾಡಬೇಕು ಅಂತೇಳಿ ಎಲ್ಲ ಬರೆದಿರ್ತಾರೆ. ಇದ್ರ ಜೊತೆಗೆ ಯಾವ್ಯಾವ ಪಾತ್ರಗಳು ಯಾವ ಥರ ಸಂಭಾಷಣೆ ಹೇಳಬೇಕು ಅನ್ನೋದಕ್ಕೆ ನಿರ್ದೇಶಕರಿಗೆ ಸಹಕಾರಿಯಾಗಿ ಸಹಾಯಕ ನಿರ್ದೇಶಕರು ಕೆಲಸ ಮಾಡಿರ್ತಾರೆ. ಇಂಥವರಲ್ಲಿ ಒಬ್ಬರು ಕುಣಿಗಲ್ ನಾಗಭೂಷಣ್ ಅವರು. ಕುಣಿಗಲ್ ನಾಗಭೂಷಣ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ಇವಾಗ ನೋಡಿ, ಸಾಮಾನ್ಯವಾಗಿ ನಮ್ಮ ಶ್ರೋತೃಗಳಿಗೆ ಅಥವಾ ಪ್ರೇಕ್ಷಕರಿಗೆ ಈ ಸಹಾಯಕ ನಿರ್ದೇಶಕರು ಅಥವಾ ಚಿತ್ರ ಸಾಹಿತಿ ಊರುಗಳ ಬಗ್ಗೆ ಅಷ್ಟಾಗಿ ಪರಿಚಯ ಇರೋದಿಲ್ಲ.
3: ಹೌದು ಹೌದು.
2: ಆದ್ದರಿಂದ ನಿಮ್ಮ ಕೆಲವು ಅನುಭವಗಳನ್ನ ಅನಿಸಿಕೆಗಳನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ಬೇಕು. ಈಗ ನೋಡಿ, ನೀವು ಚಿತ್ರಕ್ಕೆ ಮೊದಲು ಬಂದಿದ್ದು ಏನಾಗಿ ಏನಾಗಬೇಕು ಅಂತ ಬಂದಿದ್ದೀರಿ? ಎಲ್ಲರ ಹಾಗೆ ನೀವು ಪಾತ್ರ ಮಾಡಬೇಕು ಅಂತ ಬಂದಿದ್ದೀರಾ ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ನಿಮ್ಮ ಸೇವೆ ಸಲ್ಲಿಸಬೇಕು ಅಂತ ಬಂದಿದ್ದೀರಾ?
4: ನಾನು ಚಿತ್ರರಂಗ ಪ್ರವೇಶ ಮಾಡಿದ್ದು ಹಿನ್ನೆಲೆ ಗಾಯಕ ಆಗಬೇಕು ಅಂತ. ಯಾತಕ್ಕೆ ಅಂದರೆ ಅದಕ್ಕೊಂದು ಕಾರಣ, ನಾನು ನಮ್ಮ ತಂದೆ ಒಳ್ಳೆ ವಯಲಿನ್ ವಿದ್ವಾನ, ಅವರ ಮಗ ಆಗಿರೋದ್ರಿಂದ ನಾನು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ. ಕಾಲೇಜ್ ಡೇಸ್ನಲ್ಲಿ ಸುಮಾರು ಒಂದು 40-50 ಫಸ್ಟ್ ಪ್ರೈಸ್ಗಳು, ಬೆಳ್ಳಿ ಕಪ್ಗಳೆಲ್ಲ ತೊಗೊಂಡಿದ್ದೆ. ಆವಾಗೆಲ್ಲರೂ ಚೆನ್ನಾಗಿದೆ ವಾಯ್ಸು ಅಂತ ನಮಗೆ ಹುಮ್ಮಸ್ ಕೊಡ್ತಾಯಿದ್ರು. ಅದರಿಂದಾಗಿ ನಾನು ಹಿನ್ನೆಲೆ ಗಾಯಕ ಆಗಬೇಕು ಅಂತ ಆಸೆಪಟ್ಟು ಸಂಗೀತನೂ ಕಲ್ತ್ಕೊಂಡು ವೀಣೆನೂ ಕಲ್ತ್ಕೊಂಡು, ಆವಾಗ ಮದ್ರಾಸ್ಗೆ ಹೋಗಬೇಕಾದ್ರೆ ನನಗೆ ಯಾರೂ ಪರಿಚಯ ಇರಲಿಲ್ಲ. ಆವಾಗ ವಿಜಯನಗರದ ವೀರಪುತ್ರ ಅಂತ ಒಂದು ಚಿತ್ರ ಬಿಡುಗಡೆ ಆಯಿತು,
2: ನಾಗೇಂದ್ರ ಇದು.
4: ಆವಾಗ ನಾಗೇಂದ್ರಗೂ ಮೊದಲನೇ ಶೋ, ಮೊದಲನೇ ಟಿಕೆಟ್ ನಾನೇ ಕೊಟ್ಟು ಹೋಗಿದ್ದು. ಅಂದರೆ ಬೆಳಗ್ಗೆ 4:15 ಕ್ಯೂ ನಿಂತ್ಕೊಂಡು ಫಸ್ಟ್ ಟಿಕೆಟ್ ತೊಗೊಂಡು ನೋಡಿದೆ. ಆವಾಗ ನಾಗೇಂದ್ರ ಬಂದಿದ್ದರು, ಅವ್ರ ಹತ್ರ ಹೋಗಿ ನನ್ನ ಹಾಲ್ ಹೇಳ್ಕೊಂಡೆ, ಈ ಥರ ನಾನು ಹಿನ್ನೆಲೆ ಗಾಯಕ ಆಗಬೇಕು ಅಂತ ಇದ್ದೀನಿ, ನಾನು ದಯವಿಟ್ಟು ನಿಮ್ಮ ಚಿತ್ರದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಬ್ಬರು ಕೇಳೋ ಹಾಗೆ ನಾನು ಕೇಳಿದೆ. ಆದರೆ ಅವರು ನನ್ನ ಒಂದು ಸ್ಫೂರ್ತಿ ನೋಡಿ, ನೀನು ಈ ಥರ ಬರೀ ಹಿನ್ನೆಲೆ ಗಾಯಕ ಆದರೆ ಯಾವುದು ಆ ಪ್ರಯೋಜನ ಆಗೋಲ್ಲಪ್ಪ, ನೀನು ಯಾವ್ದಾದ್ರು ಒಂದು ತಾಂತ್ರಿಕತೆಯಲ್ಲಿ ನಿಪುಣತೆ ಪಡ್ಕೊಂಡು ಬಂದರೆ ಅದರಿಂದ ನೀನು ಒಳಗಡೆ ಹೊಕ್ಕು, ನಿನಗಿಷ್ಟ ಬಂದಿದ್ದನ್ನು ಆರಿಸ್ಕೋಬೋದು.

0: ಏನಿದೆ ಆವಾಗ ಅಂತ ಕೇಳಿದಕ್ಕೆ, ಆವಾಗ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಇದೆ ಎಸ್ ಜೆ ಪಾಲಿಟೆಕ್ನಿಕಲಲ್ಲಿ, ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಬಾ, ಕ್ಯಾಮ್ರಾಮನ್ ಆಗಿ ಬಾ, ಆವಾಗ ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮ್ಗೆ ಯಾವ್ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಆರಿಸ್ಕೋಬೋದು ಅಂತ ಹೇಳಿದರು. ಅದರಿಂದ ಪ್ರಯತ್ನಪಟ್ಟು ಎಸ್ ಜೆ ಪಾಲಿಟೆಕ್ನಿಕಲಲ್ಲಿ 1961 ನಾನು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋವಿಂದ ನಿಹಲಾನ್ ಅಂತ ಇವತ್ತಿನ ಸಹ ಪ್ರಖ್ಯಾತ ಕ್ಯಾಮ್ರಾಮನ್ನು ನಿರ್ದೇಶಕರಾಗಿರುವಂಥವ್ರು, ಅವರು ನನ್ನ ಕ್ಲಾಸ್ಮೇಟು, ಅವರು ನಾನು ಅಕ್ಕಪಕ್ಕದಲ್ಲೇ ಕೂತ್ಕೋತಾ ಇದ್ವಿ. ಆ ಥರ ಅವ್ರ ಜೊತೇಲಿ ಇದ್ದುಕೊಂಡು 3 ವರ್ಷ ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾಡಿಕೊಂಡು ಮದ್ರಾಸ್ಗೆ ಹೋದೆ. ಮದ್ರಾಸ್ಗೆ ಹೋಗಿ ಸುಮಾರು 2 ವರ್ಷಗಳ ಕಾಲ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹಾರ್ಮೋನಿಯಂ ಹೊತ್ಕೊಂಡು ಅವ್ರ ಜೊತೆ ಕೋರಸ್ಗಳು ಹಾಡಿ, ಕೊನೆಗೂ 2 ವರ್ಷ ಆದರೂ ಯಾವಾಗ ನನಗೆ ಹಾಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಕೊನೆಗೆ ಇದು ನನ್ನ ಆಸೆ ಬಿಟ್ಟು ಹೋಗಬೇಕು ಅಂತ ಊರು ಬಿಟ್ಟು ಹೋಗುವಾಗ, ಆವಾಗ ದಿವಂಗತ ರಾಜಶಂಕರ್ ಅವರು, ಏನಯ್ಯ ನೀನು ಎಜುಕೇಷನ್ ಕೈಲಿಟ್ಕೊಂಡು ಬರೀ ಸಿನಿಮಾ ಪ್ಲೇಬ್ಯಾಕ್ ಆಗಬೇಕು ಅಂತ ಒದ್ದಾಡ್ತಿದೆಯಲ್ಲಯ್ಯ, ಸಹ ನಿರ್ದೇಶಕನಾಗಿ ಮಾಡು, ನಿನಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಹೇಳಿ ನನ್ನ ಕರ್ತವ್ಯ ಅನ್ನೋ ಒಂದು ಚಿತ್ರಕ್ಕೆ ಸಹ ನಿರ್ದೇಶಕನಾಗಿ ಕೆಲಸ ಕೊಡಿಸಿದ್ರು. ಆಮೇಲೆ ಆ ಪರಿಸ್ಥಿತಿಯಲ್ಲಿ ಎನ್ ಲಕ್ಷ್ಮೀನಾರಾಯಣರವರು ನನ್ನನ್ನು ಕರೆದು ಈ ಥರ ನನ್ನ ಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಆವಾಗ ಆ ನಾಂದಿ ಅನ್ನೋ ಚಿತ್ರದಲ್ಲಿ ನನಗೆ ನಟಸಾರ್ವ ರಾಜ್ಕುಮಾರ್ ಅವರ ಒಂದು ಸನಿಹ ಸಿಕ್ತು. ಅಲ್ಲಿ ಆ ಒಂದು ಡೈಲಾಗ್ ಹೇಳ್ಕೊಡೋವಾಗ, ಆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋವಾಗ ನನ್ನ ಹುಮ್ಮಸ್ಸು, ನನ್ನ ಉತ್ಸಾಹ ಅದೆಲ್ಲ ನೋಡಿ ರಾಜ್ಕುಮಾರ್ ಅವರಿಗೆ ನಾನು ಬಹಳ ಮೆಚ್ಚುಗೆ ಆಗಿ, ಅಲ್ಲಿಂದ ಅವರ ಸುಮಾರು 27 ಚಿತ್ರಗಳಿಗೆ, ಅಂದರೆ ಸಿಪಾಯಿ ರಾಮು, ಬಂಗಾರದ ಮನುಷ್ಯ, ಕುಲಗೌರವ, ಚಕ್ರತೀರ್ಥ, ಈ ಚಿತ್ರಗಳಿಗೆಲ್ಲ ನಾಗಭೂಷಣ ಬೇಕು, ನಾಗಭೂಷಣ ಬೇಕು ಅನ್ನೋ ಲೆವೆಲ್ಗೆ ನಾನು ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಸುಮಾರು 1974 ಸಹ ನಿರ್ದೇಶಕನಾಗಿ ದುಡಿದೆ. ಆ ಸಹ ನಿರ್ದೇಶನ ಆದಮೇಲೆ ನಾನು 2 ಚಿತ್ರ ನಿರ್ದೇಶನ ಮಾಡಿದೆ.
1: ಯಾವ್ಯಾವ ಚಿತ್ರಗಳು?
0: ಬಾಳು ಜೇನು ಅಂತ, ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತನ ಫಸ್ಟ್ ಕನ್ನಡ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ನಾನು. ನಂದು ಚಿತ್ರ ಬಿಡುಗಡೆ ಆಗೋದು ತಡವಾಯಿತು, ಆದ್ದರಿಂದ ಆ ಹೆಸರು ಬೇರೆಯವ್ರಿಗೆ ಹೋಯಿತು. ಆ ರಜನಿಕಾಂತ್ ಹಾಕೊಂಡು ಬಾಳು ಜೇನು ಅಂತ ಮಾಡಿದೆ. ಆಮೇಲೆ ಆಶೀರ್ವಾದ ಅಂತ ಒಂದು ಮಾಡಿದೆ. ಅವೆರಡು ನಿರ್ದೇಶಕನದಲ್ಲಿ ಬಹಳ ಅಚ್ಚುಮಟ್ಟಿಗೆ ಪ್ರಶಂಸೆ ಗಳಿಸಿದ್ರು ಕೂಡ ಗಲ್ಲಾಪೇಟೆಯಲ್ಲಿ ಯಶಸ್ವಿ ಆಗಲಿಲ್ಲ, ಅದರಿಂದ ನನ್ನ ನಿರ್ದೇಶನಕ್ಕೆ ಯಾರೂ ಬುಕ್ ಮಾಡಲಿಲ್ಲ ಮತ್ತೆ. ಆಗ ಆ ಚಿತ್ರದಲ್ಲಿ ಬರ್ತಕ್ಕಂಥ ಸಂಭಾಷಣೆಗಳ ಬಗ್ಗೆ ಜನಗಳು ಮೆಚ್ಚುಗೆ ಸೂಚಿಸಿದ್ರು. ಆಗ ನಿರ್ಮಾಪಕರುಗಳೆಲ್ಲ, ನೀನು ಸಂಭಾಷಣೆ ಬರ್ಕೊಡೋದಾದರೆ ನಮ್ಮ ಪಿಕ್ಚರ್ನ ಕೆಲಸ ಮಾಡಪ್ಪ ಅನ್ನೋ ಥರ ಹೇಳಿದರು. ಆವತ್ತಿಂದ ಆಚೆಗೆ ಸಿರಿತನಕ್ಕೆ ಸವಾಲು, ಸಾಹಸ ಸಿಂಹ, ನಾಗಾಕಾಳ ಭೈರವ, ಚಿನ್ನದಂಥ ಮಗ, ಇವಾಗ 100 ದಿವಸ ಹೃದಯ ಗೀತೆ, ಈ ಥರ ಸುಮಾರು 80 ಚಿತ್ರಗಳಿಗೆ ಕೇವಲ ಸಂಭಾಷಣೆಗಾರನಾಗಿಯೇ ಮುಂದುವರೆದೆ. ಆವಾಗ ನನಗನ್ನಿಸ್ತು, ಇಲ್ಲದೇ ಇರೋ ಅನ್ನ ಹುಡ್ಕೊಂಡು ಹೋಗಿ ಒದ್ದಾಡ್ತಾ ಇದ್ದೆ ಇಷ್ಟು ವರ್ಷ, ನನ್ನ ಅನ್ನ ಎಲ್ಲಿದೆ ಅಂದರೆ ಪೇಪರು ಪೆನ್ನಲ್ಲಿದೆ ಅಂತ ತಿಳ್ಕೊಂಡು ಆವತ್ತಿಂದ ಪೇಪರು ಪೆನ್ನು ಬಟ್ಟಿಯಾಗಿ ಹಿಡ್ಕೊಂಡು ಆವತ್ತಿಂದ ನನ್ನ ಅನ್ನ ತಿನ್ಕೊಂಡು ಕನ್ನಡ ಪ್ರೇಕ್ಷಕರಿಗೆಲ್ಲ ಡೈಲಾಗ್ಸ್ ಬರ್ಕೊಡ್ತಾ ಇವತ್ತು ಕಾಲ ಕಳೀತಾ ಇದ್ದೀನಿ.
1: ನೋಡಿ, ಈಗ ಸಂಭಾಷಣೆ ಬರೆಯುವಂಥವನ ಪಾತ್ರ ಏನು ಇಡೀ ಚಿತ್ರದಲ್ಲಿ? ಯಾಕೆಂದರೆ ನಮ್ಮ ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಚಿತ್ರ ಸಾಹಿತಿ ಆಗಲಿ ಅಥವಾ ಸಂಭಾಷಣೆ ಬರೆಯೋರ ಒಂದು ಪಾತ್ರ ಏನು, ಚಿತ್ರದ ಒಂದು ಚಿತ್ರೀಕರಣ ಮಾಡೋದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ಮಾಡ್ತಾರೆ. ಆದರೆ ಸರಿಯಾದಂಥ ಒಂದು ಸ್ಕ್ರಿಪ್ಟ್ ಇದ್ದರೆ ಅಥವಾ ಸಂಭಾಷಣೆ ಸರಿಯಾಗಿ ರೆಡಿಯಾಗಿದ್ದರೆ ಚಿತ್ರ ಯೋಜಿತ ರೀತಿಯಲ್ಲಿ ನಡೆಯುತ್ತೆ ಅಂಥೇಳಿ ಎಲ್ಲರ ನಂಬಿಕೆ. ಆದ್ದರಿಂದ ಈ ದೃಷ್ಟಿಯಲ್ಲಿ ಪೂರ್ತಿ ಸಂಭಾಷಣೆಯನ್ನು ನೀವು ಸಿದ್ಧಪಡಿಸಿರ್ತೀರಾ, ಅದಕ್ಕೆ ತಯಾರಿ ಹೇಗೆ ಮಾಡ್ತೀರಾ ಒಂದು ಯಾವುದೇ ಒಂದು ಚಿತ್ರಕ್ಕೆ ಒಪ್ಪಿಕೊಂಡ್ರೆ?
0: ಹೌದು, ಈಗ ಏನಾಗುತ್ತೆ ಅಂದರೆ ಮೊದಲು ಹಿಂದಿನ ಕಾಲದಲ್ಲಿ ಮೂಕಿ ಚಿತ್ರ ಅಂತ ಬರ್ತಿತ್ತು, ಆವಾಗ ಸಂಭಾಷಣೆಯನ್ನು ಬೇಕಾಗಿರಲಿಲ್ಲ, ಬರೀ ಚಿತ್ರಕತೆ ಮಾತ್ರ ಇದ್ಬಿಟ್ಟು ಸಾಕಾಗ್ತಿತ್ತು, ಅದ್ರ ಪ್ರಕಾರ ಆ್ಯಕ್ಷನ್ ತಗೋತಾ ಇದ್ರು. ಆದರೆ ಟಾಕಿ ಚಿತ್ರ ಬಂದಮೇಲೆ ಒಬ್ಬೊಬ್ಬ ಕಲಾವಿದರು ಕೂಡ ಅವನು ಮಾತಾಡೋ ಭಾವ, ಆ ಒಂದು ಮಾತಾಡೋ ಭಾಷೆ, ಆ ಒಂದು ಧ್ವನಿ ಅನ್ನೋದು ಪ್ರೇಕ್ಷಕರ ಕಿವಿಗೆ ಮುಟ್ಟುತ್ತದೆ. ಆ ಕಿವಿಗೆ ಮುಟ್ಟುವಾಗ ಆ ಮಾತು ಧ್ವನಿ ಯಾವಾಗ ಬಂತು, ಅದಕ್ಕೆ ಸಂಭಾಷಣೆ ಅಂತ ಬಂತು. ಈ ಸಂಭಾಷಣೆ ಹೇಗೆ ಬರಿತೀವಿ ಹಾಗಂತ ಕೇಳ್ಬೋದು, ಕೇಳ್ತಿದ್ದೀರಾ? ಅದಕ್ಕೇನಪ್ಪ ಅಂದರೆ, ಈಗ ಒಬ್ಬ ನಿರ್ಮಾಪಕರು ಒಂದು ಕತೆ ತೊಗೊಂಬರ್ತಾರೆ, ಅಥವಾ ಒಬ್ಬ ನಿರ್ಮಾಪಕರು ನಾವು ಪಿಕ್ಚರ್ ತೆಗಿಬೇಕು ಅಂತಲೂ ಬರ್ತಾರೆ. ಆವಾಗ ಈ ಒಂದು ಕತೆ ಚೆನ್ನಾಗಿರುತ್ತೆ, ಅಥವಾ ಒಂದು ಯಾವುದೋ ಒಂದು ಪುಸ್ತಕ ಓದಿರ್ತೀವಿ ನಾವೆಲ್ಲೋ, ಇದು ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ರೆ, ಆವಾಗ ಅದಕ್ಕೆ ಕೂತ್ಕೊಂಡು ಫಸ್ಟು ಚಿತ್ರಕತೆ ಅಂತ ಮಾಡ್ತೀವಿ. ಆ ಚಿತ್ರಕತೆಗೆ ಈ ಸಿನಿಮಾ ಅನ್ನೋದು ನಂದು ಒಬ್ಬಂದೇ ಕೆಲಸ ಅಂತಲ್ಲ, ಇದು ಇಟ್ಸ್ ಎ ಯೂನಿಟ್ ವರ್ಕ್ ಅಂತ. ಅಸಿಸ್ಟೆಂಟ್ ಡೈರೆಕ್ಟರಿಂದ ಹಿಡಿದು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಸುಮಾರು ಒಂದು 100 ಜನ ತಾಂತ್ರಿಕರಿದ್ರೆ, ಆ 100 ಜನರ ಶ್ರಮ ಸಾಧನೆಯೇ ಒಂದು ಚಿತ್ರ ಆಗುತ್ತೆ. ಇದು ಯಾರೊಬ್ಬರು ಸ್ವತ್ತು ಅಲ್ಲ. ಆ ರೀತಿ ಅಂದಾಗ ಸಂಭಾಷಣೆಗಾರನಾಗಿ ಈ ಚಿತ್ರಕತೆ ರೆಡಿ ಮಾಡಿಕೊಡ್ತಾರೆ. ಕೊಟ್ಟಾಗ ಏನು ಮಾಡೋದು, ಈ ಪಾತ್ರ ಹೀಗೆ ಅಂತ ನಾವು ಡಿಸ್ಕಷನ್ ಮಾಡಿದಾಗ ಈ ಪಾತ್ರಕ್ಕೆ ಈ ಥರ ಸಂಭಾಷಣೆ ಬರೆದ್ರೆ ಚೆನ್ನಾಗಿರುತ್ತೆ, ನಮ್ಮ ಪ್ರೇಕ್ಷಕರು ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಯಾ ಪಾತ್ರಗಳಲ್ಲಿ ತಲ್ಲೀನಾಗಿ ಮೈ ಮರೆತು ಆ ಡೈಲಾಗ್ಸ್ನ ಬರಿತೀನಿ. ಆ ಡೈಲಾಗ್ಸು ಆ ಕಲಾವಿದರುಗಳು ಆ ತೆರೆ ಮೇಲೆ ಹೇಳಿದಾಗ, ಅದನ್ನು ಪ್ರೇಕ್ಷಕರ ಕಿವಿ ಮುಟ್ಟಿದಾಗ, ಆ ಪ್ರೇಕ್ಷಕರು ಕೊಡೋ ಉತ್ಸಾಹ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಡೈಲಾಗ್ ಬರೀಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿ ಇವತ್ತು ದಿವಸ ಆ ಥರ ಡೈಲಾಗ್ ಬರೀತಿದ್ದೀನಿ. ನಾನು ಪ್ರತಿ ಪಿಕ್ಚರ್ಗೂ ಬರ್ಕೊಡ್ಬೇಕಾದ್ರೆ ಇವತ್ತೊಂದು ಸೀನ್ ಬರ್ಕೊಡೋದು, ನಾಳೆ ಇನ್ನೊಂದು ಸೀನ್ ಬರ್ಕೊಡೋದು, ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂತಂದರೆ ಇಲ್ಲೊಂದು ಒಂದು ಭಾವನೆ ಇರುತ್ತೆ, 2 ದಿವಸ ಆದಮೇಲೆ ಇನ್ನೊಂದು ಥರ ಬದಲಾಗ್ಬೋದು. ಅದರಿಂದ ಮೊದಲು ಕತೆ ಹೇಳಿದ ತಕ್ಷಣ, ಚಿತ್ರಕತೆ ಹೇಳಿದ ತಕ್ಷಣವೇ ಮೊದಲನೇ ಸೀನಿಂದ ಶುಭಂವರೆಗೂ ಎಲ್ಲ ಡೈಲಾಗ್ಸ್ಗಳು ಬರೆದು ಅದನ್ನು ನಿರ್ಮಾಪಕರು, ನಿರ್ದೇಶಕರು ಹಾಗೂ ಸಹ ನಿರ್ದೇಶಕರು 3 ಜನ ಮುಂದೆ ಕೂರಿಸ್ಕೊಂಡು ಅವರಿಗೆ ಫುಲ್ ಮಾನೋ ಆ್ಯಕ್ಟಿಂಗ್ ಅಂತ ಮಾಡ್ತೀನಿ. ಅಂದರೆ ದಿನ

0: ಮಾತಾಡಿದಾಗೂ ಮಾತಾಡ್ತೀನಿ, ಉಮಾಶ್ರೀ ಮಾತಾಡಿದಾಗೂ ಮಾತಾಡ್ತೀನಿ, ಹೀರೋ ಮಾತಾಡಿದಾಗೂ ಮಾತಾಡ್ತೀನಿ, ಹೀರೋಯಿನ್ ಮಾತಾಡಿದಾಗೂ ಮಾತಾಡ್ತೀನಿ, ಕೋಪದಿಂದ ವಿಲನ್ ಮಾತಾಡಿದಾಗೂ ಮಾತಾಡ್ತೀನಿ. ಅಂದರೆ ಒಬ್ಬ 2.5 ಗಂಟೆ ಕಾಲ ಫುಲ್ ಚಿತ್ರನ ಮಾನೋ ಆ್ಯಕ್ಟಿಂಗ್ ಮಾಡಿ ಆವಾಗ ಈ ಭಾವನೆಯನ್ನು ನಾನು
1: ಬೇರೆ ಮಾತಿನ ರೂಪದಲ್ಲಿ,
0: ಬರೀ ಮಾತಿನ ರೂಪದಲ್ಲಿ, ಮಾತಿನ ರೂಪದಲ್ಲಿ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಡೈಲಾಗ್ಗಳು, ಆ ಪಿಕ್ಚರ್ ವಿಜುಲೈಸ್ ಮಾಡ್ಕೋತಾ ಇರ್ತಾರೆ. ಆವಾಗ ಏನಾಗುತ್ತೆ, ಕೆಲವರಿಗೆ ಇದು ಜಾಸ್ತಿ ಆಯಿತು ಅಂತಂತಾರೆ, ಆವಾಗ ಅದನ್ನು ಕಮ್ಮಿ ಮಾಡಿಕೊಡೋದು, ಇವಾಗ ಇದು ಕರೆಕ್ಟಾಗಿದೆ ಅಂತಂತಾರೆ, ಅದನ್ನು ಅದೇ ಥರ ತೆಗಿತಾರೆ. ಇದು ನನ್ನ ರೀತಿಯಲ್ಲಿ ಈಗ ಈ ಒಂದು ಚಿತ್ರ ನೋಡಬೇಕಾದ್ರೆ ಸಂಭಾಷಣೆ ಒಂದು ಮುಖ್ಯ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದ್ರಿಂದ, ಆ ಮುಖ್ಯವಾದಂಥ ಒಂದು ಸಂಘಟನೆನ ಘಟನೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ನಿರ್ದೇಶನ ಅದೇ ಭಾವನೆಯಲ್ಲಿ ಕಲಾವಿದರ ಕಲ್ಲಿ ಹೇಳಿಸುತ್ತಾರೆ, ಆ ಹೇಳಿಸಿದ್ದನ್ನು ಪ್ರೇಕ್ಷಕರು ಮೆಚ್ಕೋತಾರೆ. ಇದು ನನ್ನ ರೀತಿ.
1: ಇವಾಗ ನೋಡಿ, ಅನೇಕ ರೀತಿಯ ನಿರ್ಮಾಪಕರು ಚಿತ್ರಗಳನ್ನ ತೆಗಿತಾ ಇರ್ತಾರೆ, ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ರೀತಿಯ ತಮ್ಮದೇ ಆದ ಶೈಲಿಯಲ್ಲಿ ತೆಗಿತಾ ಇರ್ತಾರೆ. ಹೀಗಾಗಿ ಬೇರೆ ಬೇರೆ ನಿರ್ದೇಶಕರು ನಿಮ್ಗೆ ಗೊತ್ತಾಗಿರ್ತಾರೆ ಯಾವ್ಯಾವ ನಿರ್ದೇಶಕರು ಯಾವ ಥರ ತೆಗಿತಾರೆ, ಯಾವ್ಯಾವ ಕಲಾವಿದರು ಯಾವ ಪಾತ್ರಗಳನ್ನ ಯಾವ ಥರ ಮಾಡಬಲ್ಲರು ಅಂತ. ಸೊ ಹೀಗಾಗಿ ಆಯಾ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಮತ್ತು ಕಲಾವಿದರಿಗೆ ಅತ್ಯಂತ ಚೆನ್ನಾಗಿ ಹೊಂದುವಂಥ ಒಂದು ಸುವರ್ಣ ಮಾಧ್ಯಮ ರೀತಿಯಲ್ಲಿ ನೀವು ಸಂಭಾಷಣೆಯನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಈ ರೀತಿ ಎಲ್ರಿಗೂ ಹೊಂದಿಕೆ ಆಗಬೇಕಾದ್ರೆ ನಿಮಗೆ ಯಾವ ರೀತಿಯ ಹೊಂದಿಕೆ ಮಾಡುವಂಥ ಒಂದು ಸ್ವಭಾವ ಹೇಗೆ ಸೃಷ್ಟಿಸ್ಕೊಳ್ತೀವಿ?
0: ಅದೇ ಸಂಭಾಷಣೆಗಾರನ ವಿಶೇಷತೆ ಅಂದರೆ ಅವನು ಪರಕಾಯ ಪ್ರವೇಶ ಅನ್ನೋದನ್ನು ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಅಂದರೆ ಒಬ್ಬ ನಿರ್ದೇಶಕನಾಗಿ ಅವನ ಹೃದಯದಲ್ಲಿ ಅಡಗಬೇಕು, ಒಬ್ಬ ಕಲಾವಿದನಾಗಿ ಅವನ ಹೃದಯದಲ್ಲಿ ಆ ಸಂಭಾಷಣೆ ಬರೀತೀನಿ. ಈಗ ಉದಾಹರಣೆಗೆ ಒಂದು ದೃಶ್ಯವನ್ನು ತಗೊಳ್ತೀವಿ, ಆ ದೃಶ್ಯವನ್ನು ತೊಗೊಂಡಾಗ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾರ್ಯಾರು ಬರ್ತಾರೆ ಅನ್ನೋದನ್ನು ಮನಸ್ಸಿನಲ್ಲಿ ತಗೊಳ್ತೀವಿ. ಇವಾಗ ದಿನೇಶ್ ಬರ್ತಾರೆ, ಉಮಾಶ್ರೀ ಬರ್ತಾರೆ, ಈ ಥರ ಸತ್ಯಭಾಮ ಅವರು ಬರ್ತಾರೆ. ಈ ಒಂದು ಬಂದಾಗ ಇವರು ಈ ಥರ ಮಾತಾಡ್ತಾರೆ, ಈ ಶೈಲಿಯಲ್ಲಿ ಮಾತಾಡಿದ್ರೆ ಆವಾಗ ಜನಗಳಿಗೆ ಒಪ್ಕೊಳ್ತಾರೆ ಅಂದ್ಬಿಟ್ಟು ಅವ್ರದೇ ಆದ ಒಂದು ರೀತಿಯಲ್ಲಿ ಆ ಸಂಭಾಷಣೆ ಬರಿತೀನಿ. ಅದೇ ಇವಾಗ ನಾಯಕ ವಿಷ್ಣುವರ್ಧನ್ ಅವರು ಒಂದು ಒಂದು ಎಮೋಷನ್ ಅಂತ ಹೇಳ್ತಾರೆ, ಕೋಪಾಗ್ನಿಯಿಂದ ಮಾತಾಡುವಂಥ ಮಾತಿನ ಸನ್ನಿವೇಶ ಬರುತ್ತೆ. ಆಗ ಮಾಮೂಲಿ ಡೈಲಾಗ್ ಬರ್ತು ಅಂದರೆ ಅವರ ರಸಿಕರಿಗೆ ಮೆಚ್ಚುಗೆ ಆಗೋಲ್ಲ. ಆ ವಿಷ್ಣುವರ್ಧನ್ ಸ್ಟೈಲೇ ಒಂದಿದೆ, ಆ ರೀತಿ ಮಾತಾಡಿದಾಗ ಏನಾಗುತ್ತೆ, ಜನಗಳು ಚಪ್ಪಾಳೆ ತರ್ತಾರೆ. ಆ ಚಪ್ಪಾಳೆ ಅವರು ಎಷ್ಟು ಹೊಡಿತಾರೋ ಅಷ್ಟು ನಮಗೆ ಸಂತೋಷ, ಅಷ್ಟು ನಮಗೆ ತೃಪ್ತಿ ಸಿಗುತ್ತೆ. ಈ ರೀತಿ ಒಂದೊಂದು ಪಾತ್ರದಲ್ಲೂ ಇವನ ಜವಾನನ ಪಾತ್ರ ಮಾಡಿದ ಕೂಡ ಅದರಲ್ಲೂ ಸಾಹಿತಿ ಅದನ್ನು ಐಕ್ಯವಾಗಿ ಪರಕಾಯ ಪ್ರವೇಶ ಮಾಡಿ ಬರೆದಾಗ ನಿಜವಾಗ್ಲೂ ಚಿತ್ರ ಅದು ತನ್ನ ಒಂದು ಮಾಡಿದ ಕರ್ತವ್ಯನೂ ಒಂದು ಇದಾಗತ್ತೆ, ಅದರಿಂದ ಜನ ಮೆಚ್ಚುಗೆಯೂ ಸಿಕ್ಕತ್ತೆ ಅನ್ನೋದು ನನ್ನ ಒಂದು ಸ್ವಂತ ಅನುಭವದ ಮಾತು.
1: ನಾಗಭೂಷಣ ಅವರೇ, ಒಂದು ಪ್ರಶ್ನೆ ಕೇಳಬೇಕು ಅಂತ ನಿಮಗೆ. ಇವಾಗ ನೀವು ಹೇಳಿದ್ರೆ ಎಲ್ಲ ಪಾತ್ರಗಳಿಗೂ ನ್ಯಾಯವನ್ನು ಒದಗಿಸೋ ಹಾಗೆ ಆ ಪಾತ್ರಗಳನ್ನು ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಗಳಿಗೆ ಸಂಭಾಷಣೆಯನ್ನು ಸೃಷ್ಟಿ ಮಾಡ್ತೀರಿ ಅಂತ. ಆದರೆ ಒಂದು ಮಾತನ್ನು ಕೇಳಿದ್ರೆ ತಪ್ಪು ತಿಳ್ಕೊಬೇಡಿ, ಭಾಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ನಾಯಕ ಪಾತ್ರಧಾರಿಗೋ ನಾಯಕಿ ಪಾತ್ರಧಾರಿಗೋ ಹೆಚ್ಚಿನ ಒಂದು ಪ್ರಾಮುಖ್ಯತೆ ದೊರೆಯಬೇಕಾದ ಸಹಜ ನಿಜ. ಆದರೆ ಒಂದೊಂದು ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಪೋಷಕ ಪಾತ್ರಗಳಾಗಲಿ ಅಥವಾ ಒಂದು ಚಿಕ್ಕ ಪಾತ್ರವಾಗಲಿ ಆ ಪಾತ್ರಗಳಿಗೆ ಸ್ವಲ್ಪವಾದರೂ ಇರುವಂಥ ಅವಕಾಶವನ್ನು ಮೀರಿಸ್ಬಿಡುತ್ತೆ ಇವರು ಪಾತ್ರಗಳು, ಆ ಒಂದು ಅವಕಾಶವನ್ನು ಎಳ್ಕೊಂಡ್ಬಿಡುತ್ತೆ. ಇದ್ರ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೆಲವು ಪಾತ್ರಗಳಿಗೆ ಅನ್ಯಾಯ ಒದಗಿಸಿದಾಗ ಆಗಲಿಲ್ಲ?
0: ಇಲ್ಲ, ಹಾಗಾಗೋದಿಲ್ಲ. ಯಾತಕ್ಕೆ ಅಂತಂದರೆ ಈಗ ಒಂದು ಒಬ್ಬನ ವ್ಯಕ್ತಿನ ನಾವು ಒಳ್ಳೆಯವನು ಅಂತ ತೋರ್ಬೇಕಾದ್ರೆ 10 ಜನದ ಸಪೋರ್ಟಿಂಗ್ ಇಟ್ಕೊಂಡಿರಬೇಕು. ಆ ಥರ ಒಂದು ಇವನ ಜವಾನನ ಕ್ಯಾರೆಕ್ಟರ್ ಆಗಲಿ ಅಥವಾ ಒಂದು ಅಡಿಗೆ ಭಟ್ಟನ ಕ್ಯಾರೆಕ್ಟರ್ ಆಗಲಿ, ಅವನ ಮಾತಾಡಿದ್ರೆ ಆ ಮಾತಾಡಿದ ಒಂದು ಎಲಿವೇಷನ್ ಆಗುತ್ತೆ ಇವನ ಹೀರೋ ಕ್ಯಾರೆಕ್ಟರ್, ಅದನ್ನು ತೊಗೊಂಬರ್ತೀವಿ ಅಷ್ಟೇ ಹೊರತು ಅವನ ಕಳಪೆ ರೀತಿಯಲ್ಲಿ ಏನು ತರೋಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಒಬ್ಬ ದುರ್ಗುಣ ಇರುವಂಥ ವಿಲನ್ ತೋರಿಸ್ತೀವಿ, ಆ ವಿಲನ್ ಎದುರುಗಡೆ ಹೀರೋ ನಿಂತಿರ್ತಾನೆ, ಆವಾಗ ದುರ್ಗುಣ ಆಗಿರುವಂಥವನ್ನ ನಾವು ಎಲಾಬ್ರೇಟ್ ಮಾಡಿದ್ರೇನೆ. ಇವಾಗ ರಾವಣ ಇದ್ದರೆ ತಾನೇ ರಾಮನಿಗೆ ಹೆಸರು, ರಾವಣ ಇಲ್ಲದೇ ರಾಮನಿಗೆ ಏನು ಹೆಸರು ಬರ್ತಿತ್ತು? ಆ ಥರ ಒಬ್ಬ ವ್ಯಕ್ತಿ ಒಳ್ಳೆತನ ತೋರಿಸ್ಬೇಕಾದ್ರೆ 10 ಜನ ಕೆಳಗಡೆ ಇದ್ದೇ ಇರಬೇಕು. ಆ ಒಂದು ರೀತಿಯಲ್ಲಿ ಭಾವನೆಯಲ್ಲಿ ನಾವು ಬರಿತೀವಿ. ಅಂದರೆ ಪ್ರತಿ ಚಿತ್ರದಲ್ಲೂ ಪ್ರತಿ ದೃಶ್ಯದಲ್ಲೂ ಆ ದೃಶ್ಯಕ್ಕೂ ಆ ಚಿತ್ರದ ಕಥೆಗೂ ಹೊಂದಾಣಿಕೆ ಆಗುವಂಥ ಡೈಲಾಗ್ ಬರಿತೀವಿ ಅಷ್ಟೇ ಹೊರತು ಸಂಬಂಧ ಇಲ್ದಿರೋ ಡೈಲಾಗ್ ಬರೆದ್ರೆ ಜನ ನೋಡೋದಿಲ್ಲ.
1: ಇವಾಗ ನೀವು ಹೇಳಿದ್ದೇನು ಅಂತಂದರೆ ಒಂದು ಪಾತ್ರ ಬಿಳಿ ಆಗಬೇಕು ಅಂದರೆ ಅನೇಕ ಪಾತ್ರಗಳು ಕಪ್ಪಿರಬೇಕು, ಬಿಳಿ ಎದ್ದು ಕಾಣಬೇಕು ಅಂದರೆ ಕಪ್ಪಿರಬೇಕು,
0: ಕಪ್ಪಿರಬೇಕು, ಹೌದು
1: ಇರಬೇಕು ಅಂತ ನೀವು ಹೇಳಿದ್ರಿ. ನಾನು ಕೇಳಿದ್ದು ಏನು ಅಂತಂದರೆ ಇವಾಗ ಎಷ್ಟೋ ಪಾತ್ರಗಳಿರುತ್ತೆ ಒಂದು ಚಿತ್ರದಲ್ಲಿ, ಒಂದು ದೃಶ್ಯದಲ್ಲಿ ಎಷ್ಟೋ ಪಾತ್ರಗಳು ಬರುತ್ತೆ, ಮುಖ್ಯ ಪಾತ್ರಗಳ ಮೇಲೆ ಹೆಚ್ಚಾಗಿ ಕೇಂದ್ರೀಕೃತವಾಗುತ್ತೆ ವ್ಯವಸ್ಥೆಯಲ್ಲಿ, ಇರಲಿ ಸಹಜ. ಆದರೆ ಒಂದೊಂದು ಸಲ ಸಣ್ಣ ಪಾತ್ರದಲ್ಲೂ ಸಹ ಕೆಲವು ಸಣ್ಣ ಕಲಾವಿದರು ಅಭಿನಯಿಸಿರ್ಬೇಕಾದ್ರೆ, ಚಿಕ್ಕ ಕಲಾವಿದರು ಅಭಿನಯಿಸಿರ್ಬೇಕಾದ್ರೆ ಅವರ ಕೆಲವೊಂದು ಸಂಭಾಷಣೆ ಆಗಲಿ ಕೆಲವೊಂದು ಮಾತಿನಿಂದ ಕ್ಲಿಕ್ ಆಗುವಂಥ ಸಾಧ್ಯತೆಗಳಿರುತ್ತೆ.
0: ಹೌದು,
1: ಕೆಲವೊಂದು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳು ಕೆಲವೇ ಸೆಕೆಂಡ್ಗಳು ಕಾಣಿಸ್ಕೊಂಡ್ರು ಅದರ ಪ್ರಭಾವ ಬಹಳ ಚೆನ್ನಾಗಿ
0: ಮೂಡುತ್ತೆ.
1: ಆದರೆ ಇಂಥ ಅವಕಾಶಗಳು ಹೆಚ್ಚಿಗೆ ಇರೋದಿಲ್ಲ.
0: ಇರುತ್ತೆ, ಇರುತ್ತೆ, ಇಲ್ಲ ಅಂತಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಇರುತ್ತೆ ಅಷ್ಟೇ. ಈಗ ಆ ಪಾತ್ರದಿಂದ ಏನಾದರೂ ವಿಶೇಷತೆ ಇರಬೇಕು ಅಂತ ಇದ್ದರೆ ಅದು ಬೆಳವಣಿಗೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಒಳಗೆ ಒಬ್ಬನ ಮೇಲೆ ಏನೋ ಒಬ್ಬ ಅಡುಗೆ ಭಟ್ಟನ ತೋರಿಸ್ತೀವಿ, ಆ ಅಡುಗೆ ಭಟ್ಟನ ತೋರಿಸಿದಾಗ ಅವನ ಮೇಲೆ ಕೇಂದ್ರೀಕೃತ ಮಾಡಿರ್ತೀವಿ, ಹೀರೋನು ಡಮ್ಮಿ ಮಾಡಿರ್ತೀವಿ. ಯಾಕೆ ಅಂದರೆ ಯಾವುದೋ ಒಂದು ದೃಶ್ಯದಲ್ಲಿ ಅವನ ಒಂದು ಒಳ್ಳೆತನನೋ ಅಥವಾ ಒಂದು ಕೆಟ್ಟತನನೋ ಅದು ಹೊರಹೊಮ್ಮಬೇಕು, ಅದಕ್ಕೋಸ್ಕರ ಒಂದು ದೃಶ್ಯದಲ್ಲಿ ಆ ಥರ ಅವನಿಗೆ ಮೇಲ್ಮಟ್ಟಕ್ಕೆ ಮಾಡಿರ್ತೀವಿ. ಈ ಥರ ಯಾವುದೇ ದೃಶ್ಯ ತಗೊಂಡ್ರೂ ಕೂಡ ಒಬ್ಬನ ಕೀಳುಮಟ್ಟಕ್ಕೆ ತಂದು ಇನ್ನೊಬ್ಬನ ಒಳ್ಳೆ ಮಟ್ಟಕ್ಕೆ ತರಬೇಕು ಅನ್ನೋ ಭಾವನೆ ಬರೋದಿಲ್ಲ. ಆ ಕಥೆಯಲ್ಲಿ ಅಲ್ಲಿ ಬರಬೇಕು ಅಂತಲೇ ಅವ ಬರಲೇಬೇಕಾಗತ್ತೆ, ವೈಯಕ್ತಿಕವಾಗಿ ಏನು ಬರೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ.
1: ಇವಾಗ ನೋಡಿ, ಸಂಭಾಷಣೆ ಬರೆಯವರು ಎಷ್ಟೋ ಜನ ಇದ್ದರೂ ಸಹ ಅವರ

0: ಒಂದು ಛಾಪಿದ್ದೇ ಇರುತ್ತೆ.
1: ಹೌದು
0: ಇರುತ್ತೆ. ಈಗ ನೀವು ಚಿತ್ರಕ್ಕೆ ಆ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಸಂಭಾಷಣೆಯನ್ನು ಬರೀತಾ ಇರ್ತೀರಿ. ನೀವು ಹೇಳಿದ್ರೆ ಯಾವುದೇ ನಿರ್ಮಾಪಕರು ಬಂದರೆ ಮೊದಲಿನಿಂದ ಕೊನೆ ತನಕ ಎಲ್ಲ ಇಡೀ ಸ್ಕ್ರಿಪ್ಟನ್ನು ತಯಾರು ಮಾಡಿಬಿಡ್ತೀನಿ. ಇದಕ್ಕೆ ಎಷ್ಟು ಸಮಯ ತಗೊಳ್ತೀರಿ? ಕಥೆಯನ್ನು ಆಧರಿಸಿ ತಗೊಳ್ತೀರಾ ಅಥವಾ ಯಾವ ರೀತಿ ನಿಮ್ಮ ಒಂದು ಮೂಡ್ ಆಧರಿಸಿ?
1: ಇಲ್ಲ, ತರಹವರಿ ಇರುತ್ತೆ. ಇವಾಗ ಪ್ರೊಡ್ಯೂಸರು ಕಥೆನೇ ತಗೊಂಬರ್ತಾರೆ, ಸರ್ ಈ ಕತೆ ಇದೆ, ಇದನ್ನು ನೀವು ಡೆವಲಪ್ ಮಾಡಿಬಿಟ್ಟು ಪಿಕ್ಚರ್ ಮಾಡಿಕೊಡ್ಬೇಕು ಸರ್ ಅಂದರೆ ಸಂಭಾಷಣೆ ಮಾಡಿಕೊಡ್ಬೇಕು ಅಂತ ಬರ್ತಾರೆ. ಆವಾಗ ಅವ್ರು ಹೇಳಿದ್ದೇನೋ ಒಂದು ಟ್ರ್ಯಾಕ್ ಅಂತ ಒಂದು ನಾಲ್ಕು ಲೈನ ಕತೆ ಹೇಳ್ತಾರೆ, ಅದನ್ನು ಸುಮಾರು 80 ದೃಶ್ಯಗಳಷ್ಟನ್ನ ನಾವು ಹೆಣಿಬೇಕು. ಒಂದಾದ್ಮೇಲೆ ಒಂದು ಸೀನ್ ನಂಬರ್ 1 ಹೀಗೆ ಬರಬೇಕು, ಸೀನ್ ನಂಬರ್ 2 ಹೀಗೆ ಬರಬೇಕು ಅಂತ ಚಿತ್ರಕತೆ ಅಂತ ಮೊದಲು ತಯಾರು ಮಾಡ್ಕೋತೀವಿ. ಆ ಚಿತ್ರಕಥೆನ ಏನಪ್ಪ ಅಂದರೆ ಕೀ ಡೈಲಾಗ್ಸ್ ಅಂತ 1-2 ಡೈಲಾಗ್ ಮಾತ್ರ ಇರುತ್ತೆ. ಅದನ್ನು ಎಲ್ಲರೂ ಸೇರಿಕೊಂಡು ಡೈರೆಕ್ಟ್ರು ಪ್ರೊಡ್ಯೂಸರು ಸೇರಿಕೊಂಡು ಡಿಸ್ಕಷನ್ ಮಾಡಿ ಸ್ಕ್ರೀನ್ ಪ್ಲೇ ಅಂತ ತಯಾರು ಮಾಡ್ತೀವಿ. ದಟ್ ಈಸ್ ಚಿತ್ರಕಥೆ. ಫಸ್ಟ್ ಕತೆ ಬರುತ್ತೆ, ಅದು ಸಿನಾಪ್ಸಿಸ್, ಕಥಾ ಸಾರಾಂಶ. ಚಿತ್ರಕಥೆ, ಚಿತ್ರಕಥೆ ಆದಮೇಲೆ ಮೊದಲನೇ ದೃಶ್ಯ ಪ್ರಾರಂಭ ಆಗಿದ್ದರಿಂದ ಹಿಡಿದು ಕಡೆ ದೃಶ್ಯ ಶುಭಂವರೆಗೂ ಏನು ಬರಬೇಕು, ನಾವೇನು ಜನಕ್ಕೆ ತೋರಿಸ್ಬೇಕು ಅನ್ನೋದನ್ನು ಅದರಲ್ಲಿ ಅಳವಡಿಸ್ತೀವಿ. ಅದನ್ನು ಇಟ್ಕೊಂಡು ಆವಾಗ ಸಂಭಾಷಣೆ ಬರಿತೀನಿ. ಇವಾಗ ಇದಿಷ್ಟು ಮೂರು ನಾನೇ ಮಾಡಬೇಕಾದ ಸಂದರ್ಭ ಬಂದಾಗ ಕೇವಲ ಮಿನಿಮಮ್ ಇಂದ 20-25 ದಿವಸಗಳವರೆಗೂ ಬೇಕಾಗತ್ತೆ. ಈಗ ಕೆಲವರು ಕಥೆ ತಂದುಬಿಡ್ತಾರೆ, ಚಿತ್ರಕಥೆನೂ ತಂದುಬಿಡ್ತಾರೆ, ನೀವು ಬರೀ ಸಂಭಾಷಣೆ ಮಾತ್ರ ಬರ್ಕೊಡಿ ಸರ್ ಅಂತ ಹೇಳಿದಾಗ 2 ಅವರ ಯಾವ ಭಾವನೆಯಲ್ಲಿ ಆ ಚಿತ್ರಕಥೆ ಮಾಡಿದ್ದಾರೆ ಅನ್ನೋದನ್ನು 2 ಕತೆ ಕೇಳಿಬಿಟ್ಟು 3 ನಾನು ಶುರು ಮಾಡ್ತಂದರೆ 1 ಸಾಕು. 1 ಡೈಲಾಗ್ಸ್ ಬರೆದು ಮತ್ತೆ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲರಿಗೂ ರೀಡಿಂಗ್ ಕೊಟ್ಟು ಅವ್ರು ಏನಾದರೂ ಕರೆಕ್ಷನ್ಸ್ ಬೇಕು ಅಂದರೆ ಅದನ್ನು ಮಾಡಿ ಫೈಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಅವ್ರ ಪಾಡಿ ಅವ್ರು ಶೂಟಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದರೂ ಅವಕಾಶಗಳು ಬದಲಾವಣೆ ಮಾಡಬೇಕಾಗಿ ಬಂದಾಗ ನನ್ನನ್ನು ಕರೆಸ್ತಾರೆ. ಆವಾಗ ಹೋಗಿ ಅವರ ಒಂದು ರುಚಿಗೆ ತಕ್ಕಂತೆ, ಅವರ ಒಂದು ಇಷ್ಟಕ್ಕೆ ತಕ್ಕಂತೆ ನಾನು ಅದನ್ನು ಬದಲಾವಣೆ ಮಾಡಿಕೊಟ್ಟು ಬರ್ತೀನಿ.
0: ಈಗ ನೀವು ಸಂಭಾಷಣೆಯನ್ನು ಬರೆದಿರ್ತೀರಿ. ಈಗ ನಾನು ನೋಡಿದ ಹಾಗೆ ಪುಟ್ಟಣ್ಣ ಕಣಗಾಲ್ ಅಂತ ನಿರ್ದೇಶಕರು ಕೊನೆಗಳಿಗೆಯಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಎಷ್ಟೋ ಸಂಭಾಷಣೆಯನ್ನು ಬದಲಾಯಿಸುತ್ತಾರೆ. ಅಂತ ಎಷ್ಟೋ ನಿರ್ದೇಶಕರು ಸಂಭಾಷಣೆ ಏನೇ ಇದ್ರೂ ಸಹ ಕೊನೆಗಳಿಗೆಯಲ್ಲಿ ಚಿತ್ರೀಕರಣ ಮಾಡುವಾಗಲೇ ಫೈನಲ್ ಡೈಲಾಗ್ ಬರೋದು.
1: ಹೌದು.
0: ಈ ಥರ ಬೇರೆ ಬೇರೆ ನಿರ್ದೇಶಕರು ಇರಬೇಕಾದ್ರೆ ನಿಮ್ಮ ಸಂಭಾಷಣೆ ಮೂಲ ರೀತಿಯಲ್ಲೇ ಉಳಿದೇ ಇದ್ರೆ ಅವಾಗ ನಿಮ್ಗೇನು ಅನಿಸುತ್ತೆ?
1: ಇಲ್ಲ, ಆ ಥರ ಇವಾಗ ಪುಟ್ಟಣ್ಣ ಅವರು ಒಬ್ಬರೇ ಅಷ್ಟೇ ಹೊರತು ಇವಾಗಿನ ಡೈರೆಕ್ಟರ್ ಯಾರು ಆ ಥರ ಬದಲಾವಣೆ ಮಾಡ್ತಾ ಇಲ್ಲ. ನನಗೆ, ನಾನು ಸುಮಾರು 80 ಪಿಕ್ಚರ್ ಬರೆದಿನಿ. ಇವರು ಯಾತಕ್ಕೆ ಋಣಮುಕ್ತಳು ಪುಟ್ಟಣ್ಣ ಅವ್ರ ಜೊತೆ ನಾನು ಸಂಭಾಷಣೆಗಾರ. ಆ ಋಣಮುಕ್ತಳ ಜೊತೆನಲ್ಲಿ ಸುಮಾರು 5 ಚಿತ್ರಕಥೆನ ಡೈಲಾಗ್ಸ್ ಬರದೆ ಇದೇ ಹೋಟೆಲ್ ಕೂತ್ಕೊಂಡು ರೂಮ್ ಮಾಡಿ 5 ಬರದೆ, 5 ಬರೆದಾಗಲೂ ಕೂಡ ಪ್ರತಿದಿನ ಅವರು ಬದಲಾವಣೆ ಮಾಡ್ಕೊಂಡು ಹೋಗ್ತಾನೆ ಇದ್ರೆ ಅಷ್ಟೇ ಹೊರತು ಇದೇ ಸೀಮಿತ ಅಂತ ಹೇಳಲಿಲ್ಲ. ಯಾತಕ್ಕೆ ಅಂದರೆ ಇದು ಚಿತ್ರಕಣಯ್ಯ, ಇದಕ್ಕೆ ಸೀಮಿತ ಅನ್ನೋದಿಲ್ಲ. ಪ್ರತಿದಿನ ವೃದ್ಧಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇದ್ರು ಆವಾಗ ಜೊತೆಲೇ ಸೆಟ್ಟಲ್ಲಿದ್ದು ಅವ್ರು ಏನಾದ್ರು ಒಂದು ದೃಶ್ಯ ಹೇಳಿದ್ರೆ ಈ ಥರ ಇದ್ರೆ ಚೆನ್ನಾಗಿರುತ್ತಲ್ವ ಅಂದರೆ ಇಲ್ಲ ಸರ್ ಈ ಥರ ಮಾತಾಡೋದು ಚೆನ್ನಾಗಿರುತ್ತೆ, ಅವ್ರು ಹೀಗೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಉಭಯತಾಪಿ ಒಂದು ಡಿಸ್ಕಷನ್ ಮಾಡಿಕೊಂಡು ಅಲ್ಲೇ ಸ್ಪಾಟಲ್ಲೇ ಬರೆದಿದ್ದು ಉಂಟು. ಆದರೆ ಇವತ್ತಿನ ನಮ್ಮ ನಿರ್ದೇಶಕರು ಇಡೀ ಚಿತ್ರಕಥೆನ ಚಿತ್ರನ ತನ್ನ ತಲೆಯಲ್ಲಿ ತುಂಬಿಕೊಂಡು ಪಿಕ್ಚರ್ ತೆಗಿತಾ ಇರೋದ್ರಿಂದ ಅವರಿಗೆ ಸಂಭಾಷಣೆ ಮೊದಲೇ ಬರ್ಕೊಟ್ಟಿದ್ರೆ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಅವ್ರು ಯಾವುದು ಬದಲಾವಣೆ ಮಾಡ್ತಾ ಇಲ್ಲ ನನಗೆ ತಿಳಿಮಟ್ಟಿಗೆ.
0: ಒಂದ್ಸಲ ನೀವು ಬರ್ಕೊಟ್ಬಿಟ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ನಿಮ್ಮ ಜವಾಬ್ದಾರಿ ಮುಗಿದ ಹಾಗೆ.
1: ಜವಾಬ್ದಾರಿ ಅಂತಲ್ಲ, ಅದನ್ನು ಅದೇ ಥರ ಚಿತ್ರೀಕರಣ ಮಾಡ್ತಾರೆ ಅನ್ನೋ ನಂಬಿಕೆನೂ ಇರೋದ್ರಿಂದ ಕ್ಲೀನಾಗಿ ಅವ್ರಿಗೆ ಬರ್ಕೊಟ್ಬಿಡ್ತೀನಿ ಅವ್ರಿಗೆ.
0: ಈಗ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ಬರ್ಕಟ್ಟಂಥ ಸಂಭಾಷಣೆನ ಪೂರ್ತಿಯಾಗಿ ಅವ್ರು ಬದಲಾವಣೆ ಮಾಡಿಬಿಟ್ಟು ನಿಮಗೆ ಕೊಟ್ಟ ನೀವು ಇಟ್ಟಂಥ ಒಂದು ಮೂಲ ಉದ್ದೇಶಕ್ಕೆ ವಿರುದ್ಧವಾದಂಥ ಯಾವುದಾದ್ರು ರೀತಿಯಲ್ಲಿ ಆಯ್ತಂದ್ರೆ ಅವಾಗ ನಿಮ್ಗೇನು ಅನಿಸುತ್ತೆ?
1: ಅವಾಗ ಅನಿಸುತ್ತೆ, ಓ ನಾನೇ ತಪ್ಪು ಮಾಡಿಬಿಟ್ಟೇನೋ ಅಥವಾ ಒಂದು ವೇಳೆ ಕೇಳಿದ್ದೀರಿ ಚೆನ್ನಾಗಿರ್ತಿತ್ತೇನೋ ಅಂತ. ಅಂದರೆ ಕೆಲವು ಸಂದರ್ಭಗಳು, ಕೆಲವರ ಒಂದು ಕಾಶಿಟ್ ಪ್ರಾಬ್ಲಮ್ಸು ಇದೆಲ್ಲ ಆಗೋಬಿಟ್ಟು ಬದಲಾವಣೆ ಮಾಡೋ ಚಾನ್ಸಸ್ ಇದೆ. ಆದರೆ ನನ್ನ ಅನಿಸಿಕೆನಲ್ಲಿ ಅಥವಾ ನನ್ನ ಅನುಭವದಲ್ಲಿ ಆ ಥರ ಜಾಸ್ತಿ ಬದಲಾವಣೆ ಆಗಿಲ್ಲ. ಯಾವುದೇ ಕಾರಣ ಆದರೂ ಕೂಡ ನಾಗಭೂಷಣ ಫ್ರೀಯಾಗಿ ಸಿಗ್ತಾನೆ ಕರ್ಕೊಂಬ ಅಂತ ಹೇಳ್ಬಿಟ್ಟು ನನ್ನ ಎದುರಿಗೆ ಬದಲಾವಣೆ ಮಾಡಿರೋದೇ ಉಂಟು. ನನಗೆ ತಿಳಿದ ಯಾವುದು ಬದಲಾವಣೆ ಇದುವರೆಗೂ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ.
0: ಇವಾಗ ನೋಡಿ, ನೀವು ಸಂಭಾಷಣೆಗಳು ಬರೀಬೇಕಾದ್ರೆ ರೂಮ್ನಲ್ಲಿ ಕೂತ್ಕೊಂಡು ಹಾಗೆ ಬರೆದು ಬಿಡ್ತೀರಾ ಸೀದಾ, ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಯಾವ ಚಿತ್ರೀಕರಣ ಮಾಡುವಂಥ ಸ್ಥಳಗಳನ್ನು ನೋಡಿ ಆ ಸ್ಥಳಗಳಿಗೆ ತಕ್ಕ ಹಾಗೆ ಸ್ಫೂರ್ತಿಯಿಂದ ಬರೆದಿದ್ದು ಅಂತ ಬರೆಯೋದು?
1: ಇಲ್ಲ, ಆ ಥರ ಬರೆದಿಲ್ಲ. ರೂಮಲ್ಲೇ ಕೂತ್ಕೊಂಡು ಬರೆಯೋದು. ಆ ರೂಮಲ್ಲಿ ಕೂತ್ಕೊಂಡು ಬರೆಯೋದಕ್ಕೆ ಮುಂಚೆ ನಿರ್ಮಾಪಕರು ನಿರ್ದೇಶಕರು ಜಾಗಗಳು ಹೇಳ್ತಾರೆ, ಇಂಥ ಜಾಗದಲ್ಲಿ ಈ ಥರ ಸೀನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ ಹಾಗಂತ ಹೇಳ್ತಾರೆ. ಆ ಒಂದು ಅಂದಾಜ ಮೇಲೆ ಈ ಜಾಗ ಇಂಥ ಜಾಗದಲ್ಲಿ ಚೆನ್ನಾಗಿರುತ್ತೆ ಈ ದೃಶ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ತಕ್ಕಂತೆ ರೂಮಲ್ಲೇ ಕೂತ್ಕೊಂಡು ಸಂಭಾಷಣೆ ಬರ್ತೀನಿ. ರೂಮ್ ಅಂತಂದರೆ ಒಂಟಿಯಾಗಿರಬೇಕು, ಯಾವ ಒಂದು ಜಂಜಾಟನೂ ಇರಬಾರ್ದು. ಅದಕ್ಕೆ ಕೂಡ ನಾನು ಮನೇಲೂ ಕೂಡ ನಮ್ಮ ಮನೆಯವ್ರಿಗೆ ಸುಪ್ರೀಂ ಕೋರ್ಟ್ ಅಂದರೆ ನನ್ನ ಹೆಂಡತಿಗೆ ಹೇಳಿಬಿಟ್ಟಿದ್ದೀನಿ, ಯಾವುದು ಡಿಸ್ಟರ್ಬ್ ಮಾಡಿಬಿಡಿ, ಬೆಳಗ್ಗೆ 7 ಹೋಗ್ತೀನಿ, ರಾತ್ರಿ 10 ಬರ್ತೀನಿ, ಅಲ್ಲಿವರೆಗೂ ನೀನು ಇದೆಯಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಲೇಬೇಡಿ. ನನಗೇನಾದ್ರು ಬೇಕಾದ್ರೆ ನಾನೇ ಫೋನ್ ಮಾಡ್ತೀನಿ ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ. ಅವರು ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಮನೇಲೆ ಫೋನ್, ಅದಕ್ಕೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಏನೇ ಇದ್ರು ಕೂಡ ನೋಡ್ತಾರೆ, ಸಾಯಂಕಾಲ 7 ಬರ್ತಿದ್ದಾಗೆ ನಮ್ಮ ಮನೆಯವರು ನಗ್ನಾಗ್ತಾ ಬಂದರೆ, ಓಹ್ ಇವತ್ತು ಯಾವುದೇ ಕಾಮಿಡಿ ಸೀನ್ ಬರ್ದು ಏನ್ಕೋತಾರೆ. ಸೀರಿಯಸ್ ಆಗಿ ಬಂದರೆ ಅವಳ ಮಕ್ಕಳ ಜೊತೆಲಿ ತುಂಬ ಸೀರಿಯಸ್ಸಲ್ಲಿದ್ದಾರೆ, ಯಾವುದು ಹೆಚ್ಚು ಕಮ್ಮಿ ಡೈಲಾಗ್ ಆಗಿರಬೇಕು, ಮಾತಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾಳೆ. ಇದರಿಂದ ಕೇವಲ 4 ಗೋಡೆಗಳ ಮಧ್ಯ ನಾನೇ ನಾನಾಗಿ ಆ ಪಾತ್ರಗಳ ತಲ್ಲೀನಾಗಿ ಬರೆಯೋದ್ರಿಂದ ನನ್ನ ಮನಸ್ಸಿಗೆ ಏನಂತಂದರೆ ಜಾಸ್ತಿ ಬದಲಾವಣೆ ಆಗ್ತಾ ಇಲ್ಲ. ಅದು ಒಂದು ತಲೆ ಇನ್ನೊಂದು ಕಡೆ ಇಟ್ಟು ಇನ್ನೊಂದು ತಲೆ ಬರೆಯೋವಣಿಗೆ ಇತ್ತು ಅಂದರೆ ಆವಾಗ ನಾನು ಬರೆಯೋದೊಂದು ಅವ್ರು ತೆಗೆಯೋದೊಂದು ಆಗಿಬಿಟ್ರೆ ನಿರ್ದೇಶಕನ ಭಾವನೆ ಏನೋದು ಅರ್ಥ ಮಾಡ್ಕೊಂಡು ಬರೆಯೋದ್ರಿಂದ ಆ ಒಂದು ಬದಲಾವಣೆಗೆ ಅವಕಾಶ ಆಗ್ತಾ ಇಲ್ಲ.
0: ಇವಾಗ ನೋಡಿ, ಸಾಮಾನ್ಯವಾಗಿ ಕೆಲವು ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಬರೆದಂಥವ್ರನ್ನ ಸಾಹಿತಿಗಳು ಅಂತ ಗುರುತಿಸ್ತಾರೆ. ಅವರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಕರೆದು ಸಾಹಿತಿಗಳು ಅಂತ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಅನೇಕ ಚಿತ್ರಗಳಲ್ಲಿ ಈ ಒಂದು ಸಂಭಾಷಣೆಯನ್ನು

0: ಸೃಷ್ಟಿಸುವಂತಹ ನಿಮ್ಮಂಥ ಎಷ್ಟೋ ಜನ ಇದಾರಲ್ಲ, ಇವುಗಳನ್ನು ಸಾಹಿತ್ಯದ ಒಂದು ಭಾಗ ಅಂತ ಜನ ಅದಕ್ಕೆ ಗುರುತಿಸಲ್ಲ. ಅಂದರೆ ಪ್ರೇಕ್ಷಕರು ಮೆಚ್ಚಿದ್ರೂ ಸಹ, ರಸಿಕರು ಮೆಚ್ಚಿ ಗೌರವಿಸಿದ್ರೂ ಸಹ, ಸಾಮಾನ್ಯವಾಗಿ ಒಂದು ರೀತಿಯಲ್ಲಿ ಈ ಕಲಾತ್ಮಕ ರಂಗದಲ್ಲಿ ಆಗಲಿ ಅಥವಾ ಬರವಣಿಗೆಯ ಒಂದು ವಲಯದಲ್ಲಿ ಇದನ್ನು ಸಾಹಿತ್ಯ ಅಂತ ಗುರುತಿಸಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ?
1: ಈಗ ನಾವು ಸಾಹಿತ್ಯ ಅಂದರೆ ತೆರೆ ಹಿಂದೆ ಇರೋರು ಅಂತ ಅರ್ಥ. ತೆರೆ ಹಿಂದೆ ಅಂತಂದರೆ ಈಗ ಪ್ರತಿದಿನ ನಿಮ್ಮಲ್ಲಿ ಊಟ ಮಾಡುವಂಥ ಸಾಂಬಾರೇ ತಗೊಳ್ಳಿ, ಒಂದು ಚಿತ್ರ. ಆ ಸಾಂಬಾರ್ಗೆ ಈರುಳ್ಳಿಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ ಇವೆಲ್ಲ ಹಾಕಿದಾಗ ಏನಾಗುತ್ತೆ, ಈ ಸುಲಭವಾಗಿ ಹೇಳ್ಬಿಡ್ತಾರೆ, ಓ ಈರುಳ್ಳಿ ಹುಳಿ ಮಾಡಿದ್ರ ನಿಮ್ಮಲ್ಲಿ, ಓ ಬೆಂಡೆಕಾಯಿ ಹುಳಿ ಮಾಡಿದ್ರ, ಬದನೇಕಾಯಿ ಹುಳಿ ಮಾಡಿದ್ರ ಅಂತ ಹೇಳ್ತಾರೆ. ಆದರೆ ಆ ಈರುಳ್ಳಿ ಬೆಂಡೆಕಾಯಿಗೆ ರುಚಿಯಾಗಿ ತಿಂತಾರಲ್ಲ, ಅದಕ್ಕೆ ಸೇರೋ ಉಪ್ಪು, ಹುಣಸೆಹಣ್ಣು, ಮೆಣಸಿನ ಪುಡಿನೆಲ್ಲ ಮರೆತೇ ಹೋಗ್ಬಿಡ್ತಾರೆ. ಬರೀ ತರಕಾರಿ ತಿನ್ನೋಕ್ಕಾಗೋದಿಲ್ಲ ಜಾಸ್ತಿ, ಅದಕ್ಕೆ ಉಪ್ಪು, ಹುಣಸೆಹಣ್ಣು, ಖಾರ ಎಲ್ಲ ಸೇರಿ ಆವಾಗ ಕಂಡಿಗೆ ಬೀರೋ ಹೋಳ್ನ ತಿಂತಾ ಇದ್ದಾಗ ಹಬ್ಬ ಎಷ್ಟು ರುಚಿಯಾಗಿತ್ತು ಗೊತ್ತಾ? ಈರುಳ್ಳಿ
0: ಹೋಳುಗಳು ಸಹ ಉಪ್ಪು ಖಾರದಲ್ಲಿ ಚೆನ್ನಾಗಿ ನೆಂದಿರ್ಬೇಕು,
1: ಚೆನ್ನಾಗಿ ನೆಂದಿರಬೇಕು. ಆ ಉಪ್ಪು ಖಾರ ಮೆಣಸಿನ ಪುಡಿನೇ ನಿರ್ದೇಶಕ, ಸಾಹಿತಿ, ಕ್ಯಾಮ್ರಾಮೆನ್ನು, ಆ ಹೋಳುಗಳೇ ಕಲಾವಿದರುಗಳು. ಪಿಕ್ಚರ್ ನೋಡೋವಾಗ ವಿಷ್ಣುವರ್ಧನ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಅಂತಾರೆ, ಆ ವಿಷ್ಣುವರ್ಧನ್ ಲೈಫ್ ಕೊಟ್ಟಿರೋರು, ಈ ನಾಲ್ಕು ಜನ ರುಚಿ ಕೊಟ್ಟಿರೋರು, ಇವನ್ನೆಲ್ಲ ಮರ್ತೋಗ್ತಾರೆ. ಯಾವತ್ತು ಈ ಉಪ್ಪು ಖಾರ ಹುಣಸೆಹಣ್ಣನ್ನು ಅರ್ಥ ಮಾಡ್ಕೋತಾರೋ ಆವತ್ತು ನಿಜವಾಗ್ಲೂ ಚಿತ್ರ ಯಶಸ್ವಿ ಆಗುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಅಂತ ಒಂದು ನನ್ನ ಸ್ವಂತ ಅಭಿಪ್ರಾಯ ಇದು.
0: ಈಗ ನೀವು ಪ್ರೇಕ್ಷಕರ ದೃಷ್ಟಿಯಿಂದ ಇದನ್ನು ಹೇಳಿದ್ರಿ, ಸಾಮಾನ್ಯ ಪ್ರೇಕ್ಷಕರನ್ನು ಬಿಡಿ, ಈಗ ಬರಹಗಾರರು ಇವರ ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ಚಿತ್ರ ಸಾಹಿತಿಗಳು ಸಾಹಿತಿಗಳಲ್ಲ ಅಂತ ಕೆಲವು ಜನರ ಅಭಿಪ್ರಾಯ. ನಿಮ್ಮನ್ನು ಬೇರೆ ರೀತಿ ಅಂದರೆ ಕೆಲವು ಕಥೆಗಳು, ಕಾದಂಬರಿಗಳನ್ನು ಬರೆದವರು, ಪ್ರಕಟಿಸಿದವ್ರನ್ನ ಅವರು ಸಾಹಿತಿ ಅಂತ ಕರೀತಾರೆ ಜನ.
1: ಹೌದು.
0: ಈಗ ನೀವು ಎಷ್ಟೋ ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದು ಸಾಹಿತಿಯಾಗಿದ್ದರೂ ಸಹ ಚಿತ್ರ ಸಾಹಿತಿಯಾಗಿದ್ದರೆ ಸಾಮಾನ್ಯ ಅರ್ಥದಲ್ಲಿ ನಿಮ್ಮನ್ನು ಸಾಹಿತ್ಯ ಅಂತ ಗುರುತಿಸಲ್ಲ ನಿಮ್ಮ ಕೃತಿಯನ್ನು
1: ಗುರುತಿಸ.
0: ಈ ಬಗ್ಗೆ ನಿಮ್ಮ ಅನಿಸಿಕೆ
1: ಏನಾಗುತ್ತೆ ಅಂದರೆ, ಇಲ್ಲಿ ನನ್ನ ಒಂದು ಅನಿಸಿಕೆ ಅಂದರೆ ಪ್ರತಿಯೊಬ್ಬರು ಸಾಹಿತಿಗಳೇ. ಹಾಗೆ ಹೇಳೋಕೆ ಹೋದರೆ ನೀವು ಸಾಹಿತಿನೇ, ನಾನು ಸಾಹಿತಿನೇ, ಇನ್ನೊಬ್ಬರು ಸಾಹಿತಿನೇ, ಪೆನ್ನು ಪೇಪರ್ ಇಟ್ಕೊಂಡು ನಾಲ್ಕು ಲೈನ್ ಬರೆದಿವನೇ ಸಾಹಿತಿನೇ. ಆದರೆ ಆ ಭಾವನೆಯಿಂದ ಬರ್ತಕ್ಕಂಥವನೇ ಅವನು ಸಾಹಿತಿ. ಈಗ ಯಾತಕ್ಕೆ ಅಂದರೆ ಕೇವಲ ಪುಸ್ತಕ ಬರೆದು ಆ ಪುಸ್ತಕದಿಂದ ಒಂದು ಆದರ್ಶ ತೋರಿಸ್ಕೊಟ್ಟು ಆ ಪುಸ್ತಕ ಪ್ರಿಂಟಾಗಿ ಹತ್ತಾರು ಜನ ಓದಾಗ ಅವನು ಸಾಹಿತಿ, ಚಿತ್ರರಂಗಕ್ಕೆ ಬರೆಯೋ ಸಂಭಾಷಣೆ ಅವನು ಸಾಹಿತಿ ಅಲ್ಲ ಅಂತಾರೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರರಂಗದಲ್ಲಿ ಬರೆಯೋನು ಕೂಡ ಒಂದು ಪಾತ್ರನ ಅನುಭವಿಸಿ ಆ ಪಾತ್ರನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸಂಭಾಷಣೆ ಬರೀತಾನೆ, ಅವನು ಸಾಹಿತಿ ಅಂತಲೇ ಹೇಳಲೇಬೇಕು ಅವನಿಗೆ. ಅದು ಬೇರೆಯವ್ರು ಹೇಳಲ್ಲ ಅಂತಂದರೆ ಅದಕ್ಕೆ ನಾವೇನು ಹೊಣೆಗಾರರಾಗೋಕ್ಕಾಗಲ್ಲ. ನನ್ನ ಮಟ್ಟಿಗೆ ಒಳಗೆ ನಾನು ಸಾಹಿತಿ ಅಂತ ನಿಸ್ಸಂದೇಹವಾಗಿ, ಕಡಾಖಂಡಿತವಾಗಿ, ನಿರ್ದಾಕ್ಷಿಣ್ಯವಾಗಿ, ನಿಸ್ಸಂದೇಹವಾಗಿ, ನಿಸ್ಸಂಕೋಚವಾಗಿ, ನಿರ್ಭಯವಾಗಿ ನಾನು ಹೇಳ್ತೀನಿ.
0: ಈಗ ನೋಡಿ, ನೀವು ಸಾಹಿತಿನೂ ಆಗಿದ್ದೀರಿ, ಅನೇಕ ಚಿತ್ರಗಳಿಗೆ ಸಹ ನಿರ್ದೇಶಕರು ಆಗಿದ್ದೀರಿ, ಎರಡು ಚಿತ್ರಗಳಿಗೆ ನಿರ್ದೇಶಕರು ಆಗಿದ್ದೀರಿ. ಯಾವುದೇ ಒಂದು ಚಿತ್ರನ ನಿಮ್ಮ ಒಂದು ಬರಿಬೇಕಾದ್ರೆ ಅದಕ್ಕೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ನಿರ್ದೇಶಕತನ ಮುಂದೆ ಓಡ್ತಾ ಇರುತ್ತೋ, ಕಲಾವಿದ ಕೆಲವು ಚಿತ್ರಗಳು ನೀವು ಇತ್ತೀಚೆಗೆ ಅಭಿನಯಿಸ್ತಾ ಇದ್ದೀರಿ, ಅದರಿಂದ ಕಲಾವಿದತನ ಮುಂದೆ ಓಡ್ತಿರುತ್ತೋ ಅಥವಾ ಸಾಹಿತಿ ಹಿಡಿತದಲ್ಲಿಟ್ಟಿರ್ತೋ?
1: ಇಲ್ಲ, ನಿರ್ದೇಶಕನ ಮುಖ್ಯ. ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಯಾವುದೇ ಸಂಭಾಷಣೆ ಬರಿಬೇಕಾದ್ರೂ ಕೂಡ ನಾನು ನಿರ್ದೇಶಕ ಆಗಬೇಕು ಅನ್ನೋ ಒಂದು ಬೆಟ್ಟದಷ್ಟು ಆಸೆ ಹೊತ್ಕೊಂಡು ಅದಕ್ಕೋಸ್ಕರ 27 ಚಿತ್ರಗಳಲ್ಲಿ ನಿರ್ದೇಶಕನಾಗೇ ದುಡಿದೆ ನಾನು. ಕೆಲವು ಕಡೆಯಲ್ಲೆಲ್ಲ ಇವನ್ ದಾರಿ ತಪ್ಪಿದ ಮಗ ಅಂತ ಒಂದು ಚಿತ್ರ, ಸಾಮಾನ್ಯ 99 ಭಾಗ ಏನು ನಾನೇ ನಿರ್ದೇಶನ ಮಾಡಿದ್ದೆ ಅದನ್ನು. ಅದು ನಟರಾಜ್ ರಾಜ್ಕುಮಾರ್ ಅವರು ಕೂಡ ಒಂದು ದಿವಸ 25 ವಾರ ಹೋದಾಗ ಫಂಕ್ಷನಲ್ಲಿ ಹೇಳಿದರು, ಇಡೀ ಚಿತ್ರ ಪೂರ ಕುಣಿಗಲ್ ನಾಗಭೂಷಣ ಅವರು ನಿರ್ದೇಶನ ಮಾಡಿದ್ದಾರೆ, ಅವರಿಗೆ ಆದಷ್ಟು ಬೇಗ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಚಿತ್ರ ಕೂಡ ಕೊಡ್ತೀನಿ ಅಂತ. ಏನೋ ನನ್ನ ದುರದೃಷ್ಟವಶಾತ್ ಅದು ಸಿಕ್ಕಲಿಲ್ಲ. ಈಗ ಆ ಥರ ನಾನು ಪ್ರತಿಯೊಂದು ನನಗೆ ಈಗಿನ ಡೈರೆಕ್ಟರ್ಗಳಿಗೆ ಈಗಿನ ಒಂದು ಕೆಲವು ತಾಂತ್ರಿಕಜ್ಞರಿಗೆ ನಾನು ಕಂಡಿಷ್ಟ ಯಾಕೆಪ್ಪ ಅಂತಂದರೆ, ನಿರ್ದೇಶಕನದ ಲೆವೆಲಲ್ಲೇ ನಾನು ಡೈಲಾಗ್ ಬರ್ಕೊಡ್ತೀನಿ. ಮೊದಲನೇದು ಸೈಲೆಂಟ್ ಶಾಟ್ ಅಂದರೆ ಆ್ಯಕ್ಷನಿಂದ ಹಿಡಿದು ಡೈಲಾಗ್ ಮಾತಾಡೋದ್ರಿಂದ ಹಿಡಿದು ಯಾವ ಡೈಲಾಗ್ಗೆ ಯಾವ ಭಾವ ಬರಬೇಕು ಅನ್ನೋದನ್ನು ಆ್ಯಕ್ಷನ್ ಸಮೇತ ನಾನು ಬರ್ಕೊಡ್ತೀನಿ. ಅದರಿಂದ ಎಷ್ಟೋ ಜನ ನಿರ್ದೇಶಕರು, ಸರ್ ನೀವು ಸ್ಕ್ರಿಪ್ಟ್ ಬರ್ಕೊಟ್ಬಿಟ್ರೆ ಕನ್ನಡ ಇದ್ದಾಗಿರುತ್ತೆ ಸರ್, ನೀವೇ ಬರ್ಕೊಡ್ಬೇಕು ಸರ್ ಅಂತ ಇವತ್ತಿನ ಸಹ ಡಿಮ್ಯಾಂಡ್ ಆಗ್ತಾ ಇದೆ. ಅಂದರೆ ಒಬ್ಬ ನಿರ್ದೇಶಕನಾಗಿ ಸಾಹಿತಿಯಾಗಿ ನಾನು ಡೈಲಾಗ್ಸ್ ಬರೀತೀನಿ ಅಷ್ಟೇ ಹೊರತು ನಾನೊಬ್ಬ ನಟನಾಗಿ ಅಲ್ಲ. ನಟನೆ ಅನ್ನೋದು ಕೇವಲ ಇತ್ತೀಚೆಗೆ ಏನೋ ಯಾರೋ ಬಲವಂತ ಮಾಡ್ತಾರೆ ಪಾರ್ಟ್ ಮಾಡ್ತೀನಿ ಅಷ್ಟೇ ಹೊರತು ನಟನಾಗೇ ನಾನು ಮುಂದುವರಿಬೇಕು ಅಥವಾ ನಟನಾಗೇ ನಾನು ಪ್ರಕಾಶಕ್ಕೆ ಬರಬೇಕು ಅಂತ ನನಗೆ ಖಂಡಿತ ಆಸೆ ಇಲ್ಲ.
0: ಈಗ ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತಿದ್ದವರು ಕ್ಯಾಮ್ರಾ ಮುಂದೆ ಬಂದಿದ್ದೀರಲ್ಲ, ಏನನ್ಸುತ್ತೆ?
1: ಜನಗಳೆಲ್ಲ ಗುರ್ತಿದ್ದಾಗ ಮುಂಚೆ ಅಂದಾಗ ಯಾರು ಎದುರು ಸಿಕ್ಕಿದಾಗ, ನಾನು ರೀ ಕುಣಿಗಲ್ ನಾಗಭೂಷಣ್ ಅಂತ ಚಿತ್ರ ಸಾಹಿತಿ, ಓಹೋ ನೀವಾ ಅನ್ನೋರು. ಇವಾಗ ಎದುರು ನಿಂತ್ಕೋತಾ, ಏ ಇವರೇ ಕಣೋ ಕುಣಿಗಲ್ ನಾಗಭೂಷಣ್ ಸಾಹಿತಿ ಅನ್ನೋ ವ್ಯತ್ಯಾಸ ಇದೆ. ಅಂದರೆ ಜನ ಗುರ್ತಿಡಿತಾರೆ, ಯಾಕೆಂದ್ರೆ ಹೋಳು ಅಂತ ಹೇಳಿದ್ನಲ್ಲ, ಆ ಹೋಳಾಗಿ ನಾನು ಬಂದಿರೋದ್ರಿಂದ ಓಹ್ ಇವನೇ ಕಣೋ ಬದನೇಕಾಯಿ, ಇವನೇ ಕಣೋ ತೊಗರಿಕಾಯಿ, ಇವನೇ ಕಣೋ ಹುರುಳಿಕಾಯಿ ಅಂತ ಹೇಳ್ತಾರೆ ಅಷ್ಟೇ ಹೊರತು. ಮುಂಚೆ ಆಗಿದ್ರೆ ಓಹೋ ಹುರುಳಿಕಾಯಿ ಇದ್ದಿದ್ದು ಉಪ್ಪಿವನ, ಹುರುಳಿಕಾಯಿ ಇದ್ದಿದ್ದು ಮೆಣಸಿನ ಪುಡಿ ಇವನ ಅಂತ ಅಂತಿದ್ರು. ಈಗ ಆ ವ್ಯತ್ಯಾಸ ಇರೋದು ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಷ್ಟೇ.
0: ಈಗ ಮತ್ತೆ ನಿಮ್ಮ ಸಂಭಾಷಣೆ ಇದಕ್ಕೆ ಬಂದರೆ, ಈಗ ಸಂಭಾಷಣೆ ಬರೆಯುವಾಗ ನೀವು ಯಾವ ರೀತಿ ಸಿದ್ಧತೆ ಮಾಡ್ತೀರಾ? ಅಂದರೆ ಈಗ ನೀವು ಬೇಕಾದಷ್ಟು ಬೇರೆ ಬೇರೆ ಹಿನ್ನೆಲೆ ಸಾಹಿತ್ಯವನ್ನು, ಇದಕ್ಕೆ ಬೇಕಾದಂತಹ ದಾಸರ ಶರಣರ ಈ ಥರದ ಬೇರೆ ಹಳೆಯ ಸಾಹಿತ್ಯವನ್ನು, ದಾಸ ಸಾಹಿತ್ಯ ಈ ಥರದ್ದೆಲ್ಲ ಆಧುನಿಕ ಸಾಹಿತ್ಯವನ್ನು ಇವನ್ನೆಲ್ಲ ಸತತವಾಗಿ ಅಭ್ಯಾಸ ಮಾಡ್ತಿರ್ತೀರಾ. ಚಿತ್ರೀಕರಣ ಇಲ್ಲದೇ ಇದ್ದಾಗ ಬಿಡುವನ್ನೆಲ್ಲ ಸಹ ಇದಕ್ಕೆ ಸಹ ಸಿದ್ಧತೆ ಮಾಡ್ಕೊಳ್ತಿರ್ತೀರಾ?
1: ಹೌದು ಹೌದು, ಅದಕ್ಕೆ ಸಿದ್ಧತೆ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಕೆಲವಂಬಲ್ಲವರಿಂದ ಕಲಿತು

0: ಕೆಲವೊಮ್ಮೆ ಆಳ್ಪವರಿಂದ ಕಂಡು ಅಂತ ಚೂಡಾರತ್ನ ಹೇಳಿದಾನೆ ಹಿಂದೆ. ಹಾಗೆ ಕೆಲವು ಸ್ಫೂರ್ತಿಯಿಂದ ಸಿಗುತ್ತೆ, ಕೆಲವರು ಯಾರ್ಯಾರೋ ಮಾತಾಡ್ಕೋತಾ ಇರ್ತಾರೆ, ಆ ಮಾತಾಡೋವಾಗ ಒಂದು ಒಳ್ಳೆ ಡೈಲಾಗ್ ಸಿಕ್ಕಿರುತ್ತೆ, ಅದನ್ನು ಹಾಗೆ ಗ್ರಾಸ್ ಮಾಡ್ಕೊಳ್ತೀನಿ, ನನ್ನ ತಲೆಯನ್ನು ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಅದು ಯಾವತ್ತೋ ಒಂದು ದಿವಸ ಉಪಯೋಗಕ್ಕೆ ಬರುತ್ತೆ. ಆ ಥರ ಕೆಲವು ಸಾಹಿತಿಗಳು ಕೆಲವು ಡೈಲಾಗ್ಸ್ನ ಬರೆದಿರ್ತಾರೆ, ಅದನ್ನು ಒಂದು ವಿಧದಲ್ಲಿ ಬರ್ತೀವಿ, ನಾವು ಇನ್ನೊಂದು ರೀತಿ ಯಾಕೆ ಬರಿಬಾರ್ದು ಅನ್ನೋದ್ಬಿಟ್ಟು ಅದನ್ನೂ ಉಂಟು. ಈ ಥರ ಅದು ಅಭ್ಯಾಸ ಮಾಡಿದಷ್ಟು ಇವಾಗ ಒಂದು ಕತ್ತಿನ ಸಾಣೆ ಹಿಡಿದಷ್ಟು ಚೂಪಾಗತ್ತಷ್ಟೇ ಹೊರತು ಮೂಲೆ ಕೂರಿಸಿದ್ರೆ ಕೂರಿಸ್ದಂಗೆ ಇರುತ್ತೆ, ತುಕ್ಕಿಡ್ದೋಗುತ್ತೆ ಅಷ್ಟೇ. ಆ ಸಾಣೆ ಹಿಡಿಬೇಕಾದ್ರೆ ಈ ಓದು ಚಟ ಇರಲೇಬೇಕು, ನೋಡೋ ಹವ್ಯಾಸ ಇರಲೇಬೇಕು. ಈ ಥರ ಬರಿತೀನಿ.
1: ನಾಗಭೂಷಣ ಅವರೇ, ಮುಂದೆ ನಿಮ್ಮ ಯೋಜನೆಗಳೇನು, ನಿಮ್ಮ ಜೀವನದಲ್ಲಿ ಗುರಿ ಏನು, ಮುಂದೆ ಏನು ಸಾಧಿಸಬೇಕು ಅಂತಿದ್ದೀರಾ?
0: ಈಗಾಗಲೇ ನಾನು ಸಾಕಷ್ಟು ಸಾಧಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಮನುಷ್ಯನ ಹುಟ್ಟಬೇಕು, ಮನುಷ್ಯನ ಹುಟ್ಟಿದ್ಮೇಲೆ ಮನೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಒಂದು ನಂದೇ ಅಂತ ಒಂದು ಮನೆ ಇರಬೇಕು. ಈ ಒಂದು ಚಿತ್ರರಂಗಕ್ಕೆ ನಂಬ್ಕೊಂಡ ಮೇಲೆ ನನಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಕಡೆ ಉಸಿರಿರೋವರೆಗೂ ಪೆನ್ನು ಪೇಪರ್ ಹಿಡ್ಕೊಂಡು ಡೈಲಾಗ್ಸ್ ಬರೀತಾ ಜನಗಳ ಮೆಚ್ಚುಗೆ ಗಳಿಸ್ಕೊಂಡು ಇನ್ನೂ ಬೇಕು ಇನ್ನೂ ಬೇಕು ಅಂತಿರೋವಾಗಲೇ ಕೊನೆ ಉಸಿರೆಳೆಯೋದು ಸಂತೋಷ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಇದ್ರ ಮೇಲೆ ನಾನೇನು ಕನ್ನಡ ಚಿತ್ರ ಉದ್ಧಾರ ಮಾಡ್ತೀನಿ ಅಥವಾ ಕನ್ನಡ ಚಿತ್ರರಂಗನ ಎಲ್ಲೋ ತೊಗೊಂಡೋಗ್ಬಿಡ್ತೀನಿ ಅಂತ ಹೇಳೋಕ್ಕೆ ನಾನು ಎಲ್ಲರೂ ಸಾಮಾನ್ಯದು ನಾನು. ಆದರೆ ನನ್ನ ಕೊಟ್ಟ ಕೆಲಸನ, ಸಂಭಾಷಣೆನ ಅಚ್ಚುಕಟ್ಟಾಗಿ ಜನಗಳ ಮೆಚ್ಚುಗೆ ಆಗೋ ಹಾಗೆ ಬರೆಯೋದಕ್ಕೆ ಪ್ರೇಕ್ಷಕರ ಒಂದು ಪ್ರೋತ್ಸಾಹ, ಅವರ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ನನ್ನ ಕರ್ತವ್ಯದಲ್ಲೇ ನಾನು ಮುಂದುವರ್ಕೊಂಡು ಹೋಗ್ತೀನಿ.
1: ಒಳ್ಳೆಯದು ಕುಣಿಗಲ್ ನಾಗಭೂಷಣ ಅವರೇ, ಇಲ್ಲಿ ತನಕ ನಿಮ್ಮ ಚಿತ್ರರಂಗದ ಅನೇಕ ಅನುಭವಗಳನ್ನು, ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಬಹುಶಃ ಇದನ್ನೆಲ್ಲ ಕೇಳಿ ನಮ್ಮ ಶ್ರೋತೃಗಳು ಸಹ ಆನಂದಿಸಿಯಾರು ಅಂತೇಳಿ ನಮ್ಮ ಹಾರೈಕೆ. ಇಲ್ಲಿ ತನಕ ನಿಮ್ಮ ಅನುಭವ ಅನಿಸಿಕೆಗಳನ್ನು ಹೇಳಿದ್ದಕ್ಕೆ ನಿಮಗೆ ಆಕಾಶವಾಣಿ ಹಾಗೂ ಶ್ರೋತೃಗಳ ಪರವಾಗಿ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹಿರಿಯ ಚಲನಚಿತ್ರ ಕಲಾವಿದರು ಹಾಗೂ ಚಿತ್ರ ಸಾಹಿತಿಗಳು ಆದ ಕುಣಿಗಲ್ ನಾಗಭೂಷಣ್ ಅವರೊಂದಿಗೆ ಎನ್ ವಿ ರಮೇಶ್ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:25. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಆಲಿಸೋಣ. ದೇವ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್.

ಕೇಳುಗರೇ ಗಮನಿಸಿ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. 28 ವರ್ಷದ ರಮ್ಯಾ ಎಸ್ ಎಂಬವರು ಜೂನ್ 12 ತಾರೀಕಿನಿಂದ ಅರಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಅವರ ಚಹರೆ ಈ ರೀತಿ ಇದೆ: 5.5 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಬಣ್ಣ, ಕೋಲು ಮುಖ. ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಕಾಣೆಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ಅರಕೆರೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿರು ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ ಗಿರಿಧರ್ ದಿವಾನ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಗೌಸ್ ಪೀರ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಕೇಳಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಚಿತ್ರದ ಗೀತೆ. ಗೀತೆಯ ಗಾಯಕರು ಮಾಧುರಿ ಶೇಷಾದ್ರಿ, ಸಾಹಿತ್ಯ ಪೃಥ್ವಿ, ಸಂಗೀತ ಮಿಥುನ್ ಮುಕುಂದನ್.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಯುಗಳ ಧ್ವನಿಯಲ್ಲಿ ಕೇಳಿ ಸಂಚಾರಿ ಚಿತ್ರದ ಗೀತೆ. ಅರ್ಜುನ್ ಜನ್ಯ ಅವರ ಸಂಗೀತ ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ.

0: ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಚಿತ್ರ ಬಚ್ಚನ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6, ಸಮಯ 9:55.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬಾನುಲಿ ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
2: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
4: ನಾನು ಅನುಪಮ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
4: ಎಲ್ಲರೂ ತಪ್ಪದೆ ಬನ್ನಿ.

0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
2: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಎ ಶ್ರೀಧರ್ ಅವರ ವೇಣುವಾದನ ಆಲಿಸೋಣ. ಪಕ್ಕವಾದ್ಯ ಸಹಕಾರ ವಯಲಿನ್ ಕೇಶವ ಮೋಹನ್ ಕುಮಾರ್, ಮೃದಂಗ ಎಚ್ಎಲ್ ಶಿವಶಂಕರ ಸ್ವಾಮಿ ಹಾಗೂ ಘಟ ತುಮಕೂರು ಬಿ ಶಶಿಶಂಕರ್. ಕಾರ್ಯಕ್ರಮದ ಮೊದಲಿಗೆ ವೆಂಕಟ ನಾರಾಯಣ ಉಡುಪ ಶಾಸ್ತ್ರಿ ಅವರ ರಚನೆ ಬೃಂದಾವನಿ ರಾಗ ಆದಿತಾಳದಲ್ಲಿ ಕೇಳಿ ಪಾರ್ವತಿ ನಂದನ ನಮೋ ನಮೋ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಎ ಶ್ರೀಧರ್ ಅವರ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಕೇಶವ ಮೋಹನ್ ಕುಮಾರ್, ಮೃದಂಗ ಎಚ್ ಎಲ್ ಶಿವಶಂಕರ ಸ್ವಾಮಿ ಹಾಗೂ ಘಟ ತುಮಕೂರು ಬಿ ಶಶಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30:15. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ

0: ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ. ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ ಹಾಗೂ ಧ್ಯೇಯ ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತ ರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಮರೆಯದಿರಿ, ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಲ್ ಹೋ ನಾ ಹೋ ಚಿತ್ರದ ಗೀತೆ. ಹಾಡಿದ್ದಾರೆ ಶಾನ್ ಹಾಗೂ ಅಲ್ಕಾ ಯಾಜ್ಞಿಕ್.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಈ ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಸಂತ ಫಿಲೋಮಿನಾಸ್ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ, ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನ್ ಯಾರು?
2: ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ.
0: ಮರೆಯದೆ ಕೇಳಿ ಇಂದು ರಾತ್ರಿ 8:15 ಯುವವಾಣಿ FM 100.6.
2: ಯಾವ ಹನಿಯು ಮುತ್ತಾಗುವುದು, ಹಲವು ಎಲ್ಲಿ ಕುಡಿಯೊಡೆಯುವುದು.
3: ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ಸಂಜೆ 4:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:55.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ
0: ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00.
4: ಆಟದ ಗತ್ತು ಗಮ್ಮತ್ತು,
0: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
0: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
0: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
6: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
7: ಕೃಷಿ ನಿರಂತರ,
8: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.

0: ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು, ಈ ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಸಂತ ಫಿಲೋಮಿನಾಸ್ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ, ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನ್ ಯಾರು?
2: ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ.
0: ಮರೆಯದೆ ಕೇಳಿ ಇಂದು ರಾತ್ರಿ 8:15 ಯುವವಾಣಿ FM 100.6.

0: ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನ ವಿ ಹಾಗೂ ಚಿನ್ಮಯಿ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಕಾಣಿ ಎ ಜಾಕಿ ಓ ಜೋಕರ್ ಎದುರಲ್ಲಿ ನೀಗಾಡು.
1: ಚೌಚೌ ಬಾತ್, ಒಗಟುಗಳು, ಗಾದೆ ಗಮ್ಮತ್ತು, ರಸಪ್ರಶ್ನೆಗಳು, ಹಾಡು, ಹರಟೆ, ಪದಬಂಧ, ಲೆಕ್ಕಾಚಾರ, ಎಲ್ಲದಕ್ಕೂ ಒಂದೇ ವೇದಿಕೆ, ಇದು ಗೇಮ್ ಶೋ. ಬನ್ನಿ, ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ. ನಮ್ಮ ನಿಮ್ಮ ಬಂಧನ 2 ವರ್ಷದ ಅನುಬಂಧ. ಈ ಸಂಬಂಧದ ಅನುಸಂಧಾನಕ್ಕೆ ನಮ್ಮ ಟೀಮ್ ಯಾವಾಗಲೂ ಬದ್ಧರಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ದಿಗ್ವಿಜಯ್ ಬಿ, ನನ್ನ ಜೊತೆ
3: ನಾನು ನಿಮ್ಮ ಕೀರ್ತನಾವಿ,
4: ಹಾಗೆ ನಾನು ನಿಮ್ಮ ಚಿನ್ಮಯಿ KS.
2: ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ದೀರಿ ಕೂಡ. ನೀವು ಆಟ ಆಡಬೇಕು ಅಂದಲ್ಲಿ ಏನು ಮಾಡಬೇಕು ಅಂತ ಈಗಾಗಲೇ ಗೊತ್ತಿದೆ. ಏನು ಮಾಡಬೇಕು? ಕರೆ ಮಾಡಬೇಕು, ಭಾಗವಹಿಸಬೇಕು. ಕರೆ ಮಾಡಲಿಕ್ಕೆ ಒಂದು ದೂರವಾಣಿ ಸಂಖ್ಯೆ ಬೇಕಲ್ವಾ? ಯಾಕೆ ಹೇಳ್ತೀರಿ, ನಮಗೆ ಈಗಾಗಲೇ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಿ ಕೆಲವರು. ಹೌದು, ಕೆಲವರು ಗೊತ್ತಿದೆ, ಇನ್ನು ಕೆಲವರು ಗೊತ್ತಿರಲಿಕ್ಕಿಲ್ಲ. ಇವತ್ತು ರೇಡಿಯೋ ಟ್ಯೂನ್ ಮಾಡಿರೋರಿಗೆ ನಂಬರೇ ಗೊತ್ತಿಲ್ಲ ಅನ್ನೋರಿಗೆ ದೂರವಾಣಿ ಸಂಖ್ಯೆನ ಒಮ್ಮೆ ಹೇಳ್ತಾ ಇದ್ದೀವಿ, ನೋಟ್ ಮಾಡ್ಕೊಳ್ಳಿ. 251-2-5-8-2-2-5-1-2-5-8-2. ಎಸ್ಟಿ ಡಿ ಕೋಡ್ 0852-251-2582-251-5089. ಎಸ್ಟಿ ಡಿ ಕೋಡ್ 0821. ಏನಿಷ್ಟು ಸ್ಪೀಡಾಗಿ ಹೇಳ್ಬಿಡ್ತೀರಾ, ಕೇಳಿಸಲ್ಲ, ಬರ್ಕೊಳಕ್ಕಾಗಲ್ಲ ಅನ್ನೋರಿಗೆ ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 251-2-5-8-2-5-1-2-5-8-9. ಎಸ್ಟಿ ಡಿ ಕೋಡ್ 0821. ಹಾಗೆ ನಮ್ಮ ವಾಟ್ಸಪ್ ಸಂಖ್ಯೆ ಕೂಡ ಇದೆ. ವಾಟ್ಸಪ್ ಸಂಖ್ಯೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಗೊತ್ತಿಲ್ದಿರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9484-8085-8523. ಇವತ್ತು ಕೂಡ ನಿಮಗೆ ಒಂದು ಮುಖ್ಯ ಪ್ರಶ್ನೆ ಕೇಳಲಾಗುತ್ತೆ. ಯಾರು ಮುಖ್ಯ ಪ್ರಶ್ನೆಗೆ ಮೊದಲು ವಾಟ್ಸಪ್ನಲ್ಲಿ ಸಂದೇಶ ಕಳಿಸ್ತಾರೆ ಅವರು ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶವನ್ನು ಪಡ್ಕೋತಾರೆ. ಆಕಾಶವಾಣಿಗೆ ಭೇಟಿಗೆ ಕೊಡುವಂತಹ ಅವಕಾಶ ಯಾರೆಲ್ಲರಿಗೂ ಬೇಕು, ಅವರು ವಾಟ್ಸಪ್ನಲ್ಲಿ ಸಂದೇಶ ಮೊದಲು ಕಳಿಸ್ಬೇಕು. ಸಂದೇಶ ಮಾತ್ರ ಕಳಿಸ್ಬೇಕು, ಕರೆ ಮಾಡಬಾರ್ದು ಅಥವಾ ವಾಯ್ಸ್ ನೋಟನ್ನು ಕಳಿಸ್ಬಾರ್ದು. ಇದು ಒಂದು ಸೂಚನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ಬರೆದು ಕಳಿಸಬಹುದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, replyaarmysuru@gmail.com ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡಲಿಕ್ಕಿಂತ ಮುಂಚೆ ನಾನು ಹೇಳಿಬಿಡ್ತೀನಿ, ನಮ್ಮ ಕೇಳುಗರು ಇವತ್ತಿನ ಕಾನ್ಸೆಪ್ಟ್ ತಿಳ್ಕೊಳ್ಳಿಕ್ಕಿಂತ ಮುಂಚೆ ಪೆನ್ನು ಪೇಪರ್ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಹೌದಾ ಕೀರ್ತನ?
3: ಖಂಡಿತ.
2: ಪೆನ್ನು ಪೇಪರ್ ಇಟ್ಕೊಳ್ಳಿ, ನಿಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ, ಆದರೆ ಪದಬಂಧ ಅಲ್ಲ ಹೇಳ್ಬಿಡ್ತಾ ಇದ್ದೀನಿ, ಪದಬಂಧ ಆಗಿದ್ದರೆ ಮುಂಚೆನೇ ಹೇಳ್ತಾ ಇದ್ದೆ. ಒಂದು ಪೆನ್ನು ಅಥವಾ ಪೇಪರ್ ಇಟ್ಕೊಂಡ್ರೆ

0: ಸ್ವಲ್ಪ ಸುಲಭ ಆಗಬಹುದು, ನನಗೆ ಪೆನ್ನು ಪೇಪರು ಬೇಡ ಹಂಗೆ ಹೇಳ್ತೀನಿ ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ, ಉತ್ತರ ಕೊಡಿ ಅಂತ ಹೇಳ್ತಾ ಮುಂದಿನ ಕರೆ ಅಂತ ಹೇಳಿದ ತಕ್ಷಣ ನನ್ನ ನೋಡ್ತಾ ಇದ್ದಾಳೆ. ಕೀರ್ತನ ಕರೆಯಲ್ಲ ಹಾಡು ಅಂಥೇಳಿ ಒಂದು ಹಾಡನ್ನು ತುಣುಕನ್ನು ಕೇಳ್ಕೊಂಬರೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರ್ಸೋಣ.
1: ಹೇ

0: ಮಧ್ಯೆ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾಯಿಡು.
1: ಕೆಳಗ್ರೆ ಮತ್ತೊಮ್ಮೆ ನಿಮ್ಮ ಮೆಚ್ಚಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ದಿಗ್ವಿಜಯ್, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ನಮ್ಮ ಕೆಳಗ್ರಿಗೆ ಹೇಳಣ್ವಾ?
2: ಕಾನ್ಸೆಪ್ಟ್ ಏನಂತ ಹೇಳೇ ಬಿಡೋಣ. ಓಕೆ, ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಮ್ಮ ಕೇಳುಗರು. ಕಳೆದ ವಾರ ಕೂಡ ಅವರಿಗೆ ನಿರಾಶೆ ಆಗಿರಲಿಕ್ಕೆ ಸಾಧ್ಯತೆ ಇದೆ, ಯಾಕೆಂದರೆ ಗೇಮ್ ಶೋ ಹೋಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅನಿವಾರ್ಯ ಕಾರಣದಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬೇಜಾರು ಮಾಡ್ಕೊಂಡಿರ್ತಾರೆ, ಗೇಮ್ ಶೋ ನಿಲ್ಲಿಸ್ಬಿಟ್ರಾ ಏನು ಅಂಥೇಳಿ. ಗೇಮ್ ಶೋ ನಿಲ್ಲಿಸಿಲ್ಲ, ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಹೇಳ್ಬಿಡಿ ಕೀರ್ತನ.
1: ಖಂಡಿತ ದಿಗ್ವಿಜಯ್, ಇದು ಏನು ಅಂದರೆ ಇದು ಕೂಡ ನಮ್ಮ ಕೇಳುಗರು ಕೇಳಿದ್ರು ಒಂದ್ಸತಿ ನಮ್ಮನ್ನ, ಈ ಕಾನ್ಸೆಪ್ಟ್ ನೀವು ಯಾಕೆ ಮಾಡ್ತಾ ಇಲ್ಲ ನಮಗೆ ಅಂತ. ಸೊ ಅದರ ಬೇಸಿಸ್ ಮೇಲೆ ತಂದಿದ್ದೀವಿ. ಏನಂದ್ರೆ ಬಿಟ್ಟ ಸ್ಥಳ ತುಂಬಿ ಅಂತ ಹೇಳಬಹುದು ನಾವು.
2: ಓಕೆ, ಬಿಟ್ಟ ಸ್ಥಳ ತುಂಬಿ, ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಇವರು ಯಾರು?
1: ಹೌದು, ಖಂಡಿತ
2: ಒಂದು ಕಾನ್ಸೆಪ್ಟ್ ಹೇಳ್ಬೋದಲ್ವಾ?
1: ಹೌದು,
2: ಬಿಟ್ಟ ಸ್ಥಳ ಅಂತ ಹೇಳಿದ್ರಿ, ಏನು ಯಾವ ರೀತಿ ಬಿಟ್ಟ ಸ್ಥಳ ಚಿನ್ಮಯ?
3: ಯಾವ ರೀತಿ ಬಿಟ್ಟ ಸ್ಥಳ ಅಂದ್ರೆ, ಬಿಟ್ಟ ಅಕ್ಷರಗಳನ್ನ ಮಾತ್ರ ನೀವು ತುಂಬಿದ್ರೆ ಸಾಕು. ನಾವು ಕೆಲವೊಂದು ಅಕ್ಷರನ ಕೊಡ್ತೀವಿ, ನೀವು ಅದರಲ್ಲಿ ಮಿಕ್ಕಿದ್ದ ಕೆಲವೊಂದು ಅಕ್ಷರವನ್ನ ತುಂಬಿ ಅದೇನು ಅಂತ ಹೇಳಿದ್ರೆ ಸಾಕು. ಅದು ಎಲ್ಲಾ ಉತ್ತರಗಳು ಕೂಡ ಚಿತ್ರದ ಶೀರ್ಷಿಕೆಗಳೇ ಆಗಿರುತ್ತೆ.

0: ಬಹಳ ಸುಲಭ ಮಾಡ್ಬಿಟ್ರಲ್ಲ ನಮ್ಮ ಕೇಳುಗರಿಗೆ, ಬೇರೆ ಬೇರೆ ಏನೋ ಕೇಳ್ಬಿಡ್ತೀರಿ ಅಂತ ಭಯ ಪಡ್ತಿದ್ರು ಅಂತ ಕಾಣುತ್ತೆ.
1: ಹೌದು.
0: ಆ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಚಲನಚಿತ್ರದ ಶೀರ್ಷಿಕೆಯನ್ನು ನಾವಿವತ್ತು ತಗೊಂಬಂದಿದ್ದೀವಿ.
1: ಹೌದು.
0: ಕೆಲವೊಂದು ಪದಗಳನ್ನು ಹೇಳ್ತೀವಿ, ಯಾವ ಅಕ್ಷರ, ಪದ ಅಲ್ಲ, ಯಾವ ಅಕ್ಷರ ಬಿಟ್ಟಿದೆ ಆ ಅಕ್ಷರವನ್ನು ತುಂಬುತ್ತಾ ಹೋಗುವಂಥದ್ದು. ನಾನು ಆಗಲೇ ಕೂಡ ಹೇಳಿದ್ದೀನಿ ನಿಮಗೆ ಏನಂತ ಹೇಳಿದ್ರೆ, ಪೇಪರ್ ಪೆನ್ ಇಟ್ಕೊಳ್ಳಿ, ಭಾಳ ಸುಲಭ ಆಗುತ್ತೆ ಅಂಥೇಳಿ.
1: ಹೌದು.
0: ಪೇಪರ್ ಪೆನ್ ಇಟ್ಕೊಳ್ದಿರೋರು, ಇಲ್ಲ ನಾನು ಹಂಗೆ ಹೇಳ್ತೀನಿ ಅಂದ್ರೆ ನನಗೆ ಏನು ಸಮಸ್ಯೆ ಇಲ್ಲ, ಹೇಳ್ಬೋದು. ಉತ್ತರ ಸರಿಯಾಗಿದ್ದರೆ ಸಾಕು
1: ಹೌದು.
0: ಅನ್ನೋದು ಒಂದು ನಮ್ಮ ವಿಚಾರ. ಓಕೆ, ಕರೆಯನ್ನು ನಿರೀಕ್ಷೆ ಮಾಡೋಣ.
1: ಅಲ್ಲ ದಿಗ್ವಿಜಯ, ಕರೆ ನಿರೀಕ್ಷೆ ಮಾಡೋ ಮುಂಚೆ ನಾವು ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡೋಣ. ಉದಾಹರಣೆ ಏನಪ್ಪ ಅಂದರೆ, ಇವಾಗ ಡ್ಯಾಶ್ ಗಾ ಡ್ಯಾಶ್ ಡ್ಯಾಶ್ ಳೆ ಅಂತ ನಾವೇನಾದರೂ ಕೇಳಿದ್ರೆ ಅಲ್ಲಿ ನಾವು ಮೂರು ಅಕ್ಷರಕ್ಕೆ ಡ್ಯಾಶ್ ಕೊಟ್ಟಿದ್ದೀವಿ. ಅದರಿಂದ ನಾವಿನ್ನೇನು ಕ್ಲೂ ಕೊಡೋ ಅವಶ್ಯಕತೆ ಇಲ್ಲ. ನೀವು ಅಕ್ಷರಗಳನ್ನು ನೋಡಿದ್ರೇ ಬಹುಶಃ ಕಂಡುಹಿಡಿದು ಬಿಡಬಹುದು. ಉತ್ತರ ಬಂದು ಮುಂಗಾರು ಮಳೆ ಆಗಿರುತ್ತೆ.
0: ಬಹಳ ಸುಲಭ ಹೇಳ್ಬಿಟ್ರಲ್ಲ ಚಿನ್ಮಯಿ.
1: ಅದೇ ಒಂದು ಸುಲಭವಾಗಿರೋದು ನಾವು ಉದಾಹರಣೆ ಕೊಡ್ತೀವಿ. ಎಲ್ಲಾನು ಎಲ್ಲ ಪ್ರಶ್ನೆನು ಸುಲಭವಾಗೇ ಇದೆ, ಯಾವುದು ಏನು ಕಷ್ಟ ಇಲ್ಲ.
0: ಓಕೆ ಚಿನ್ಮಯಿ ಮತ್ತೆ ಕೀರ್ತನ,
2: ವಿಜಯ್,
0: ಸಮಯದ ಕಡೆ ನೋಡಿ, 11:10 ಆಯ್ತು. ಏನ್ರಿ ಬರೀ ಕತೆ ಹೊಡಿತೀವಿ, ಕರೆ ರಿಸೀವ್ ಮಾಡ್ರಿ ಅನ್ನೋರಿಗೆ ಕರೆ ರಿಸೀವ್ ಮಾಡ್ಬಿಡ್ತಾ ಇದೀವಿ. ಹಲೋ, ನಮಸ್ಕಾರ.
1: ನಮಸ್ತೆ ಆಕಾಶವಾಣಿ.
0: ನಮಸ್ಕಾರ, ಯಾರು, ಎಲ್ಲಿಂದ?
3: ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಸುಬ್ರಹ್ಮಣ್ಯ ಅವರೇ, ಇವಾಗ ನಿಮ್ಗೆ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದೆ ಅಲ್ವಾ?
3: ಶೀರ್ಷಿಕೆ ಗೀತೆ ಅಲ್ವಾ ಮೇಡಮ್?
1: ಶೀರ್ಷಿಕೆ ಹೆಸರು, ಶೀರ್ಷಿಕೆ ಗೀತೆ ಅಲ್ಲ. ಹಾ, ನಿಮ್ಮ ಪ್ರಶ್ನೆ ಬರ್ತಾ ಇದೆ. ಚಲನಚಿತ್ರದ
2: ಶೀರ್ಷಿಕೆ ಹೇಳ್ಬೇಕಷ್ಟೇ.
3: ಸರಿ ಮೇಡಮ್.
2: ಓಕೆ,
1: ನಿಮ್ಮ ಪ್ರಶ್ನೆ ಬರ್ತಾ ಇದೆ. ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸಾ
3: ರಂಗನಾಯಕಿ.
1: ಇಲ್ಲ,
2: ರಂಗನಾಯಕಿಯಲ್ಲಿ ಎಷ್ಟಕ್ಷರ ಇದೆ?
0: ಸುಬ್ರಹ್ಮಣ್ಯ ಅವರೇ,
1: ಅಲ್ಲ ನಾವು ಸಾವ
0: ಬೇಡ
1: ಕೊಟ್ಟಿದೀವಿ.
0: ಆತ್ರ ಬೇಡ, ನೀವು ಹೇಳೋದಕ್ಕೂ ಅದಿದ್ದಕ್ಕೂ ಸಂಬಂಧ ಇಲ್ವಲ್ಲಪ್ಪ.
3: ಸರ್ ಹೌದು, ಖಂಡಿತ ಸರ್.
0: ಡ್ಯಾಶ್, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸಾ
2: ತುಂಬಾ ಫೇಮಸ್.
3: ಅದನ್ನ
2: ಹೇಳ್ಬಿಟ್ರೆ
1: ಅಲ್ಲ ಅಲ್ಲ ಅಲ್ಲ
0: ಸುಬ್ರಹ್ಮಣ್ಯ ಅವರ,
2: ಇಲ್ಲ ಇಲ್ಲ,
1: ಅಲ್ಲ ಕಡೆ ಅಕ್ಷರ ಸಾಯಿತು. ಆದ್ರಿಂದ ನೀವು ಕಾಯಿಂದ ಹೆಣ್ಣು ಮಾಡ್ತಾ ಇದೀರಾ, ಅದು ಸರಿಯಲ್ಲ. ಕೊನೆ ಅಕ್ಷರ
2: ಡ್ಯಾಶ್ ಡ್ಯಾಶ್ ರ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸ.
0: ಅವರನ್ನ ಬಿಟ್ಟು ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಇವರ್ ಯಾರು ಅಂದ್ರೆ, ಬಿಟ್ಟ ಸ್ಥಳವನ್ನ ತುಂಬಿ ಅನ್ನುವಂಥ ಬಿಟ್ಟ ಸ್ಥಳ ತುಂಬೋದು ಮಾಡಿದೀವಿ ಅಲ್ವಾ ಕೀರ್ತನ ನಾವು, ಆದರೆ ಈ ಬೇರೆ ರೀತಿಯ ಬಿಟ್ಟ ಸ್ಥಳ ತುಂಬಿ ಅಂತ ಮಾಡಿದೀವಿ. ಆದರೆ ಇದು ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಇವರ್ ಯಾರು ಅಂತ ಹೇಳಿದ್ರೆ ಸಮಂಜಸ ಅಂತ ಕಾಣಿಸುತ್ತೆ. ಓಕೆ, ಮುಂದಿನ ಅಕ್ಕಾರೆ.
2: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
4: ಸೋದರಿ ಕೀರ್ತನ, ಚಿನ್ಮಯಿ ಹಾಗೂ ನನ್ನ ಆತ್ಮ ಪ್ರೀತಿಯ ಸ್ನೇಹಿತರಾದಂತ ದಿಗ್ವಿಜಯ್ ಅವರಿಗೆ ಖ್ಯಾತನಲ್ಲಿ ಸೇರ್ ಮಾಡೋ ಅಂತ ಧನ್ಯವಾದಗಳು.
1: ನಮಸ್ಕಾರ
0: ಸೋಮಶೇಖರ್ ಅವರೇ.
2: ಪ್ರಶ್ನೆ ಕೇಳಿಸ್ಕೊಂಡ್ರ?
4: ಏನ್ರಿ
2: ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ ನೀವು?
4: ಸಂಯುಕ್ತ.
2: ಯಾವ್ದು
4: ಸಂಯುಕ್ತ? ಸಂಯುಕ್ತ
2: ಅಲ್ಲ, ನಾವು 8 ಅಕ್ಷರದ ಪದ ಕೊಟ್ಟಿರೋದು ನಿಮ್ಗೆ. ಸಂಯುಕ್ತ ಹೆಂಗಾಗುತ್ತೆ ಹೇಳಿ.
0: ಈಗ ನೀವು ಹೆಂಗೆ ಅಂತಂದ್ರೆ, ಸೋಮಶೇಖರ್ ಅವರೇ ಕೇಳಿಸ್ಕೊಳ್ಳಿ, ಸೋಮಶೇಖರ್ ಅವರನ್ ಬಿಟ್ಟು ಇವರನ್ ಬಿಟ್ಟು ಇವ್ರ ಯಾರು ಅಂತ ನಾವು ಕೇಳಿದ್ದು, ಅವರ್ಯಾರೋ ಇವ್ರ್ಯಾರೋ ಎಲ್ಲ ಬಿಟ್ರು ಅನ್ನೋದಲ್ಲ.
4: ಸಮಯದ ಬೊಂಬೆ.
0: ನಾವ್ ಏನೇನು ಅಕ್ಷರ ಕೊಟ್ವಿ
4: ನೀವು?
0: ಹಾ,
4: ಸಾಯಿಂದ ಶುರು ಮಾಡಿದ್ರಿ.
0: ಸಾಯಿಂದ ಏನ್ ಶುರು ಮಾಡ್ಲಿಲ್ಲ. ಈಗ ಈ ಕಾರ್ಯಕ್ರಮದ ಮುಖಾಂತರ ಇನ್ನೊಮ್ಮೆ ನಾವ್ ಹೇಳ್ತಾ ಇದೀವಿ ಎಲ್ಲಾ ಕೇಳುಗರಿಗೂ, ದಯಮಾಡಿ ಮೊದಲು ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ, ಮತ್ತೆ ಮತ್ತೆ ಪ್ರಶ್ನೆಗಳನ್ನ ರಿಪೀಟ್ ಮಾಡಿಸ್ಕೊಂಡು ಬೇರೆಯವ್ರಿಗೆ ಕರೆ ಮಾಡ್ಲಿಕ್ಕೆ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳೋಣ ಸೋಮಶೇಖರ್. ಓಕೆ, ಧನ್ಯವಾದ, ನಮಸ್ಕಾರ. ಓಕೆ, ಉತ್ತರ ಹೇಳ್ಬೋಣ ಅಲ್ವಾ? ಮೊದಲನೇ ಪ್ರಶ್ನೆ ಏನ್ ಉತ್ತರ?
2: ಕವಿರತ್ನ ಕಾಳಿದಾಸ.
0: ಓಕೆ,
2: ಅಂದ್ರೆ ನಾವು ಕೊಟ್ಟಿದ್ದು
0: ಕವಿ ಆಯ್ತು,
2: ರಾ
0: ಕೊಟ್ಬಿಟ್ಟಿದ್ರಿ, ರತ್ನ ಆಯ್ತು, ಆಮೇಲೆ ಇನ್ನೊಂದು ಗ್ಯಾಪ್ ಕೊಟ್ರಿ ನೀವು, ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸಾ ಅಂತ ಹೇಳಿದ್ರಿ. ಅಲ್ಲೇ ಸ್ವಲ್ಪ ಒಂದು ಗ್ಯಾಪ್ ಕೊಟ್ಟಾಗಲೇ ಅರ್ಥ ಮಾಡ್ಕೋಬೇಕು, ಎರಡು ಪದ ಅಂತ ಹೇಳಿ ಅಲ್ವಾ. ಕಾಳಿದಾಸ, ಕವಿರತ್ನ ಕಾಳಿದಾಸ, ಈ ಒಂದು ಪ್ರಶ್ನೆಗೆ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂತಹ ಚಿತ್ರ.

0: ಚಿತ್ರ ಬಹಳ ಅದ್ಭುತವಾದಂತಹ ಚಿತ್ರ. ಜಯಪ್ರದ ಅವರು, ಬಾಲಕೃಷ್ಣ ಅವರು,
1: ಶ್ರೀನಿವಾಸ
0: ಮೂರ್ತಿಯವರು,
1: ಮೂರ್ತಿಯವರು,
0: ಅಯ್ಯೋ ಇನ್ನು ಬಹಳ ದೊಡ್ಡ ದೊಡ್ಡ ನಟರು,
1: ದಿಗ್ಗಜರೇ ಮಾಡಿದ್ದಾರೆ ಇದರಲ್ಲಿ
0: ನಟರು, ನಟ ಭಯಂಕರರು ಈ ಈ ಒಂದು ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳ್ತಾ ಉತ್ತರ ಇದೆಯಾ?
1: ಖಂಡಿತ ಇದೆ ದಿಗ್ವಿಜಯ್. ಕಲಾಪ್ರಸಾದ್ ಅವರು ಬೆಮ್ಮೆಲ್ ನಗರದಿಂದ, ಸರಸ್ವತಿ ನಾಗೇಂದ್ರ ಅವರು ಕೂರ್ಗಳ್ಳಿಯಿಂದ, ಹಾಗೆ ಶ್ರೀಲಕ್ಷ್ಮಿ ಅವರು ಶ್ರೀರಂಗಪಟ್ಟಣದಿಂದ ಸರಿ ಉತ್ತರನ ಕಳಿಸಿದ್ದಾರೆ. ಹಾಗೆ ಇನ್ನೊಬ್ರು ಬಂಗಾರದ ಕಳಸ ಅಂತ ಕಳಿಸಿದ್ದಾರೆ, ಆದ್ರೆ ಮೂವಿ ನೇಮು ಬಂಗಾರದ ಕಲಶ, ನಾವು ಕೊಟ್ಟಿದ್ದು ಸಾ, ಅದರಿಂದ ಅದನ್ನ ನಾವು ಪರಿಗಣಿಸ್ತಾ ಇಲ್ಲ.
0: ಯಾಕೆಂದ್ರೆ ಅವರು
1: ವರ್ಡಿಂಗ್ಸ್ ಕರೆಕ್ಟ್ ಆಗಿ ಡ್ಯಾಶ್ ಫಿಲ್ ಮಾಡಿದ್ದಾರೆ, ಆದ್ರೆ ಕೊನೆ ಅಕ್ಷರನ ಮಿಸ್ ಮಾಡಿದ್ದಾರೆ.
0: ಅವರು ಹೆಂಗ್ ಬೇಕಂಗ್ ಮಾಡ್ಕೊಂಡವ್ರೆ, ಇರಲಿ ನೀ ಹೆಂಗ್ ಬೇಕಂಗ್ ಮಾಡ್ಕೊಳ್ಳಿ, ಆದ್ರೆ ಉತ್ತರ ಸರಿಯಾಗಿಲ್ಲ ಅನ್ನೋದು.
2: ಮುಂದಿನ ಕರೆಗೆ ಹೋಗಕ್ಕೂ ಮುಂಚೆ ಒಂದು ಸಣ್ಣದಾಗಿ ಏನ್ ಹೇಳ್ಬೇಕು ಅಂದ್ರೆ, ಈ ಸೊನ್ನೆ ಏನು ಬರುತ್ತೆ ಅದು ಕೂಡ ಒಂದೇ ಅಕ್ಷರಕ್ಕಾಗಿರುತ್ತೆ. ಇವಾಗ ಬಮ್ಮೋ ಗೊಮ್ಮೋ ಸಮ್ಮೋ ಯಾವುದೇ ಬಂದ್ರು ಅದು ಅದೇ ಅಕ್ಷರಕ್ಕೆ ಸೇರಿರುತ್ತೆ, ಅದು ಮತ್ತೊಂದು ಡ್ಯಾಶ್ ಆಗೋದಿಲ್ಲ ಅಂತ ಹೇಳ್ತಾ ಈಗ ಮುಂದಿನ ಕರೆಗೆ ಹೋಗೋಣ.
0: ಓಕೆ, ಮುಂದಿನ ಕರೆ. ಹಲೋ ಹಲೋ
3: ಹಲೋ,
0: ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ಬಂಗಾರಮ್ಮ.
0: ನಮಸ್ಕಾರ ಬಂಗಾರಮ್ಮ ಅವರೇ, ಪ್ರಶ್ನೆ ಕೇಳದ? ಏನು ಒಳ್ಳೆ ಡ್ಯಾಶ್ ನನಗೆ ಸಕ್ಕದ ಕೇಳ್ತಾ ಇದೆ ನಿಮ್ಮ ಮನೆ ರೇಡಿಯೋಯಿಂದ. ಫುಲ್ ಡ್ಯಾಶ್ ಮಾಡ್ಬಿಟ್ಟಿರ ಆಮೇಲೆ ಆದ್ಮೇಲೆ ಡ್ಯಾಶ್
2: ಜೀವನ
3: ರಾಗ.
0: ಮೊದಲನೇ ಅಕ್ಷರ ಕೊಟ್ಟಿದ್ದು ನಾವು ಡ್ಯಾಶ್ ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್.
1: ಹಾಡು ಕೇಳ್ತಾ ಇಲ್ಲ
2: ಚಿತ್ರದ ಶೀರ್ಷಿಕೆ.
0: ಬಂಗಾರಮ್ಮ ಅವರೇ, ಕೈ ಮುಗಿಬಿಡ್ತೀನಿ ನಾನು, ಇದು ಹಾಡಲ್ಲ. ಫಿಲಂ ಹೆಸರು ನಮಸ್ಕಾರ. ಮುಂದಿನ ಕರೆ. ಹಲೋ ಇರ್ಲಿ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು, ಎಲ್ಲಿಂದ?
4: ವೆಂಕಟೇಶ್ ಅಂತ, ನೀಲ್ಕಂಠಗಿರಿಂದ. ವೆಂಕಟೇಶ್ ಅಂತ ಸರ್, ನಂಜನಗೂಡಿಂದ.
0: ವೆಂಕಟೇಶ್, ಪ್ರಶ್ನೆ ಅರ್ಥ ಆಯ್ತಲ್ಲ?
4: ಆಯ್ತು ಸರ್.
2: ಉತ್ತರ ಹೇಳಿ.
4: ಸ್ವಲ್ಪ ತಡಕಾಟ ಆಯ್ತಾದ ಮೇಡಮ್ ಸ್ವಾಮಿ.
1: ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ?
0: ವೆಂಕಟೇಶ್ ಏನ್ ಜ್ಞಾಪಕ ಆಯ್ತದ ಅದನ್ನೇ ಹೇಳಿ.
4: ಅದನ್ನೇ ಕರೆಕ್ಟ್ ಆಗಿ ಹೇಳ್ಬೇಕ ಹೇಳಿದ್ರ ಪಾಪ. ಅದಕ್ಕೆ ತಪ್ಪಿದ್ದಿ
2: ಆಯ್ತಾದ
0: ಸಿಕ್ಬಿಡದಲ್ಲ ಕರೆ, ಈಗ ತಪ್ಪಾಗ್ಬಿಟ್ಟದೆ. ಆಯ್ತು ವೆಂಕಟೇಶ್ ಅವ್ರ ನಮಸ್ಕಾರ. ಮುಂದಿನ ಕರೆ ಹೋಗಿಂತ ಮುಂಚೆ ಉತ್ತರ ಕೊಟ್ಬೋಣ, ಯಾಕೆ ನಮ್ಮ ಇವತ್ತು ಕರೆ ಮಾಡಿದವರೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ದಾರೆ ಗೊತ್ತಿಲ್ಲ.
2: ಆದ್ರೆ ಇದರಲ್ಲಿ ಮೊದಲನೇ ಅಕ್ಷರನೇ ಕೊಟ್ಟಿದ್ವಿ, ತುಂಬಾ ಸುಲಭವಾಗಿತ್ತು. ಹಂಗ ಹೇಳ್ಬೇಕು ಅಂದ್ರೆ ಉತ್ತರ ಆನಂದ ಭೈರವಿ.
0: ಓಕೆ, ಆನಂದ ಭೈರವಿ ಗಿರೀಶ್ ಕಾರ್ನಾಡ್ ಅವರು ಮತ್ತೆ ಕಾಂಚನ ಅವರು ನಟನೆ ಮಾಡಿದಂತಹ ಚಿತ್ರ ಆನಂದ ಭೈರವಿ. ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ
1: ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಎಸ್ಎಂ ಶೋಭಾ ಹಾಸನದಿಂದ, ಪುಷ್ಪ ಅವರು ಹೂಟ್ಗಳಿಂದ, ಹಾಗೆ ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ.
0: ಓಕೆ, ಇವತ್ತು ಕೂಡ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಈ ಮುಖ್ಯ ಪ್ರಶ್ನೆಯನ್ನು ನೀವು ಕ್ರ್ಯಾಕ್ ಮಾಡಿದ್ರೆ, ಅದನ್ನು ಸುಲಲಿತವಾಗಿ ನಮಗೆ ಉತ್ತರವನ್ನು ವಾಟ್ಸಪ್ನಲ್ಲಿ ಕಳಿಸಿದ್ರೆ ನೀವು ಕೂಡ ನಮ್ಮ ಕಳೆದ ಬಾರಿ ಮಂಜುಳಾ ಮಲ್ಟಿ ಕ್ಯಾತ್ನಳ್ಳಿ ಅಂತ ಬಂದಂತಹ ಮಂಜುಳಾ ಅವರ ರೀತಿಯಲ್ಲಿ ಕೂಡ ತಾವು ಆಕಾಶವಾಣಿಗೆ ಭೇಟಿ ಕೊಡ್ಬೋದು ಅಂತ ಹೇಳ್ತಾ, ಕಳೆದ ವಾರದ ಗೇಮ್ ಶೋ ವಿನ್ನರ್ ಆದಂತಹ ಮಲ್ಟಿ ಕ್ಯಾತ್ನಳ್ಳಿಯ ಮಂಜುಳಾ ಅವರ ಮಾತುಗಳನ್ನು ಕೇಳಿ.
5: ನನ್ನ ಹೆಸರು ಮಂಜುಳಾ ಅಂತ, ಮಲ್ಟಿ ಕ್ಯಾತ್ನಳ್ಳಿಯಿಂದ ಬಂದಿದ್ದೇನೆ. ನಾನು ಪ್ರತಿದಿನ ಎಫ್ ಎಂ ಕೇಳ್ತೀನಿ, ತುಂಬ ಇಷ್ಟ ನನಗೆ. ತುಂಬ ಚಿಕ್ಕ ವಯಸ್ಸಿಂದ ಎಫ್ ಎಂ ಕೇಳ್ಕೊಂಡು ಬೆಳೆದಿದ್ದೀನಿ ನಾನು. ಹಂಗಾಗಿ ನನ್ನ ಮಗನ ಕೂರಿಸ್ಕೊಂಡು ನನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಎಲ್ಲ ಕೇಳ್ತೀನಿ. ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಜ್ಞಾನ ಸಿಕ್ಕುತ್ತೆ ಅದರಿಂದ, ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ, ಒಂಥರ ತುಂಬ ಖುಷಿ ಅನಿಸುತ್ತೆ ನನಗೆ ವಿನ್ನಾದೆ. ನೋಡಬೇಕು ಅಂತ

0: ತುಂಬ ದಿನಗಳಿಂದ ಆಸೆ ಇತ್ತು, ಅದಕ್ಕೆ ತಕ್ಕಂತೆ ನನ್ನ ಮಗ ತುಂಬ ಹೆಲ್ಪ್ ಮಾಡ್ದ. ಹಂಗಾಗಿ ನಾವು ಆಕಾಶವಾಣಿನ ನೋಡಕ್ಕೆ ಬಂದಿದ್ದೀವಿ, ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು.
1: ನನ್ನ ಹೆಸರು ವಿನಯ್ ಅಂತೇಳಿ, ನಾನು ತಾಯಿ ಜೊತೆ ಬಂದಿದ್ದೀನಿ. ಸೊ ನಮ್ಮ ತಾಯಿ ದಿನನಿತ್ಯ ಬೆಳಗ್ಗೆಯಿಂದ ಅಟ್ಲೀಸ್ಟ್ ಮಧ್ಯಾಹ್ನದ ತನಕ ಆದ್ರೂ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಬೆಳಗಿನ ಜಾವ 5:30 ಶುರುವಾದರೆ ರೇಡಿಯೋ, ಮಧ್ಯಾಹ್ನ 1-2 ಗಂಟೆ ತನಕನೂ ಕೇಳ್ತಾರೆ. ಸೊ ಅವರು ಪ್ರತಿ ಸೋಮವಾರ ಏನು ರೂಢಿ ಮಾಡ್ಕೊಂಡಿದ್ದಾರೆ ಅಂದರೆ, ಅವರಿಗೆ ಸ್ವಲ್ಪ ವಾಟ್ಸಪ್ ಯೂಸ್ ಮಾಡಲಿಕ್ಕೆ ಕಡಿಮೆ, ಅಷ್ಟು ಗೊತ್ತಾಗಲ್ಲ. ಸೊ ನಮ್ಮನ್ನು ಕರೆಸಿ ಕೂರಿಸ್ಕೊಂಡು, ಇಲ್ಲ ನಾನಾಗ್ಬೋದು ಇಲ್ಲ ನನ್ನ ತಂಗಿನಾಗ್ಬೋದು, ಅವರು ಕೂರಿಸ್ಕೊಂಡು ಇದು ಉತ್ತರ ಇದನ್ನು ಕಳಿಸು, ಇದ್ರ ಉತ್ತರ ಇದ್ರನ್ನ ಕಳಿಸು ಅಂತೇಳಿ ಮಾಡೋವಂಥದ್ದು ರೂಢಿ. ಸೊ ಹಾಗಾಗಿ ನಿನ್ನೆ ಗೇಮ್ ಶೋನಲ್ಲಿ ನಾವು ಸರಿ ಉತ್ತರ ಕೊಟ್ಟು ವಿನ್ ಆಗಿದ್ದೀವಿ. ಸೊ ನೋಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು ಸುಮಾರು ವರ್ಷಗಳಿಂದ, ಇದು ಸಿಕ್ಕಿದ್ದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು.
2: ಕೇಳುಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈಗಷ್ಟೇ ಕಳೆದ ಬಾರಿ ಮುಖ್ಯ ಪ್ರಶ್ನೆಗೆ ಸರಿ ಉತ್ತರವನ್ನು ಮೊದಲು ಕೊಟ್ಟು ಆಕಾಶವಾಣಿಗೆ ಬಂದವರಂತ ಮಂಜುಳಾ ಅವರ ಮಾತುಗಳನ್ನ ಕೇಳಿದ್ರಿ. ಇದೀಗ ಈ ಬಾರಿಯ ಮುಖ್ಯ ಪ್ರಶ್ನೆಯ ಸಮಯ, ಎಲ್ಲರೂ ಬಹುಶಃ ಸರಿಯಾಗಿ ಕೇಳಿಸ್ಕೋತೀರಾ ಅಂತ ಅನ್ಕೋತಾ ಇದ್ದೀವಿ. ಡ್ಯಾಶ್ ಖಾ,
3: ಇನ್ನೊಂದು ಹೇಳೋದೇನಂತ ಹೇಳಿದ್ರೆ ಇದು ಕೂಡ ಚಲನಚಿತ್ರದ ಹೆಸರೇ,
2: ಹೌದು,
3: ಶೀರ್ಷಿಕೆನೇ ಆಗಿದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಉತ್ತರ ಕೊಡಿರಂತೆ.
2: ಹೌದು, ಡ್ಯಾಶ್ ಖಾ ಎರಡನೇ ಖ, ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್, ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಗಾ ಡ್ಯಾಶ್.
3: ಸಖತ್ತು ಡ್ಯಾಶ್ಗಳಾಗ್ಬಿಟ್ಟಿದಾವೆ ಇಲ್ಲಿ. ಓಕೆ, ಯಾರೆಲ್ಲ ಉತ್ತರ ಕೊಡ್ತಾರೆ ನೋಡೋಣ. ಒಮ್ಮೆ ನಾವು ಹೇಳಿದ್ದೀವಿ, ಮುಂದೆ ಇನ್ನೊಮ್ಮೆ ನಾವು ಹೇಳ್ತೀವಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಉತ್ತರನ ಕೊಡಿ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ.
4: ಖಂಡಿತ.
3: ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಎಲ್ಲಿಂದ? ಏನ್ ಹೆಸರು?
5: ನಂಜಗುಡ ತಾಲೂಕು ಅಹಾಲೆ ಗ್ರಾಮ.
3: ಹಾ,
2: ತಮ್ಮ ಹೆಸರು?
3: ಹೆಸರೇಳಿ. ಮಹದೇವ ಸ್ವಾಮಿ.
4: ಓಕೆ, ಮಹದೇವ ಸ್ವಾಮಿ ಅವರೇ, ಕಾನ್ಸೆಪ್ಟ್ ಅರ್ಥ ಆಗಿದ್ಯಾ? ಓಕೆ, ನಿಮ್ಮ ಪ್ರಶ್ನೆ ಈ ರೀತಿ ಇದೆ. ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್.
2: ಮುಂಗಾರು ಮಳೆ ಸೆ ಹೇಗ್ ಬರುತ್ತೆ?
3: ಹೆಂಗೆ ಮಹಾದೇವ ಸ್ವಾಮಿ? ಮಹಾದೇವ ಸ್ವಾಮಿ, ನಿಮ್ಮ ಉತ್ತರ ತಪ್ಪಾಗಿದೆ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ. ಹಲೋ
6: ಹಲೋ
7: ಹಲೋ ಸರ್,
3: ನಮಸ್ಕಾರ.
7: ನಮಸ್ತೆ ಸರ್, ನಾನು ಸುಧಾ ಅಂತ.
3: ಸುಧಾ ಅವರೇ, ಉತ್ತರ ಕೊಡ್ತೀರಾ?
7: ಒಂದ್ಸಲ ಹೇಳಿ ಸರ್, ನಾವು ಕರೆ ಮಾಡ್ತಾ ಇದ್ದ.
3: ರೇಡಿಯೋ ಸೆಟ್ನ ದೂರ ಇಡಿ.
2: ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್.
7: ಫಸ್ಟ್ ಯಾವ ಅಕ್ಷರ ಬರ್ಬೇಕು ಮೇಡಮ್?
2: ಅಲ್ಲ, ಮೊದಲನೇ ಅಕ್ಷರ ನಾವು ಬಿಟ್ಟಿದೀವಿ, ನೀವು ಅದನ್ನೇ ತುಂಬಬೇಕಾಗಿರೋದು.
7: ಗೊತ್ತಾಯ್ತಲ್ಲ ಸರ್.
3: ಓಕೆ, ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ
8: ಹಲೋ ಸರ್, ನಮಸ್ಕಾರ.
3: ನಮಸ್ಕಾರ, ಯಾರು ಎಲ್ಲಿಂದ? ಎಲ್ಲಿಂದ?
8: ಪ್ರಕಾಶ್.
3: ಬರ್ಕಂಡ್ರಾ?
2: ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್. ಸೆ ಡ್ಯಾಶ್ ಡ್ಯಾಶ್ ಮತ್ತೇನು? ಡ್ಯಾಶ್ ಸೆ ಡ್ಯಾಶ್ ಡ್ಯಾಶ್. ಒಂಥರ ಪ್ರಾಸಪದಗಳ ತರ ಇದೆ, ಇದೊಂದು ಕ್ಲೂ ಕೊಡ್ಬೋದು ಅಷ್ಟೆ. ಗೊತ್ತಾಗ್ತಾ ಇಲ್ವಾ
3: ಪ್ರಕಾಶ್? ಓಕೆ, ಕರೆ ಮಾಡಿ ಧನ್ಯವಾದಗಳು, ಉತ್ತರ ಹೇಳ್ತಾರೆ, ಕೇಳಿಸ್ಕೊಳ್ಳಿ.
2: ಸರಿಯಾದ ಉತ್ತರ ಆಸೆ ಗೊಬ್ಬ ಮೀಸೆ ಗೊಬ್ಬ.
3: ಯಾಕೆ ನಮ್ಮ ಕೇಳುಗರಿಗೆಲ್ಲ ಇವತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾರೆ ಗೊತ್ತಿಲ್ಲ.
2: ಹೌದು,
3: ಆಸೆ ಗೊಬ್ಬ ಮೀಸೆ ಗೊಬ್ಬ ಅನ್ನೋದು ಇವತ್ತಿನ ಅಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ. ಕೀರ್ತನ.
4: ಹಾ, ದಿಗ್ವಿಜಯ್. ವಾಟ್ಸಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಹಾಗೆ ನಿವೇದಿತ ಕುವೆಂಪು ನಗರದಿಂದ, ಪುಷ್ಪ ಹುಟ್ಗಳಿನಿಂದ, ಎಸ್ ಆನಂದ್ ನಾಯ್ಕ ಸುಣ್ಣತ್ಕೆರೆಯಿಂದ, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿಯಿಂದ, ಜೆ ಪಿ ನಗರದಿಂದ ರಾಧಾ ಜಯರಾಮ್, ರಮ್ಯಾ ಬೋಗಾದಿ, ಹಾಗೆ ಪುಷ್ಪಲತಾ ಪಣಿರಾಜ್ ಅವರು ಅಗ್ರಹಾರ ಮೈಸೂರಿನಿಂದ.
3: ಓಕೆ, ಇವತ್ತಿನ ಕಾನ್ಸೆಪ್ಟ್ ಭಾಳ ಸುಲಭ ಅಂತ ಅಂದ್ಕೊಂಡಿದ್ವಿ ನಾವು. ಯಾಕೋ ನಮ್ಮ ಕೇಳುಗರು ಅದನ್ನು ಕ್ಲಿಷ್ಟ ಮಾಡ್ಕೋತಾ ಇದ್ದಾರೆ, ಯಾಕೇನು ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ನಾವು ಹೇಳ್ಬಿಟ್ಟಿದ್ವಿ, ಚಲನಚಿತ್ರದ ಶೀರ್ಷಿಕೆ ಆಗಿರುತ್ತೆ. ಅದು ಕೂಡ ಬಹಳ ಹಳೆಯ ಚಿತ್ರದ ಹೆಸರುಗಳನ್ನೇ ತಂದಿದ್ದೀವಿ, ಹೊಸದು ತುಂಬ ಕಡಿಮೆ ಇದೆ. ಏಕೆ ಅಂತಂದರೆ

0: ಹೊಸದು ಕೇಳ್ತೀರಿ, ಅದು ಫಿಲಮ್ ಹೆಸರು ಗೊತ್ತೇ ಆಗಲ್ಲ ಅಂತಾರೆ. ಇದೆಲ್ಲ ಭಾಳ ಫೇಮಸ್ ಚಿತ್ರದ ಹೆಸರುಗಳು. ಓಕೆ ನೋಡೋಣ.
1: ಹಾಗೆ ಈ ಪ್ರಶ್ನೆಗೆ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಅವರು ಕೂಡ ಸರಿ ಉತ್ತರನ ನಮಗೆ ಕಳಿಸಿದ್ದಾರೆ.
0: ಓಕೆ ಮುಂದಿನ ಕರೆ. ಹಲೋ,
2: ನಮಸ್ಕಾರ. ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
2: ಬಿಳಿಕೆರೆಯಿಂದ ಚಿನ್ನಣ್ಣ ಸರ್.
0: ಓಕೆ ಚಿನ್ನಣ್ಣ,
3: ನಿಮ್ಮ ಪ್ರಶ್ನೆ ಬರ್ತಾ ಇದೆ.
2: ಹೇಳಿ ಸರ್.
3: ಡ್ಯಾಶ್ ಡ್ಯಾಶ್ ತಾ ಡ್ಯಾಶ್ ಇಳಿ ಡ್ಯಾಶ್
0: ಡ್ಯಾಶ್ ಡ್ಯಾಶ್ ತಾ ಡ್ಯಾಶ್ ಲಿ ಡ್ಯಾಶ್ ಏನ್ ಬದೈತೆ?
3: ಗೊತ್ತಾಗ್ತಾ ಇಲ್ವಾ ಚಿನ್ನಣ್ಣ ಅವರೇ?
2: ಸ್ವಲ್ಪ ಲಿ ಅಂತ ಹೊತ್ತು ಅದಕ್ಕೆ ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಆಯ್ತು, ತೊಂದರೆ ಇಲ್ಲ, ಮುಂದಿನ ಕರೆ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹಲೋ, ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ.
4: ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತ?
3: ನಮಸ್ತೆ ಆಕಾಶವಾಣಿ.
2: ಹಲೋ.
3: ನಮಸ್ತೆ, ಯಾರು, ಎಲ್ಲಿಂದ?
2: ನಾವು ನಂಜೂರು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
3: ರಾಮಚಂದ್ರ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ?
2: ಕೇಳಿಸ್ತೀನಿ. ಅದೇ ಫಸ್ಟ್ ಎರಡು ಅಕ್ಷರ ಕೊಡ್ತೀರಾ? ಹಲೋ.
3: ಹಾ ಹೇಳಿ. ಅಲ್ಲ, ಕಾನ್ಸೆಪ್ಟ್ ಗೊತ್ತಾನ್ಲಿಲ್ಲ, ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ, ಮತ್ತೆ ಹೇಳ್ಬೇಕಾ ಅಂದೆ. ಹೇಳ್ಬೇಕಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡ್ಯಾಶ್ ಡ್ಯಾಶ್ ತಾ ಡ್ಯಾಶ್ ಲಿ ಡ್ಯಾಶ್ ತಾ
2: ಭಾಗ್ಯ.
3: ತಾ ಅಂದ್ರೆ ತಾಯಿಂದ ಶುರುವಾಗಿಲ್ಲ, ಮೊದಲು ಎರಡು ಅಕ್ಷರಕ್ಕೆ ಡ್ಯಾಶ್ ಡ್ಯಾಶ್ ಹೇಳಿದೀವಿ.
0: ಓಕೆ, ಯಾಕೋ ಇದು ಕಷ್ಟ ಆಗ್ತಾ ಇದೆ ನಮ್ಮ ರಾಮಚಂದ್ರಿಗೆ. ಮೊದಲನೇ ಅಕ್ಷರ ಹೇಳೋಣ, ಆ
3: ಆ ಡ್ಯಾಶ್ ತಾ
0: ಡ್ಯಾಶ್ ಲಿ ಡ್ಯಾಶ್.
2: ಹಳ್ಳಿ
0: ಐದ ಪ್ಯಾಟೆಗೆ ಬಂದ. ಹಳ್ಳಿ ಐದ ಪ್ಯಾಟೆಗೆ ಬಂದ, ಕರೆಕ್ಟಾ? ಹಾ ಕರೆಕ್ಟ್ ಆಗಿದೆ ರಾಮಚಂದ್ರ ಅವರೇ, ನಿಮ್ಮ ಉತ್ತರ ತಪ್ಪು. ನಮಸ್ಕಾರ, ಮುಂದಿನ ಕರೆ ಹೋಯ್ತಿದ್ದೀವಿ. ಹಲೋ,
3: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮೇಡಮ್.
3: ಯಾರು ಮಾತಾಡ್ತಾ ಇರೋದು?
5: ಮೇಡಮ್, ಶಿವಣ್ಣ ಅಂತ, ಮೈಸೂರು ಕಾಮನ್ ಕೆರೆ ಉಂಡಿಯಿಂದ.
3: ಶಿವಣ್ಣ ಅವರೇ, ಏನ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಾಗಿದೆ, ಪ್ರಶ್ನೆನು ಗೊತ್ತಾಗಿದೆ ಅನ್ಕೋತೀನಿ, ಉತ್ತರ ಹೇಳ್ತೀರಾ?
5: ಅಮೃತ ಗಳಿಗೆ.
0: ಸೂಪರ್ ಶಿವಣ್ಣ. ಟೇಲರ್ ಶಿವಣ್ಣ ಅವರೇ, ಬಹಳ ಖುಷಿ ಆಗೋಯ್ತು, ಮೊದಲ ಸರಿ ಉತ್ತರ ಕಂಡ್ರಿ ನಿಮ್ದು.
3: ಅರ್ಧ ಗಂಟೆ ನಂತರ ಮೊದಲನೇ ಸರಿ ಉತ್ತರ ನಮಗೆ ಫೋನ್ ಕರೆನಲ್ಲಿ ಸಿಕ್ಕಿರೋ.
0: ಹತ್ತನೇ ಕರೆ ಮಾಡಿದವರು ಶಿವಣ್ಣ ಅವರು, ಸರಿಯಾದ ಉತ್ತರ ಕೊಟ್ಟಿದ್ರೆ ಬಹಳ ಖುಷಿ ಆಯ್ತು ಶಿವಣ್ಣ. ನಮಸ್ಕಾರ ಕರೆ ಮಾಡಿದಕ್ಕೆ, ಧನ್ಯವಾದ. ಅಮೃತ ಗಳಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು.
3: ನಿಜವಾಗ್ಲೂ ಅಮೃತ ಗಳಿಗೆನಲ್ಲಿ ಇವ್ರು ಸರಿ ಉತ್ತರ ಕೊಟ್ಟಿದ್ದಾರೆ.
0: ಓಕೆ ಕೀರ್ತನ, ಈ ಅಮೃತ ಗಳಿಗೆ ಸಂದೇಶ ಇದೆಯಾ?
1: ಖಂಡಿತವಾಗ್ಲೂ ಇದೆ. ಸರಸ್ವತಿ ನಾಗೇಂದ್ರ ಅವರು ಕೂರ್ಗಳ್ಳಿಯಿಂದ, ಹರ್ಷಿತಾ ಶಕ್ತಿನಗರದಿಂದ, ನಾಗರತ್ನ ಮಹದೇವಪುರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಪುಷ್ಪ ಹುಟ್ಕಳ್ಳಿ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ, ಶಿವಣ್ಣ ಟೈಲರ್ ಕಾಮನ್ಕೆರೆ ಹುಂಡಿ, ವೇದ ಹಾಸನ, ಮಹೇಶ್ ಹೊಸೂರು ಶಿಕಾರಿಪುರ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣ, ನಿವೇದಿತಾ ಕುವೆಂಪು ನಗರ, ಯುಧಿಷ್ಠಿರ ರಂಪುರೆ, ನಜರ್ಬಾದ್ ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್, ಆಹಿರಿ ಮೈಸೂರಿನಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ.
0: ಓಕೆ, ಬಹಳ ಖುಷಿ ಆಯಿತು, ಸ್ವಲ್ಪ ಹೆಚ್ಚಿಗೆ ಆಗಿದೆ ಸಂದೇಶ.
3: ಹೌದು,
0: ಸರಿ ಉತ್ತರದ ಸಂದೇಶಗಳು ಹೆಚ್ಚಿಗೆ ಆಗಿದೆ, ಖುಷಿ ಆಗಿದೆ. ಇದೇ ರೀತಿ ಮುಂದಿನ ಕರೆಯವರು ಉತ್ತರ ಕೊಡ್ತಾರಾ ಅಂತ ನೋಡೋಣ. ಕೀರ್ತನ.
1: ಹಾ ದಿಗ್ವಿಜಯ್. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ?
6: ನಮಸ್ಕಾರ ಮೇಡಮ್, ಜೆ ಪಿ ಅವರಿಂದ ಚಿಕ್ಕಮಟ್ಟೆ ಮಾಡುವ ನಮಸ್ಕಾರಗಳು ದಿಗ್ವಿಜಯ್ ಚಿನ್ಮಯ ಮೇಡಮ್ ಅವ್ರಿಗೂ
3: ನಮಸ್ಕಾರ.
0: ನಮಸ್ಕಾರ ಚಿಕ್ಕಮಟ್ಟೆ ಅವರೇ,
6: ಹೇಳಿ ಸರ್
3: ನಿಮ್ಮ ಪ್ರಶ್ನೆ. ಬಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಧೂ ಧೂ ಧೂ
6: ಧೂ ಧೂ
0: ಸ್ಟಾರ್ಟಿಂಗ್ ಅಕ್ಷರ ಭಾ ಸಿಕ್ಕಿದೆ ನಿಮ್ಗೆ, ಆಮೇಲೆ ನಾಲ್ಕು ಡ್ಯಾಶು, ಆಮೇಲೆ ಧೂ
6: ಧೂ ಧೂ
0: ಡೂ ಅಲ್ಲ ಧೂ
1: ತ ತ ದ ಧ
3: ಮೊದಲನೇ ಅಕ್ಷರ ಕಡೆ ಅಕ್ಷರ ಎರಡು ಕೊಟ್ಬಿಟ್ಟಿದೀವಿ ನಾವೇ. ಹೌದು,
0: ಹೇಳ್ಬೇಕು ಚಿಕ್ಕಮಂಟೆ ಅವ್ರ, ಇದು ರಾಜ್ಕುಮಾರ್ ಅವ್ರ ನಟನೆ ಮಾಡಿದ್ದು.
6: ರಾಜ್ಕುಮಾರ್ ನಟನೆ ಮಾಡಿರೋದಾ?

0: ಹೇಳ್ತೀರಾ ಮುಂತ್ಕೋಗದ?
1: ಅದು ಎರಡನೇ ಬಾ.
2: ಎರಡನೇ ಬಾ ಮೇಡಮ್?
1: ಅಲ್ಲ, ನಾವು ಕೊಟ್ಟಿರೋದು ಮೊದಲನೇ ಬಾ.
0: ಮೊದಲನೇ ಬಾ ನಮಸ್ಕಾರ, ಮುಂದಕ್ಕೆ ಹೋಯ್ತೀನಿ. ಹಲೋ,
1: ನಮಸ್ತೆ ಆಕಾಶವಾಣಿ.
0: ನಮಸ್ಕಾರ
3: ಮೇಡಮ್.
1: ಯಾರು, ಎಲ್ಲಿಂದ?
3: ಹಲೋ
0: ಹಲೋ, ನಮಸ್ಕಾರ, ಹೇಳಿ ಯಾರು?
3: ವೆಂಕಟೇಶ್ ಶ್ರೀಯಾರ್, ಬದವಾಳ ಗ್ರಾಮದಿಂದ ಸರ್.
0: ವೆಂಕಟೇಶ್, ಪ್ರಶ್ನೆ ಕೇಳಿಸ್ಕೊಂಡ್ರ?
3: ಹೇಳಿ.
1: ಬಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಧೂ.
3: ಏನ್ ಮೇಡಮ್?
1: ಬಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಧೂ.
3: ಹೂ ಅಂತ
1: ಧೂ ಧೂ ಚೂ ತಾತ ದ ಧ ಎರಡನೇ ಧಾಗೆ ಕೊಂಬು ಧೂ
3: ಧೂ ಧೂ.
1: ಹಾ, ಅದು ಕಡೆ ಅಕ್ಷರ.
3: ಮಾಯಿಂದನ ಸರ್ ಮೇಡಮ್.
1: ಬಾ ಬಾ
3: ಬಾ,
1: ಬನ್ನಿ ಬಾ,
3: ಬಡವರ ಬಂಧು.
0: ಸರಿನಾ
3: ಮೇಡಮ್?
0: ಸರಿನಾ ಅಂತ ಹೇಳಿದೆ ವೆಂಕಟೇಶ್. ಸರಿ ಇದೆಯಾ?
3: ಹಾ ಸರಿ ಇದೆ ಸರ್.
0: ಸರಿ ಇದೆ, ಮತ್ತೆ ಉತ್ತರ ಸರಿಯಾಗಿದೆ, ಬಡವರ ಬಂಧು ಕರೆಕ್ಟ್ ಆಗಿದೆ. ವೆಂಕಟೇಶ್ ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
3: ಓಕೆ ಸರ್, ಥ್ಯಾಂಕ್.
0: ಕೀರ್ತನ
4: ದಿಗ್ವಿಜಯ್,
0: ಈಗಲೂ ಇದೆಯಾ ಇಲ್ವಾ?
4: 60ಕ್ಕೂ ಹೆಚ್ಚು ಮೆಸೇಜ್ ಇದೆ ಈಗ.
0: ಓ, ಅಂದ್ರೆ ಎಲ್ರಿಗೂ
4: ಕಾನ್ಸೆಪ್ಟ್ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ.
0: 1 ಗಂಟೆ ಆದ್ಮೇಲೆ ಗೊತ್ತಾಗ್ತಾ ಇದೆ. ಓಕೆ,
4: ಹರ್ಷಿತಾ, ಶಕ್ತಿನಗರದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ ಕೆಟಿ ಶ್ರೀಮತಿ, ರಾಮಕೃಷ್ಣನಗರದಿಂದ ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಕಟ್ವೆ ಸ್ವಿಚ್ ಮಂಡಿ ಮೊಹಲ್ಲಾಯಿಂದ ಎನ್ ರಮೇಶ ಮಾಳೋದೆ ಅವರು, ವಿನುತಾ ಜೆ ಎಲ್ ಅವರು, ಹಾಗೆ ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಮುಳ್ಳೂರು ಪ್ರಕಾಶ್, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರ, ಸುಚಿತ್ರ ರಾಮಕೃಷ್ಣನಗರ, ತಾರಾ ಸೇತುರಾಮ್ ವಿಜಯನಗರ, ರಾಧಾ ಹಿರಿಯಣ್ಣ ನಾಗಮಂಗ್ಲ, ವಿಜಯನಗರ ನಾಲ್ಕನೇ ಹಂತದಿಂದ ಶಶಿ ಉಡುಪ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಶಿಲ್ಪಾ ವಾಜಮಂಗಲ ಗೇಟ್, ಹಾಗೆ ಸೌಮ್ಯ ಎಸ್ ಪಿ ಎಂ ಲೇಔಟ್, ಒಂದು 3-4 ಜನ ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ. ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಮಹೇಶ್ ಹೊಸರು ಶಿಕಾರಿಪುರ, ಪುಷ್ಪಲತಾ ಪಣಿರಾಜ್ ಅಗ್ರಹಾರ, ಸ್ವರ್ಣಲತಾ ಮೈಸೂರು, ಪದ್ಮ ಅಂಕುಶಾಪುರ, ಎಸ್ ಆನಂದ್ ನಾಯ್ಕ ಸುಣ್ಣದಕೇರಿ, ಗಾಯತ್ರಿ ರಮೇಶ್, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿ, ಟಿ ನರಸೀಪುರ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿಯಿಂದ, ಸುಮತಿ ನಾಗರಾಜ್ ಅವರು ಮೈಸೂರಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರ ಮೈಸೂರು, ನಿವೇದಿತಾ ಕುವೆಂಪು ನಗರ, ವಿರಾಟ್ ವಿನುತ ಕೂಡ್ಲಾಪುರ ನಂಜನಗೂಡಿಂದ, ಶ್ರೀರಂಗಪಟ್ಟಣದಿಂದ ಶ್ರೀಲಕ್ಷ್ಮಿ ಅವರು, ಜೆ ಪಿ ನಗರದಿಂದ ರಾಧಾ ಜಯರಾಮ್, ಗಾಯತ್ರಿ ಅವರು ಬೆಂಗಳೂರಿನಿಂದ, ರೇಖಾ ಕನಕದಾಸ್ ನಗರದಿಂದ, ಕುವೆಂಪು ನಗರದಿಂದ ರವಿಕುಮಾರ್, ಜಯಶ್ರೀ ರಾಮಕೃಷ್ಣ ನಗರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಗಾಯತ್ರಿ ಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನಿಂದ, ಜಿ ಎಸ್ ಚಂದ್ರನ ಚಿತ್ರದುರ್ಗದಿಂದ, ಎನ್ ಚಂದ್ರಶೇಖರ್ ಅವರು ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಹಾಗೆ ಗಿರೀಶ್ ಕುಮಾರ್ ವಾಟಾಳು ಅವರು, ಇನ್ನೂ ಒಂದು ಸ್ವಲ್ಪ ಜನ ಅವ್ರ ಹೆಸರನ್ನು ನಮಗೆ ಕಳಿಸ್ತಾ ಇಲ್ಲ. ರಾಯಭಾಗ ತಾಲೂಕು ಮುಗ್ಗಳಕೋಡ ಶಿವಲಿಂಗಯ್ಯ ಹಿರೇಮಠ್ ಅವರು, ಹಾಗೆ ಕ್ಯಾತಮಾರ್ನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ಮಾಧವನ್ ಚೆನ್ನೈ, ಸುಧಾರ ಜೆ ಎಸ್ ಎಸ್ ನಗರ ಗುಂಡ್ಲುಪೇಟೆ ತಾಲೂಕು, ಪನ್ನಜಹಳ್ಳಿಯಿಂದ ನಂದೀಶ್, ಲಕ್ಷ್ಮೀ ಪ್ರಸನ್ನ ಹರಿಹರಪುರ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರ, ಲೀಲಾವತಿ ವಿದ್ಯಾನಗರ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರ, ಮಂಜುಳಾ ಮರಟಿ ಕ್ಯಾತನಹಳ್ಳಿ, ಹಾಗೆ ಸಾನ್ವಿ ವಿಜಯನಗರ.
1: ಇದೀಗ ನಾವು ಮುಖ್ಯ ಪ್ರಶ್ನೆಯನ್ನು ಏನು ಅಂತ ಮತ್ತೊಮ್ಮೆ ನೋಡೋದಾದರೆ, ಡ್ಯಾಶ್ ಖಾ ಅದು ಎರಡನೇ ಕಾ, ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಗಾ ಡ್ಯಾಶ್. ಬಹುಶಃ ಇವಾಗ ಗೊತ್ತಾಗಿದೆ ಅಂತ ಅನ್ಕೋತೀವಿ, ಅವಾಗ ಯಾರಾದರೂ ಕೇಳಿಸ್ಕೊಂಡಿಲ್ಲ ಬರ್ಕೊಂಡಿಲ್ಲ ಅಂತಾದರೆ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡ್ಯಾಶ್ ಖಾ ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಗಾ ಡ್ಯಾಶ್.
0: ಓಕೆ, ಇದು ಈ ವಾರದ ಮುಖ್ಯ ಪ್ರಶ್ನೆ ಆಗಿತ್ತು. ಮುಂದಿನ ಕರೆ ಹೋಗೋಣ.
4: ನಮಸ್ತೆ ಆಕಾಶವಾಣಿ.
5: ಹಲೋ
4: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
5: ಮೇಡಮ್, ನಾವು ರಾಮಾನುಜ ರೋಡಿಂದ ವಿಜಯಲಕ್ಷ್ಮಿ ಅಂತ.
4: ನಮಸ್ತೆ ವಿಜಯಲಕ್ಷ್ಮಿ ಅವರೇ, ಗೊತ್ತಾಯ್ತಾ ಕಾನ್ಸೆಪ್ಟು?
5: ಹಾ ಗೊತ್ತಾಗಿದೆ ಮೇಡಮ್, ಹೇಳಿ.
4: ಓಕೆ, ಪ್ರಶ್ನೆ ಕೇಳದಾ ನಿಮಗೆ?
5: ಹಾ ಕೇಳಿ ಕೇಳಿ.
4: ಡ್ಯಾಶ್ ಗಾ ಡ್ಯಾಶ್ ಡ್ಯಾಶ್
5: ಕಾನಾ ಮೇಡಮ್?
4: ಗಾ ಕ ಕ ಗಾ ಡ್ಯಾಶ್ ನು ಡ್ಯಾಶ್
5: ಡ್ಯಾಶ್ ಡ್ಯಾಶ್
4: ನು ನು ತ ತ ದ ದ ನ ನು
5: ನು ನು
4: ಡ್ಯಾಶ್
5: ಡ್ಯಾಶ್

0: ಬಹಳ ಅದ್ಭುತವಾದಂತಹ ಚಿತ್ರ, ಕನ್ನಡ ಚಿತ್ರರಂಗದಲ್ಲೇ ಒಂದು ಮೈಲಿಗಲ್ಲನ್ನು ಸಾಧನೆ ಮಾಡಿದಂತಹ ಚಿತ್ರ. ಡ್ಯಾಶ್ ಘ ಡ್ಯಾಶ್ ಡ್ಯಾಶ್ ಡ್ಯಾಶ್ ನು ಡ್ಯಾಶ್ ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ನಾವು ಮಾತಾಡೋದಾದಾಗ ಈ ಚಿತ್ರವನ್ನು ನೆನಪು ಮಾಡಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ವಿಜಯಲಕ್ಷ್ಮಿ ಅವರೇ, ನೀವು
1: ಮನುಷ್ಯ
0: ಬಹಳ ಬಾರಿ ನೋಡಿರ್ತೀರಿ ಈ ಚಿತ್ರ, ಆದರೆ ಉತ್ತರ ಸರಿಯಾಗಿದೆಯಾ? ಕರೆಕ್ಟಾಗಿ ಹೇಳಿ ಇನ್ನೊಂದ್ಸಲ.
1: ಬಂಗಾರದ ಮನುಷ್ಯನ
0: ಮನುಷ್ಯನ
1: ಮನುಷ್ಯ
0: ಕರೆಕ್ಟಾ? ಇದು ಚಿನ್ಮಯ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ.
2: ಇಲ್ಲ, ಅವರು ಬರ್ಕೊಂಡು ಹೇಳ್ತಾ ಇದ್ದಾರೆ ಅನ್ಸುತ್ತೆ, ಅದರಿಂದ ಖಡಾಖಂಡಿತವಾಗಿ ಹೇಳಿದ್ರು ಅದು ಸರಿಯಾಗಿದೆ ಉತ್ತರ.
0: ಸರಿಯಾಗಿದೆ ವಿಜಯಲಕ್ಷ್ಮಿ ಅವರೇ. ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂತಹ ಚಿತ್ರ.
1: ಥ್ಯಾಂಕ್ ಯು ಸರ್.
0: ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ
1: ಎಲ್ಲರಿಗೂ. ಥ್ಯಾಂಕ್ ಯು,
2: ಧನ್ಯವಾದಗಳು.
0: ಕೀರ್ತನ
3: ಎನ್ ನಂಜುಂಡಸ್ವಾಮಿ ಅವರು ಟಿ ನರಸೀಪುರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಸುಮತಿ ನಾಗರಾಜ್, ವಿನುತಾ ಜಯಲಕ್ಷ್ಮೀಪುರಂ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಪದ್ಮಾ ಅಂಕುಶಾಪುರ, ಜಯಪ್ರಕಾಶ್ ರಾಮಕೃಷ್ಣನಗರ, ಕೇರ್ಪೇಟೆಯಿಂದ ಹಿರಿಯಣ್ಣ, ರಜನಿ ಮಧುರು, ಎನ್ಎಚ್ ಜಯರಾಮ್ ಹೆಬ್ಬಾಳ್, ಸುಚಿತ್ರ ರಾಮಕೃಷ್ಣನಗರ, ಹರ್ಷಿತಾ ಶಕ್ತಿನಗರ, ಸತ್ಯವತಿ ಎಲ್ ಸಿದ್ಧಾರ್ಥನಗರ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರ, ಪುಷ್ಪಲತಾ ಪಣಿರಾಜ್ ಅಗ್ರಹಾರ, ತಾರಾಸೇತುರಾಮ್ ವಿಜಯನಗರ, ಯೋಗಾನಂದರಂಪುರೆ ನಜರ್ಬಾದ್, ರೇಖಾ ಕನಕದಾಸ್ ನಗರ ಹಾಗೂ ಕಲಾ ಪ್ರಸಾದ್ ಬೆಮ್ಮೆಲ್ ನಗರ. ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
0: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ
4: ಹಲೋ,
0: ನಮಸ್ಕಾರ.
4: ನಮಸ್ಕಾರ,
2: ಸ್ವಲ್ಪ ರೇಡಿಯೋಯಿಂದ ದೂರ ಬನ್ನಿ.
0: ಯಾರಿದು?
4: ನಾನು ಪಾಂಡವಪುರದಿಂದ ಸಾವಿತ್ರಿ ಅಂತ ಸರ್.
0: ನಮಸ್ಕಾರ ಸಾವಿತ್ರಿ ಅವರೇ, ರೇಡಿಯೋ ಸೆಟ್ನ ದೂರ ಇಟ್ರಾ?
4: ಇಟ್ಟಿದ್ದೀನಿ ಸರ್, ಇಟ್ಟಿದ್ದೀನಿ ಸರ್.
0: ಓಕೆ, ಪ್ರಶ್ನೆ ಕೇಳೋದು ನಿಮಗೆ.
4: ಕೇಳಿ ಸರ್.
0: ಡ್ಯಾಶ್ ಡ್ಯಾಶ್ ನಾ ಡ್ಯಾಶ್ ಡ್ಯಾಶ್ ಭೇ ಬೇ ಅಷ್ಟೇ, ಭೇ ಅಲ್ಲ ಬೇ. ಹೌದು, ಬೇ. ಯಾಕೆ ರೇಡಿಯೋ ಸೆಟ್ ನ ದೂರ ಇಡ್ಲಿ ತಾವು?
4: ದೂರನೇ ಇದೀನಿ ಸರ್ ಈಗ.
0: ಓಕೆ, ಉತ್ತರ ಕೊಡ್ತೀರಾ ಸಾವಿತ್ರಿ ಅವರೇ?
2: ಡ್ಯಾಶ್ ಡ್ಯಾಶ್ ನಾ ಡ್ಯಾಶ್ ಡ್ಯಾಶ್ ಬೇ.
4: ಗೊತ್ತಾಗ್ಲಿಲ್ಲ.
0: ಓಕೆ, ನಮಸ್ಕಾರ ಸಾವಿತ್ರಿ, ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ,
2: ನಮಸ್ತೆ ಆಕಾಶವಾಣಿ.
0: ನಮಸ್ಕಾರ.
5: ನಮಸ್ತೆ ಸರ್, ನಾನು ರೇಖಾ ಅಂತೇಳಿ ಶಾರದಾದೇವಿ ನಗರದಿಂದ ಮಾತಾಡ್ತಾ ಇರೋದು.
0: ರೇಖಾ ಮತ್ತೆ ಮಹಾದೇವ ಸ್ವಾಮಿ ಅವರು, ಉತ್ತರ ಯಾರು ಕೊಡ್ತೀರಿ?
5: ಮಹಾದೇವ ಸ್ವಾಮಿ ಅವರು ಇಲ್ಲ ಸರ್, ನಾನೇ
3: ಹೇಳ್ತಾ ಇದ್ದೀನಿ ಸರ್. ರೇಖಾನೇ ಮಹಾದೇವ ಸ್ವಾಮಿ
5: ಅವರು ಒಬ್ಳೇ ಕೊಡ್ತೀನಿ ಉತ್ತರ.
0: ಓಕೆ, ಯಾರು ಕೊಡಿ ಉತ್ತರ? ಒಬ್ಬನೇ ಒಂದೇ ಕೊಡಿ, ಒಂದೇ ಕರೆ ಮಾಡಿ ಆಯ್ತು.
2: ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ, ಮತ್ತೆ ಹೇಳ್ಬೇಕಾ? ಡ್ಯಾಶ್ ಡ್ಯಾಶ್ ನಾ ಡ್ಯಾಶ್ ಡ್ಯಾಶ್ ಬೇ.
5: ಇದು ಸಿನಿಮಾದ ಶೀರ್ಷಿಕೆ ಅಲ್ವಾ?
2: ಹೌದು
0: ಹೌದು.
5: ಇದು ಸಮಯದ ಗೊಂಬೆ.
0: ನಾವು ಕೊಟ್ಟಿದ್ದು ಸಾ ಆಯ್ತು, ಮಾ ಆಯ್ತು, ಯಾವ ಬರ್ಬೇಕು ಅಲ್ಲ, ನಾ ಬಂದಿದೆಯಲ್ಲ, ಹತ್ತತ್ರ ಇದ್ದೀರಿ ಕೊಡಿ. ಮಹಾದೇವ ಸ್ವಾಮಿ ಕೊಡಿ, ಕರೆಕ್ಟಾಗಿ ಹೇಳ್ತಾರೆ ಹೇಳಿ. ಮಾದೇ ಸ್ವಾಮಿ ಅವರೇ, ಈಗ ಹೇಳಿದ್ರ ರೇಖಾ ಅವರು
2: ಹೇಳಿದ್ರಲ್ವಾ,
0: ರೇಖಾ ಅವರು ಕರೆಕ್ಟ್ ಆಗಿ ಹೇಳಿದ್ರು. ಮಾದೇವ
6: ಸ್ವಾಮಿ ಚಿತ್ರ
0: ಏನ್ ಹೇಳಿ?
6: ಅನಂತನಾಗ್ ಮತ್ತೆ ಲಕ್ಷ್ಮಿ
2: ಅಭಿನಯ.
0: ಖಂಡಿತವಾಗ್ಲೂ ನಿಜ, ಪುತ್ರನು ಸರಿಯಾಗಿದೆ, ಸರಿಯಾಗಿ ಗೆಸ್ ಮಾಡಿದ್ರಿ, ಕರೆ ಮಾಡಿದ್ಗೆ ಧನ್ಯವಾದಗಳು ರೇಖಾ ಮತ್ತೆ ಮಾದೇವ ಸ್ವಾಮಿ ಅವರೇ. ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ. ಓಕೆ, ಕೀರ್ತನ ಇದೆಯಾ? ಇಲ್ಲ,
3: ಪುಷ್ಪ ಗುಪ್ತಾ ಅವರು ಅಗ್ರಹಾರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಜಯಪ್ರಕಾಶ್ ರಾಮಕೃಷ್ಣನಗರ ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್,

0: ಸುಚಿತ್ರ, ರಾಮಕೃಷ್ಣನಗರ, ಶಶಿ ಉಡುಪ, ವಿಜಯನಗರ ನಾಲ್ಕನೇ ಹಂತ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣ, ಪದ್ಮ ಅಂಕುಶಾಪುರ, ಹರ್ಷಿತ ಶಕ್ತಿನಗರ, ರಾಧಾ ಹಿರಿಯಣ್ಣ ನಾಗಮಂಗ್ಲ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿ, ಟಿನರ್ಸಿಪುರ ಎನ್ ರಮೇಶ ಮಾಳೋದೆ, ಮೈಸೂರಿನ ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಎನ್ ನಂಜುಂಡಸ್ವಾಮಿ ಟಿನರ್ಸಿಪುರ, ಪುಷ್ಪ ಊಟಗಳ್ಳಿ, ಪ್ರಕಾಶ್ ಕುಂಟೆ ಹೊಸಾನಂದೂರು, ರಜನಿ ಮದ್ದೂರು, ಪೋಷಿತ ಕಲ್ಪಿತ ವಿವೇಕಾನಂದ ನಗರ, ಜಿ ಗಿರೀಶ್ ಕುಮಾರ್, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿ, ಸೌಮ್ಯ ಎಸ್ಪಿಎಂ ಲೇಔಟ್ ಗಾಯತ್ರಿ ಬೆಂಗಳೂರು, ವೆಂಕಟಕೃಷ್ಣ ಮತ್ತು ಕುಟುಂಬ ಶ್ರೀನಗರ, ಕೆಟಿ ಶ್ರೀಮತಿ ವಿನುತಾ ಮೈಸೂರು, ರೇಖಾ ಮೈಸೂರು, ಬೆಲ್ವತ ಗ್ರಾಮದ ಲೋಕೇಶ್, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ, ರೇಖಾ ಬೆಂಗಳೂರು, ಗಾಯತ್ರಿ ಸುಬ್ರಹ್ಮಣ್ಯಂ ಬೆಂಗಳೂರು, ಎನ್ಎಚ್ ಜಯರಾಮ್ ಹೆಬ್ಬಾಳ್, ಪುಷ್ಪಲತಾ ಪಣಿರಾಜ್ ಅಗ್ರಹಾರದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆ ವೇದ ಹಾಸನ್ ಅವರು ರಮಾಮಣಿ ಸಿದ್ದಪ್ಪ ಸ್ಕ್ವೇರಿಂದ, ನಾಗರತ್ನ ಸೋಮಶೇಖರ್ ತಾರಾ ವಿಜಯನಗರ್, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಮಹೇಶ್ ಹೊಸೂರು ಶಿಕಾರಿಪುರ ಆಹಿರಿ, ಶಾಂತಲಾ ರಾಮಾನುಜ ರೋಡ್, ಉಮಾ ಮೋಹನ್ ಮುರಳಿ ಚಿತ್ರದುರ್ಗದಿಂದ, ಲತಾ ಮತ್ತು ವೇದರಂಗಯ್ಯ ಅವರು ಮಾಧವನ್ ಚೆನ್ನೈನಿಂದ, ಕೆ ಸ್ವಾಮಿ ಅವರು ವಿಜಯನಗರದಿಂದ, ಸುರಭಿ ಮೈಸೂರು, ವಿವೇಕಾನಂದ ನಗರದಿಂದ ಜಯಮ್ಮ, ಕೆಆರ್ಪೇಟೆ ಹರಿಹರಪುರದಿಂದ ಲಕ್ಷ್ಮೀ ಪ್ರಸನ್ನ. ಇನ್ನೊಂದು ನಾಲ್ಕೈದು ಜನ ಅವ್ರ ಹೆಸರನ್ನ ನಮಗೆ ಕಳಿಸಿಲ್ಲ.
1: ಸೆಂಚುರಿ ಬಾರಿಸ್ತರ ಕೀರ್ತನ
0: ಖಂಡಿತ.
1: ಓಕೆ, ಮುಂದಿನ ಕರೆ. ಹಲೋ ಹಲೋ,
2: ನಮಸ್ತೆ. ಹಲೋ, ವಿಜಯ್ ಕೌಶಿಕ್ ಅವರೇ, ನಿಮ್ ಪ್ರಶ್ನೆ ಇದಾಗಿದೆ. ಡ್ಯಾಶ್ ಡ್ಯಾಶ್ ಡ್ಯಾಶ್ ಖೀ, ಎರಡನೇ ಖಾದು ಇಕಾರ ಖಿ, ಮತ್ತೆ ಡ್ಯಾಶ್ ಡ್ಯಾಶ್ ಡ್ಯಾಶ್ ಖಿ,
3: ಚಂದ್ರಮುಖಿ ಪ್ರಾಣಸಖಿ,
1: ಚಂದ್ರ. ಇದು ಒಂದ್ ಸ್ವಲ್ಪ ಜೋಡಿಸ್ಕೊಡೋಣ ಕೀರ್ತನ,
0: ದಿಗ್ವಿಜಯ್
1: ಕರೆಕ್ಟ್ ಆಗಿದೆಯಂತ. ಡ್ಯಾಶ್ ಚ ಸೊನ್ನೆ ಚಾನ್ ದ್ರ ಮುಖಿ, ಇಲ್ಲಿ ಸರಿ ಆಯ್ತು. ಯಾವ ಕಡೆ, ನಾವ್ ಯಾವ ಕಡೆಯಿಂದ ಬರಲ್ಲಪ್ಪ, ಒಂದೇ ಕಡೆಯಿಂದ ಬರೋದು, ಅದ ಯಾವ ಕಡೆಯಿಂದ ಬರಕಾದ್ದು. ಸರಿಯಾಗಿದೆ ವಿಜಯ್ ಕೌಶಿಕ್ ಅವರೇ. ಅದೇ ನೀವು ಕಾಕಾ ಕೀ ಕೀ ಅಂದ್ರಲ್ಲ, ಅದು ವಿ ಖೀ ವಿ ಖೌ ಅಂದ್ರಲ್ಲ, ಅದು ಕರೆಕ್ಟ್ ಆಗಿ ಚಂದ್ರಮುಖಿ ಪ್ರಾಣಸಖಿ ಅಂತ ಆಗೋಯ್ತು. ಕರೆಕ್ಟ್ ಆಗಿದೆ ಉತ್ತರ. ನಮಸ್ಕಾರ, ಕರೆ ಮಾಡಿದ ಧನ್ಯವಾದಗಳು. ಕೀರ್ತನ, ಉತ್ತರ ಬಂತು, ನಿಮ್ಮಲ್ಲಿ ಸಂದೇಶ ಬಂತ?
0: ಇಲ್ಲ, ಇವ್ರು ಕೊಡೋಷ್ಟ್ರಲ್ಲಿ ಯಾರು ಕಳಿಸ್ಲಿಲ್ಲ ನಮ್ಗೆ.
1: ಓಕೆ, ಮುಂದಿನ ಕರೆಗೆ ಹೋಗೋಣ.
0: ನಮಸ್ತೆ ಆಕಾಶವಾಣಿ.
4: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಇಲ್ಕಲ್ಲಿಂದ. ಯಾರು?
4: ವಾಣಿಶ್ರೀ ಅಂತ.
2: ವಾಣಿಶ್ರೀ ಅವರೇ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ? ನಿಮ್ಮ ಪ್ರಶ್ನೆ ಬರ್ತಾ ಇದೆ. ಚಿ ಡ್ಯಾಶ್ ಡ್ಯಾಶ್ ಚಿ ಚಿ
1: ಚಿನ್ನ
2: ಚಿ ಡ್ಯಾಶ್ ಡ್ಯಾಶ್ ಡ್ಯಾಶ್ ತಾಗೆ ತಾವತ್ತು ಹೌದಾ?
1: ಕರೆಕ್ಟಾ? ಇರಬಹುದು. ಕರೆಕ್ಟ್ ಆಗಿದೆ. ಯಾಕೆ ಇರಬಹುದೇನು, ಸರಿಯಾಗಿ ಉತ್ತರ ಕೊಟ್ಟಿದ್ರಲ್ಲ. ಚಿನ್ನಾರಿ ಮುತ್ತ ಕರೆಕ್ಟ್ ಆಗಿದೆ ಉತ್ತರ. ಅರ್ಧ ಗಂಟೆ ಆದ್ಮೇಲೆ ನಮ್ಗೆ ಕೇಳಿಗರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಆಯ್ತು ಅಂತ ಕಾಣುತ್ತೆ. ಯಾಕಂದ್ರೆ ಈ ಸ್ವಲ್ಪ ಸಂದೇಶಗಳಾಗ್ಬೋದು, ಉತ್ತರಗಳಾಗ್ಬೋದು, ಕರೆಕ್ಟ್ ಆಗಿ ಸಿಗ್ತಾ ಇದೆ. ವಾಣಿಶ್ರೀ ಅವರೇ ಧನ್ಯವಾದ. ಸ್ವಲ್ಪ ಇನ್ನೂ ಜೋರಾಗಿ ಮಾತಾಡಿ ಆಯ್ತಾ? ನಮಸ್ಕಾರ. ಓಕೆ ಕೀರ್ತನ, ಇವಾಗ್ಲೂ ಇಲ್ವಾ?
0: ಖಂಡಿತ ಇಲ್ಲ ದಿಗ್ವಿಜಯ್.
1: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ ನಮಸ್ಕಾರ.
5: ಹಲೋ ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
5: ಶೈಲಜಾ, ಮೈಸೂರಿಂದ.
1: ನಮಸ್ಕಾರ ಶೈಲಜಾ ಅವರೇ. ನೀವು ಸೋಮನಾಥ್ಪುರ ಶೈಲಜಾ ಅವರ?
5: ಇಲ್ಲ ಸರ್, ರಾಜ್ಕುಮಾರ್ ಅವರು.
1: ಓಕೆ ಓಕೆ ಆಯ್ತು. ಇವೋ ನಿಮ್ಗೆ ಓಕೆ, ಇದು ಬಹಳ ಸುಲಭ ಅಂತ ಕಾಣುತ್ತೆ. ಡ್ಯಾಶ್ ರಾ ಡ್ಯಾಶ್ ಬೇ ಡ್ಯಾಶ್ ನಿಮ್ ರೋಡ್ನವ್ರೆ ನಟನೆ ಮಾಡಿರೋದು. ಮೊದಲು ಡ್ಯಾಶ್ ರಾ ಡ್ಯಾಶ್ ಬೇ ಡ್ಯಾಶ್. ಚಿತ್ರಗಳೆಲ್ಲ ನೋಡ್ತೀರಾ ಏನು?
5: ಜಾಸ್ತಿ ನೋಡಲ್ಲ.
1: ಹಾಡು ಕೇಳ್ತೀರಾ?
5: ಹಾಡು ಕೇಳ್ತೀವಿ ಸರ್.
1: ಬಹಳಷ್ಟು ಹಾಡುಗಳನ್ನು ಪ್ರಸಾರ ಮಾಡಿರ್ತೀವಲ್ಲ.
0: ಹಾಡಂತೂ ತುಂಬಾ ಸತಿನೇ ಹೋಗಿರತ್ತೆ ನಮ್ಮ ಆಕಾಶವಾಣಿಯಿಂದ.
1: ನಾನು ಹೇಳ್ಬಿಡ್ತಾ ಇದ್ದೀನಿ, ನಿಮ್ಮ ರೋಡ್ನವರೇ ನಟನೆ ಮಾಡಿರೋದು ಅಂತ. ಇನ್ನೇನು ಕ್ಲೂ ಬೇಕು ನಿಮಗೆ?
5: ಹ್ಞೂ,

0: ಹೇಳ್ತೀರಾ ಮುಂದಕ್ಕೆ ಹೋಗೋದಾ?
1: ಸರಿ ಸರ್, ತೋಳಿ.
0: ಓಕೆ, ನಮಸ್ಕಾರ, ಮುಂದಿನ ಕಾರೆ. ಹಲೋ ಹಲೋ
2: ಹಲೋ,
0: ನಮಸ್ಕಾರ.
2: ನಮಸ್ಕಾರ ಸರ್, ಗೀತಾ ಅಂತ, ವಿಜಯನಗರ, ಮೈಸೂರು ವಿಜಯನಗರ ಪೋಸ್ಟೇಜ್.
0: ಓಕೆ ಗೀತಾ ಅವರೇ, ಉತ್ತರ ಕೊಡ್ತೀರಾ?
2: ಹಾಂ ಹೇಳಿ ಸರ್.
0: ಡ್ಯಾಶ್ ರಾ ಡ್ಯಾಶ್ ಬೇ ಡ್ಯಾಶ್
2: ಡ್ಯಾಶ್ ರಾ ಡ್ಯಾಶ್
0: ಬೇ ಡ್ಯಾಶ್ ಗೀತಾ ಅವರೇ,
2: ಗೊತ್ತಾಗ್ತಾವ
0: ಚಿತ್ರಗಳು ನೋಡ್ತೀರಾ?
2: ಇಲ್ಲ ಸರ್, ಗೊತ್ತಾಗ್ತಿಲ್ಲ.
0: ಓಕೆ, ದೂರದ ಬೆಟ್ಟ ಅಂತ ಹೇಳಿ ಚಿತ್ರದ ಹೆಸರು. ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದಂತಹ ಚಿತ್ರ. ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಕೀರ್ತನ ಇದೆಯಾ?
3: ಖಂಡಿತ ದಿಗ್ವಿಜಯ್. ಎನ್ ಚಂದ್ರಶೇಖರ್ ಅವರು SBM ಲೇಔಟ್ನಿಂದ, ಪುಷ್ಪಲತಾ ಪಣಿರಾಜ್ ಅವರು ಅಗ್ರಹಾರದಿಂದ, ನಂಜನಗೂಡು ತಾಲೂಕಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವೆಂಕಟಕೃಷ್ಣ ಮತ್ತು ಕುಟುಂಬ ಶ್ರೀನಗರದಿಂದ, ರೇಖಾ ಕನಕದಾಸ್ ನಗರ KT ಶ್ರೀಮತಿ ಅವರು, ಹಾಗೆ ಎಸ್ ನಾಗಮಣಿ ಮೈಸೂರು JP ನಗರದಿಂದ, ಪುಷ್ಪ ಗುಪ್ತಾ ಅವರು ಅಗ್ರಹಾರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರ ಗುಡ್ಲುಪೇಟೆಯಿಂದ ಟೇಲರ್ ಸತೀಶ್, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣ, ನಾಗರತ್ನ ಸೋಮಶೇಖರ್, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರ, ಹಾಗೆ ಎನ್ ನಂಜುಂಡಸ್ವಾಮಿ ಅವರು ಟಿ ನರಸೀಪುರ.
4: ಸಾಕಷ್ಟು ಜನ ಇವಾಗ ಸರಿ ಉತ್ತರವನ್ನ ಕಳಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದೀಗ ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ ಆಕಾಶವಾಣಿ.
5: ಹಲೋ,
4: ಯಾರು ಮಾತಾಡ್ತಾ ಇರೋದು?
5: ಮೇಡಮ್, ನನ್ನ ಹೆಸರು ಸಿದ್ದರಾಜ್ ಅಂತ ಮೇಡಮ್, ನಂಜನಗೂಡು ತಾಲೂಕು ಮೊಬೈಲ್ ಇದೆ ಮೇಡಮ್.
4: ಸಿದ್ದರಾಜ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿಸ್ಕೊಳ್ಳಿ.
5: ಮೇಡಮ್, ಕ್ವಶನ್, ನನ್ನ ಮೊಬೈಲ್ ಅಲ್ಲಿ FM ಕೇಳ್ತಾ ಇರೋದು ಮೊಬೈಲ್ ಅಲ್ಲಿ ಮೇಡಮ್, ಅದಕ್ಕೂ ಇನ್ನೊಂದು
4: ಅಲ್ಲ, ಇವಾಗ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ.
5: ಓಕೆ ಮೇಡಮ್.
4: ಡ್ಯಾಶ್ ಡ್ಯಾಶ್ ಡೂ
5: ಡೂನಾ ಮೇಡಮ್?
4: ಡೂ ಡೂ ಟಾಟಾ ಡಾ ಡೂ. ಡ್ಯಾಶ್ ಡ್ಯಾಶ್ ಸೂ
5: ಸೂನಾ ಮೇಡಮ್?
4: ಹೌದು.
5: ಇವಾಗ ಫಿಲಂ ಇದು ಚಲನಚಿತ್ರದ ಹೆಸರು ಹೇಳ್ಬೇಕಾ ಮೇಡಮ್?
4: ಹೌದು.
0: ಇನ್ನೇನು ಹೇಳ್ತೀರಾ ಅದ್ಬಿಟ್ಟು?
4: ಇವತ್ತಿನ ಕಾನ್ಸೆಪ್ಟ್ ಅದು.
5: ಡೂ ಮತ್ತೆ ಲಾಸ್ಟ್ ಸೂನಾ?
4: ಹೌದು.
5: ಸರ್ ಗೊತ್ತಾಗ್ತಾ ಇಲ್ಲ ಸರ್.
0: ಗೊತ್ತಾಯ್ತಿಲ್ವಾ? ಏನ್ರಿ ಸಿದ್ದರಾಜ್ ಅವರೇ, ನೀವು ಕನ್ಸು ಗಿನ್ಸು ಕಾಣಕ್ಕಿಲ್ವೇನೋ? ಹಾ, ಏನು ಮಾಡ್ತೀರಿ, ಕನಸೆಲ್ಲ ಕಾಣಿ ಆಯ್ತಾ, ಉತ್ತರ ಸರಿಯಾಗಿ ಗೊತ್ತಾಗುತ್ತೆ. ನಮಸ್ಕಾರ. ಮುಂದಿನ ಕಾರೆ. ಹಲೋ
6: ಹಲೋ,
0: ನಮಸ್ಕಾರ, ಯಾರು ಎಲ್ಲಿಂದ?
6: ಸರಸ್ವತಿಪುರಂ
0: ವಿಶ್ವನ. ಸರಸ್ವತಿಪುರಂ ಉತ್ತರ ಹೇಳ್ತೀರಾ?
3: ಖಂಡಿತ ಹೇಳ್ತಾರೆ, ಯಾಕೆಂದ್ರೆ ಅವ್ರು ಮೆಸೇಜ್ ಕಳಿಸ್ಬಿಟ್ಟಿದಾರಲ್ಲ ಆಲ್ರೆಡಿ ನಿಮ್ಗೆ.
0: ಈಗ ಅವ್ರ ಸಂದೇಶ ಓದ್ಬೇಡಿ, ಈಗ ಉತ್ತರ ಇಲ್ಲಿ ಕೊಟ್ರೆ ಹೇಳಿ. ಉತ್ತರ
6: ಎರಡು ಕನಸು.
0: ಎರಡು ಕನಸು, ಓಕೆ, ಸರಿಯಾಗಿದೆ ಉತ್ತರ. ಕನಸು ಕಾಣಬೇಕು, ಅದು ಎರಡೆರಡು ಬಾರಿ ಅಲ್ವಾ? ವೆರಿ ಗುಡ್. ನಮಸ್ಕಾರ. ಧನ್ಯವಾದ. ಓಕೆ, ಮುಂದಿನ ಕರೆ ಹೋಗಕ್ಕಿಂತ ಮುಂಚೆ ಸಂದೇಶ.
3: ಹೌದು ದಿಗ್ವಿಜಯ್. ಮಹಾಲಕ್ಷ್ಮಿ BM ಅವರು ಬೆನಕನಹಳ್ಳಿಯಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಅವರು, KT ಶ್ರೀಮತಿ ರಾಮಕೃಷ್ಣ ನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಸುಚಿತ್ರ ರಾಮಕೃಷ್ಣ ನಗರದಿಂದ, ಲಕ್ಷ್ಮೀ ಪ್ರಸನ್ನ ಹರಿಹರಪುರ, ವಿನೂತಾ ಮೈಸೂರು, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ NH ಜಯರಾಮ್ ಹೆಬ್ಬಾಳ್, ತಾರಾ ಸೇತುರಾಮ್ ವಿಜಯನಗರ, ರಜನಿ ಮದ್ದೂರು, ಶಶಿ ಉಡುಪ ವಿಜಯನಗರ, ಹರ್ಷಿತಾ ಶಕ್ತಿನಗರ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರ, ಮುಳ್ಳೂರು ಪ್ರಕಾಶ್ ಕನಕದಾಸ ನಗರ, ಎನ್ ಚಂದ್ರಶೇಖರ್ SBM ಲೇಔಟ್ ಬೋಗಾದಿ, ಪ್ರಕಾಶ್ ಕುಂಟೆ ಹೊಸ ಆನಂದೂರು, ರೇಖಾ ಕನಕದಾಸ ನಗರದಿಂದ, ಶ್ರೀಲಕ್ಷ್ಮಿ ಅವರು ಶ್ರೀರಂಗಪಟ್ಟಣದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ನಂಜನಗೂಡಿನಿಂದ ಜೀವನ ಜ್ಯೋತಿ, ವೀರೇಶ್ S ಅವರು ಜಯಲಕ್ಷ್ಮೀಪುರಂ, ಶಾಂತಲಾ ರಾಮಾನುಜ ರೋಡ್, ಹಾಗೆ ಸುಧಾರಾಜ್ ಅವರು JSS ನಗರದಿಂದ. ಇಷ್ಟು ಜನ ಸರಿ ಉತ್ತರವನ್ನು ನಮಗೆ ಕಳಿಸಿದ್ದಾರೆ.
4: ಇದೀಗ ಮುಖ್ಯ ಪ್ರಶ್ನೆಯನ್ನು ಕಡೆಯ ಬಾರಿ ಕೇಳುವಂಥ ಸಮಯ ಈಗ ಕೇಳ್ತಾ ಇದ್ದೀವಿ. ಕರೆಕ್ಟಾಗೆ ಕೇಳಿಸ್ಕೊಂಡು ಬರ್ಕೊಂಡಂತೂ ತುಂಬಾ ಸುಲಭ ಅಂತ ಹೇಳ್ಬೋದು. ಡ್ಯಾಶ್ ಖಾ ಎರಡನೇ ಖ, ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ಗ ಡ್ಯಾಶ್. ಮುಂದಿನ ಕರೆಗೆ ಹೋಗೋಣ.
0: ಹಲೋ ನಮಸ್ಕಾರ. ಯಾರು ಇಲ್ಲಿಂದ?
7: ಇಲ್ಕಲ್ದಿಂದ.
4: ಹಿನ್ಕಲ್ಲಿಂದ ವಾಣಿಶ್ರೀ ಅವರ?
0: ವಾಣಿಶ್ರೀ ಅವರೇ. ಒಬ್ಬರಿಗೆ ಒಂದೇ ಕರೆ, ದಯಮಾಡಿ ಕ್ಷಮಿಸಿ, ಮುಂದಿನ ಕರೆ ಹೋಗ್ತಿದ್ದೀವಿ. ಹಲೋ ನಮಸ್ಕಾರ. ಓಕೆ ಹಲೋ ಹಲೋ
8: ಹಲೋ
0: ನಮಸ್ಕಾರ. ಯಾರು ಎಲ್ಲಿಂದ?
8: SBM ಲೇಔಟ್.

0: ಚಂದ್ರಶೇಖರ್ ಸರ್.
1: ಚಂದ್ರಶೇಖರ್ ಪ್ರಶ್ನೆ ಕೇಳದ.
2: ನಿಮ್ಮ ಪ್ರಶ್ನೆ
0: ಹೇಳಿ ಸರ್. ಹೇಳಿ ಮೇಡಮ್.
2: ಗ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ದು ಡ್ಯಾಶ್.
0: ಇನ್ನೊಂದು ಸಲ ರಿಪೀಟ್ ಮಾಡಿ ದಯವಿಟ್ಟು.
2: ಗ ಡ್ಯಾಶ್ ಡ್ಯಾಶ್ ಡ್ಯಾಶ್ ಡ್ಯಾಶ್ ದು ಡ್ಯಾಶ್.
0: ಅಂದ್ರೆ ನಾಲ್ಕು ಡ್ಯಾಶ್ ಆ ಕಡೆ ಈ ಕಡೆ ಮಾತ್ರ ಗಾರ್ಡು ಅಲ್ಲ ಮೇಡಮ್.
2: ಅಲ್ಲ, ದೂ ಆದ್ಮೇಲೂ ಇನ್ನೊಂದು ಡ್ಯಾಶ್ ಇದೆ.
1: ಗಾ ದೂ ಡ್ಯಾಶ್, ಅದು ಕೊನೆಯಲ್ಲಿ ಡ್ಯಾಶ್ ಇದೆ. ಓಕೆ, ಮುಂದಿನ ಕರೆ.
3: ಹಲೋ,
4: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್, ನಾನು ಗುಂಡ್ಲುಪೇಟೆ ಅಂತ, ಟೈಲರ್ ಸತೀಶ್ ಅಂತ.
4: ಹೇಳ್ತೀರಾ ಉತ್ತರ?
3: ಗಣೇಶನ ಮದುವೆ.
4: ಕರೆಕ್ಟಾ?
3: ಕರೆಕ್ಟ್ ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಇನ್ನೇನು
2: ಹೌದು
1: ಅನ್ಕೊಳ್ಳೋದೇನು ಬೇಡ, ಕರೆಕ್ಟ್ ಆಗಿರುತ್ತೆ ಬಿಡಿ. ಸತೀಶ್ ಹೇಳಿದ ಮೇಲೆ ಮುಂದೋಯ್ತಲ್ಲ ಇನ್ನೇನು.
3: ಹೌದಾ? ಥ್ಯಾಂಕ್ ಯು ಸರ್.
4: ಇವರು ಕೂಡ ಸರಿ ಉತ್ತರನ ವಾಟ್ಸ್ಆ್ಯಪ್ ನಲ್ಲೂ ಕಳಿಸಿದ್ದಾರೆ.
1: ಅವ್ರ ಸಂದೇಶನ ಓದ್ಬಿಡಿ, ಯಾಕೆ ಇಲ್ಲ ಆಗೋಯ್ತಲ್ಲ ಅವ್ರದ್ದು. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಓಕೆ.
4: ಸುಚಿತ್ರ ಅವರು ರಾಮಕೃಷ್ಣ ನಗರದಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಜಯಪ್ರಕಾಶ್ ಅವರು ರಾಮಕೃಷ್ಣ ನಗರದಿಂದ ರಮ್ಯಾ ಬೋಗಾದಿ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಹಾಗೆ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಈಗ ಕಾಲ್ ಮಾಡಿದ್ರಲ್ಲ ಅವರು.
1: ಓಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ.
5: ಹಲೋ, ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
5: ರಮ್ಯಾ ಅಂತ, ಮದಿ ಉಂಡಿಯಿಂದ.
1: ಯಾವ ಉಂಡಿ?
5: ಮರಡಿ ಉಂಡಿ, ಸಿದ್ದರಾಮಯ್ಯ ಉಂಡಿ ಪಕ್ಕ ಸರ್.
1: ಓಕೆ, ಮರಡಿ ಉಂಡಿ ಅಂತನಾ?
5: ನಂಜನಗೂಡು ತಾಲೂಕು.
1: ಓಕೆ ರಮ್ಯಾ ಅವರೇ, ಪ್ರಶ್ನೆ ಕೇಳದ? ಡ್ಯಾಶ್ ದ ಡ್ಯಾಶ್
5: ಯಾವ್ದ
4: ಸರ್? ದ
1: ದ ತ ದ ಮೊದಲನೇ ದ. ಓಕೆ, ಡ್ಯಾಶ್ ದ ಡ್ಯಾಶ್ ಡ್ಯಾಶ್ ಡ್ಯಾಶ್ ತು ತು. ಹೇಳ್ತೀರಾ? ಡ್ಯಾಶ್ ದ ಡ್ಯಾಶ್ ಡ್ಯಾಶ್ ಡ್ಯಾಶ್ ತು. ನಿಮ್ಗೇನು ಹಾಡ ಗಿಡಕ್ಕೆ ಬರಲ್ವಾ?
5: ಹಾಡ್ತೀನಿ ಸರ್.
1: ಈಗ ಹಾಡಬೇಡಿ, ಉತ್ತರ ಹೇಳಿದ ಮೇಲೆ ಹಾಡಿ.
5: ಹಾಡಿತು.
1: ಏನ
5: ಏನ್ ಹಾಡಿತ್ತು ಗೊತ್ತಾಗ್ತಿಲ್ಲ. ಹೃದಯ ಹಾಡಿತು ಸರ್.
1: ಅದೆಂಗ ಹಾಡ್ತದ್ರಿ ಹೃದಯ ಹೇಳ್ರಿ. ನಾನು ಆಡಿತು ಆಡಿತು ಅಂದ್ರಲ್ಲ, ಹೃದಯ ಆಡಿತು ಅಂದ್ರೆ ಅದ್ ಹೆಂಗ ಆಡ್ತದೆ ಹೇಳಿ ಅಂತ ಅನ್ಕೊಂಡೆ. ಫಿಲಂ ಹೆಸರು ಆದ್ರೆ ಕರೆಕ್ಟ್ ಆಗಿದೆ. ಹಾಗಾರೆ ಹೃದಯ ಆಡಿತು, ಸರಿಯಾಗಿದೆ ಉತ್ತರ. ರಮ್ಯ ಅವರೇ ನಮಸ್ಕಾರ. ಕೇಳಿ, ಹಿಂಗೆ ಕೇಳಿ ಆಯ್ತು, ಬೇಜಾರು ಮಾಡ್ಕೊಳ್ಳೋದಂಗ ಕೇಳಿ ಆಯ್ತಾ? ನಮಸ್ಕಾರ.
4: ವಾಟ್ಸ್ಆ್ಯಪ್ ನಲ್ಲಿ ಮೂರು ಜನ ಸರಿ ಉತ್ತರ ಕಳಿಸಿದ್ದಾರೆ. ದಿಗ್ವಿಜಯ್, ರೇಖಾ ಕನಕದಾಸ್ ನಗರದಿಂದ, ಹರ್ಷಿತಾ ಶಕ್ತಿ ನಗರದಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್.
1: ಓಕೆ,
2: ನಮಸ್ತೆ ಆಕಾಶವಾಣಿ.
6: ನಮಸ್ತೆ.
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
6: ಗುಂಡ್ಲುಪೇಟೆ ಬೇಗೂರು, ನಾಗೇಂದ್ರ ಅಂತ.
2: ನಾಗೇಂದ್ರ ಅವರೇ, ನಿಮ್ಮ ಪ್ರಶ್ನೆ. ಡ್ಯಾಶ್ ನೀ ಡ್ಯಾಶ್ ಡ್ಯಾಶ್ ಡ್ಯಾಶ್ ಯಾ ಡ್ಯಾಶ್ ಡ್ಯಾಶ್
1: ಶಿವಣ್ಣನಾ ಇದು?
6: ಇಲ್ಲ ಇಲ್ಲ, ನಾಗೇಂದ್ರ ಅಂತ. ಫಸ್ಟ್ ಕಾಲ್ ಮಾಡ್ತಾ ಇರೋದು.
1: ಓಕೆ ಹೇಳಿ ನಾಗೇಂದ್ರ.
6: ಇನ್ನೊಂದ್ಸರಿ ಹೇಳಿ ಮೇಡಮ್.
2: ಡ್ಯಾಶ್ ನೀ ಡ್ಯಾಶ್ ಡ್ಯಾಶ್ ಡ್ಯಾಶ್ ಯಾ ಡ್ಯಾಶ್ ಡ್ಯಾಶ್.
6: ನಿನ್ನ ಬಿಡಲಾರೆ.
2: ಅಲ್ಲ, ಬಿಡಲಾರೆನಲ್ಲಿ ಯಾ ಇಲ್ವೇ ಇಲ್ಲ, ನಾವು ಯಾ ಕೊಟ್ಟಿದೀವಿ.
1: ಓಕೆ ನಾಗೇಂದ್ರ ಅವರೇ, ಮುಂದಕ್ಕೋಗೋದಾ?
6: ಮರೆಯಲಾರೇನಾ?
2: ಯಾವುದು
1: ಯಾವುದು?
6: ನಿನ್ನ ಮರೆಯಲಾರೆ.
2: ನಾ ಮೊದಲೊಂದು ಡ್ಯಾಶ್ ಕೊಟ್ಟಿದ್ದೀನಲ್ಲ.
6: ಓಕೆ ಸಾರಿ ಮೇಡಮ್.
1: ಓಕೆ ಮುಂದಿನ ಕರೆ. ಹಲೋ, ಇಲ್ಲ. ಓಕೆ ಹಲೋ.
4: ಇವನು ಆಕ್ಚುಲಿ ಮುಕ್ಕಾಲು ಉತ್ತರ ಹೇಳ್ಬಿಟ್ಟಿದ್ದಾರೆ ದಿಗ್ವಿಜಯ್.
1: ನಮಸ್ಕಾರ.
7: ಹಲೋ,
1: ನಮಸ್ಕಾರ.
7: ನಮಸ್ಕಾರ.
1: ಯಾರು, ಎಲ್ಲಿಂದ?
7: ಪುಷ್ಪಾ ಗುಪ್ತಾ, ಅಗ್ರಹಾರ.
1: ಪುಷ್ಪಾ ಗುಪ್ತಾ. ಪುಷ್ಪಾ ಗುಪ್ತಾ ಅವ್ರು ಮೊದಲನೇ ಬಾರಿ ಕರೆ ಮಾಡ್ತಿರೋದಾ?
7: ಇಲ್ಲ, ಮೂರನೇ ಸಲ.
1: ಓಕೆ, ರೇಡಿಯೋ

0: ಇವರು ಕೂಡ ಸರಿ ಉತ್ತರ ಕೊಡ್ತಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ದಿಗ್ವಿಜಯ್. ವಾಟ್ಸ್ಆ್ಯಪ್ ನಲ್ಲಿ ಸರಿ ಉತ್ತರನ ಕಳಿಸಿದ್ದಾರೆ ಅವರು.
1: ಏನು ಉತ್ತರ ಪುಷ್ಪ ಗುಪ್ತ ಅವರೇ?
2: ಮರೆಯಲಾರೆ.
1: ಓಕೆ ಉತ್ತರ ಸರಿಯಾಗಿದೆ, ನಾನಿನ್ನ ಮರೆಯಲಾರೆ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಓಕೆ ಮುಂದಿನ ಕರೆ ಹೋಗ್ಬೇಕಾ?
0: ಬೇಡ ದಿಗ್ವಿಜಯ್. ಎನ್ ಚಂದ್ರಶೇಖರ್ ಅಲ್ಲ, ಇದನ್ನ ಹೇಳ್ಬಿಡ್ತೀನಿ. ಎನ್ ಚಂದ್ರಶೇಖರ್ ಅವರು ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಎನ್ ನಂಜುಂಡಸ್ವಾಮಿ ಅವರು ಟಿ ನರಸೀಪುರದಿಂದ, ಯೋಗಾನಂದ ರಂಪುರಿ ಅವರು ನಜರ್ಬಾದ್ನಿಂದ, ಪುಷ್ಪಲತಾ ಪಣಿರಾಜ್ ಅವರು ಅಗ್ರಹಾರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಸುಮತಿ ನಾಗರಾಜ್ ಹಾಗೆ ಜೆ ಪಿ ನಗರದಿಂದ ರಾಧಾ ಜಯರಾಮ್.
3: ಮುಂದಿನ ಕರೆ.
1: ಮುಂದಿನ ಕರೆ.
3: ನಮಸ್ತೆ ಆಕಾಶವಾಣಿ.
4: ಹಲೋ ನಮಸ್ತೆ ಮೇಡಮ್.
3: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
4: ಮೇಡಮ್ ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಮೇಡಮ್.
3: ಶುಭಾನ್ ಕೋರಿ, ಆಯ್ತು ನಿಮ್ಮ ಪ್ರಶ್ನೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ವೇ.
0: ಇವತ್ತು ಬೆಳಗ್ಗೆಯಿಂದ ನೀವು ಆಕಾಶವಾಣಿ ಕೇಳಿದ್ರೆ ಈ ಚಿತ್ರದ ಒಂದು ಗೀತೆ ಬಂತು.
1: ಓ ಕೀರ್ತನ ನಾನು ಹಾಕಿದ್ದೀನಿ ಈ ಚಿತ್ರದ ಗೀತೆ ಅಂತ ಹೇಳ್ತಾ.
0: ಹೌದು
1: ಹೇಳ್ತೀರಾ ಈಗಾದ್ರೂ? ಇಲ್ವಾ?
4: ಇಲ್ಲ ಸರ್.
1: ಓಕೆ ಮುಂದಿನ ಕರೆ. ಹಲೋ, ಬಹುಶಃ ಕಡೆಯ ಕರೆ ಅಂತ ಕಾಣಿಸುತ್ತೆ. ನಮಸ್ಕಾರ.
5: ನಮಸ್ತೆ.
3: ಯಾರು ಮಾತಾಡ್ತಿರೋದು?
5: ನಾನು ಪಾರ್ವತಿ, ಚೆನ್ನೈ ಬಡಾವಣೆಯಿಂದ.
1: ಪಾರ್ವತಿ ಅವರೇ, ಬಹಳಷ್ಟು ಡಿಸ್ಟರ್ಬೆನ್ಸ್ ಇದೆ, ಬಾಕ್ಲಾಕಳಿ.
5: ಆಯ್ತು.
0: ಅಲ್ಲ ನೀವು ಇಷ್ಟೊತ್ತವರೆಗೂ ಕಾಲ್ ಮಾಡಿಲ್ಲ ನೋಡಿ, ಎಷ್ಟು ಮೆಸೇಜ್ಗಳು ಬಂದಿದೆ ಅಂತ.
5: ಹೌದಾ
1: ಪಾರ್ವತಿ ಅವರೇ,
5: ಈಗಾದ್ರೂ ನಂಗೆ ಕಾಲ್ ಸಿಕ್ತಲ್ಲ. ಹೇಳಿ ಹೇಳಿ ಸರ್.
1: ಉತ್ತರ ಹೇಳ್ತೀರಾ?
5: ಹಾ ಹೇಳಿ ಸರ್.
3: ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ವೇ.
5: ಲಾಸ್ಟ್ ವೇನಾ?
3: ಹಾ ವೇ.
1: ಹಾಡೆಸರು ಯಾವುದು ಬರ್ತಾ ಇಲ್ಲ ಪಾರ್ವತಿ ಅವ್ರೆ. ನಾವು ಆಗ್ಲೇ ಹೇಳಿದ್ವಿ ಚಿತ್ರದ ಶೀರ್ಷಿಕೆ ಅಂತಾನೆ ಹೇಳಿದ್ವಿ, ಅದ್ರಲ್ಲಿ ಏನು ಗೊಂದಲ ಪಡೋ ಅವಶ್ಯಕತೆ ಇಲ್ಲ.
5: ಇನ್ನೊಂದ್ಸರಿ ಹೇಳಿ ಪ್ಲೀಸ್.
3: ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ಡ್ಯಾಶ್ ರಾ ಡ್ಯಾಶ್ ವೇ.
1: ಈ ಬೆಳಗ್ಗೆ ಕೀರ್ತನ ಕೂಡ ಈ ಚಿತ್ರದ ಹಾಡು ಹಾಕಿದೆ ಅಂತ ಹೇಳಿದ್ರು. ಹೇಳ್ತೀರಾ ಪಾರ್ವತಿ ಅವರೇ?
5: ಗೊತ್ತಾಯ್ತಿಲ್ಲ ಸರ್.
1: ನಮ್ಮೂರ ಮಂದಾರ ಹೂವೆ ಚಿತ್ರದ ಹೆಸರು.
5: ಕರೆ
1: ಮಾಡಿ ಧನ್ಯವಾದಗಳು, ನಮಸ್ಕಾರ. ಕೀರ್ತನ ಉತ್ತರ
0: ಇದೆ ವಾಟ್ಸ್ಆ್ಯಪ್ ನಲ್ಲಿ ಸರಿ ಉತ್ತರ ಕಳಿಸಿರೋರು. ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ನಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹರ್ಷಿತಾ ಶಕ್ತಿನಗರದಿಂದ, ವೇದ ಅವರು ಹಾಸನದಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಮಹೇಶ್ ಹೊಸೂರು ಶಿಕಾರಿಪುರ, ಹಾಗೆ ಶಿವಣ್ಣ ಟೈಲರ್ ಕಾಮನ್ಕೆರೆ ಹುಂಡಿಯಿಂದ, ಮತ್ತೆ ಒಂದು ನಾಲ್ಕು ಜನ ಅವ್ರ ಹೆಸರನ್ನ ನಮಗೆ ಕಳಿಸಿಲ್ಲ, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿ.
1: ಓಕೆ ಮುಖ್ಯ ಪ್ರಶ್ನೆ ಉತ್ತರ ಹೇಳ್ಬಿಡಿ.
0: ಓಕೆ ಮುಖ್ಯ ಪ್ರಶ್ನೆ ಉತ್ತರ ಬಂದು, ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು.
1: ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅನ್ನುವಂಥದ್ದು ಇವತ್ತಿನ ಮುಖ್ಯ ಪ್ರಶ್ನೆಯ ಉತ್ತರ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದಾರೆ?
0: ಸರಿಯಾದ ಉತ್ತರ ಕೊಟ್ಟಿರೋರು ಸುಬ್ರಹ್ಮಣ್ಯ ಜಯನ್, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ನಿರ್ಮಲಾ ಮಹಾದೇವ್, ಟೀಲಾ ಸತೀಶ್, ರೇಣುಕಾ ಕಿಶೋರ್, ಪುಷ್ಪಲತಾ, ಮಲ್ಲಿಕಾರ್ಜುನ, ರೇಣುಕಾ ಕಿಶೋರ್, ನೇತ್ರಾವತಿ, ಸುಭಾನ್ ಕೋರಿ, ಮಹೇಶ್ ಹೊಸೂರು, ರೇಖಾ, ಗಿರೀಶ್ ಕುಮಾರ್ ವಾಟಾಳು, ಎಚ್ ಎನ್ ವಿಶ್ವನಾಥ್, ನಂದು, ರಮಾಮಣಿ, ಗಾಯತ್ರಿ, ತಾರಸಿತುರಂ, ವೆಂಕಟಕೃಷ್ಣ, ಸ್ವರ್ಣಲತಾ, ಇಂದುಮತಿ, ಧರ್ಮೇಂದ್ರ, ಪವನ್ ಬೆಂಗಳೂರು, ಸತ್ಯವತಿ, ಎಲ್ ಎನ್ ನಂಜುಂಡಸ್ವಾಮಿ, ಶಿವಲಿಂಗಯ್ಯ ಹಿರೇಮಠ್, ಮುಳ್ಳೂರು ಪ್ರಕಾಶ್, ಶಶಿ ಉಡುಪ, ಪುಷ್ಪ ಹುಟ್ಕಳ್ಳಿ, ಶ್ರೀಮತಿ ಗೀತಾ ರೇವಣ್ಣ, ರಾಧಾ ಜಯರಾಮ್, ಪುಷ್ಪ ಅಸ್ತ್ಕರ್, ಪೋಷಿತ ಕಲ್ಪಿತ, ಶಿವಣ್ಣ ಟೈಲರ್, ಗಾಯತ್ರಿ ಬೆಂಗಳೂರು, ಕೆ ಎಂ ಜಯಕುಮಾರಿ, ಅನಿಲ್ ಕುಮಾರ್, ಹಾಗೆ ಸುಧಾರಾಜ್ ಅವರು ನಮಗೆ ಸರಿ ಉತ್ತರವನ್ನ ಕಳಿಸಿದ್ದಾರೆ.
1: ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಆದರೆ ಮೊದಲು ಸರಿಯಾದ ಉತ್ತರ ಕೊಟ್ಟವರು
0: ಪುಷ್ಪ ಗುಪ್ತ.
1: ಪುಷ್ಪ ಗುಪ್ತ ಅವ್ರಿಗೆ ಕರೆಯೂ ಸಿಕ್ಕಿತ್ತು
0: ಅಗ್ರಹಾರದಿಂದ.
1: ಪುಷ್ಪ ಗುಪ್ತ ಅವರೇ ಕಂಗ್ರ್ಯಾಚುಲೇಷನ್, ಈ ಬಾರಿ ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶವನ್ನ ಪಡ್ಕೊಂಡಿದ್ದೀರಿ. ನಿಮಗೆ ಕರೆ ಮಾಡಿ ತಿಳಿಸಲಾಗುವುದು ಯಾವಾಗ ಬರಬೇಕು ಅಂತ ಹೇಳಿ ಅಂತ ಹೇಳ್ತಾ, ಭಾಳ ಸಂತೋಷದ ವಿಚಾರ ಅಂತಂದರೆ ಎರಡು ವರ್ಷ ಕಂಪ್ಲೀಟ್ ಮಾಡಿದ್ವಿ, ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ನಿಮ್ಮ ಗೇಮ್ ಶೋ. ಇದೇ ಪ್ರೀತಿ ಹೀಗೆ ಮುಂದುವರಿತಿರಲಿ ಅನ್ನೋ ಆಶಯ ನಮ್ಮದು. ಕಾನ್ಸೆಪ್ಟ್ ಇದ್ದರೆ ಖಂಡಿತವಾಗ್ಲೂ ಕಳಿಸಿ, ಕಾರ್ಯಕ್ರಮಕ್ಕೆ ಯೋಗ್ಯವಾಗಿದ್ದಲ್ಲಿ ಬಳಸ್ಕೋತೀವಿ ಅಂತ ಹೇಳ್ತಾ, ಕಾರ್ಯಕ್ರಮ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೇಕು ಅನ್ನೋರಿಗೆ ಅಡ್ರೆಸ್ ಕೊಡ್ಬೇಕಲ್ವಾ? ನಿರ್ದೇಶಕರು ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ ಎ ಐ ಆರ್ ಮೈಸೂರು ಅಟ್ ಜಿಮೇಲ್ ಡಾಟ್ ಕಾಮ್, ಆರ್ ಇ ಪಿ ಎಲ್ ವಾ ಎ ಐ ಆರ್ ಎಮ್ ಐ ಎಸ್ ಯು ಆರ್ ಯು ಅಟ್ ಜಿಮೇಲ್ ಡಾಟ್ ಕಾಮ್. ಇಲ್ಲಿಗೆ ತಮ್ಮ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಬೋದು, ಹಾಗೆ ಕೂಡ ಕಾನ್ಸೆಪ್ಟ್ಗಳನ್ನು ಕಳಿಸ್ಬೋದು ಅಂತ ಹೇಳ್ತಾ, ಇವತ್ತಿನ ಇಂದಿನ ಈ ಗೇಮ್ ಶೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗ್ತೀವಿ. ಒಂದು

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ನಂತರ 12:05 ವನಿತಾ ವಿಹಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ದಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯರಸ್ತೆ ಅಭಿವೃದ್ದಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ ನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ದ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00-9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00-4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ.

82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಎಸ್ಟೇ ಮರುಳಸಿದ್ದಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನಮ್ಮೆಲ್ಲಾ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
1: ಆತ್ಮೀಯ ಗೆಳತಿಯರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸ್ಮಿತಾ ರಾಘವೇಂದ್ರ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಸ್ಮಿತಾ ರಾಘವೇಂದ್ರ ಅವರು ಮೂಲತಃ ಯಲ್ಲಾಪುರದ ಕಲ್ಲೇಶ್ವರದವರು. ಸ್ಮಿತಾ ತೋಟದ ಕಾರ್ಯದಲ್ಲಿ ಕೆಲಸ ಮಾಡ್ತಾನೆ, ಸಾಹಿತ್ಯ ಕೃಷಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಸಾಕಷ್ಟು ಕಥೆ, ಕವನಗಳು, ಲೇಖನಗಳು, ಪ್ರಬಂಧಗಳು, ಗಜಲ್ಗಳು ಇದನ್ನೆಲ್ಲ ಬರೆದಿದ್ದಾರೆ. ಜೊತೆಗೆ ಅವರ ಪ್ರೀತಿಯ ಕೆಲಸ ಅಂದ್ರೆ ತೋಟದಲ್ಲಿ ಕೆಲಸ ಮಾಡುದು, ಗದ್ದೆಯಲ್ಲಿ ಕೆಲಸ ಮಾಡುದು, ಅದರಲ್ಲೂ ವಿಶೇಷ ಅಂದ್ರೆ ಜೇನು ಕೃಷಿ ಅವರ ಪ್ರೀತಿಯ ಹವ್ಯಾಸ. ಕೇಳುಗ್ರೆ, ಹಂಗಂದ್ರೆ ಬರ್ರಿ, ನಮ್ಮ ಸ್ಮಿತಾ ರಾಘವೇಂದ್ರ ಅವರ ಈ ಹವ್ಯಾಸವನ್ನ ಕುರಿತಂತೆ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸ್ಮಿತಾ ರಾಘವೇಂದ್ರ ಅವರು.
2: ನಮಸ್ತೆ
1: ಸ್ಮಿತಾ. ಯಲ್ಲಾಪುರ, ಕಲ್ಲೇಶ್ವರ ಅಂದ್ರೆ ಇದೊಂದು ವಿಶಿಷ್ಟವಾದಂತ ಊರುಗಳು, ನಮ್ಮ ಘಟ್ಟದ ಕೆಳಗಿನ ಪ್ರದೇಶಗಳು. ಇದರ ಒಂದು ಸೌಂದರ್ಯ, ಅಲ್ಲಿಯ ತೋಟ, ಗದ್ದೆ, ನೀರು, ಪರಿಸರ, ಇದು ನೋಡುವುದೇ ಒಂದು ಆನಂದ. ತಮ್ಮ ಊರಿನ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ?
2: ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ದು ತಾಯಿ ಮನೆ ಮಲವಳ್ಳಿ ಅಂತ ಹೇಳಿ. ಅಪ್ಪ ಅಮ್ಮ ತುಂಬಾ ಬಡ ಕುಟುಂಬದಿಂದ ಬಂದಂತವರು, ತುಂಬಾ ಅವರು ಶ್ರಮಜೀವಿಗಳು. ಬಹುಶಃ ಅವರ ಒಂದು ಬಳುವಳಿಯಾಗಿ ನನಗೂ ಕೂಡ ಕೃಷಿ ಒಲಿದು ಬಂತು ಅಂತ ಅನಿಸ್ತದೆ. ಇವತ್ತಿಗೂ ಕೂಡ ಅವರು ಕೃಷಿಯಲ್ಲಿ ಅವರ ಸಂಪೂರ್ಣ ಜೀವನವನ್ನ ತೊಡಗಿಕೊಂಡು ಭೂಮಿ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಜೀವನದ ಒಂದು ರೀತಿ ನನ್ನ ಬದುಕಿನಲ್ಲೂ, ಅವರ ಗಟ್ಟಿತನ, ಅವರ ನಂಬಿಕೆ, ಅವರ ಪ್ರೀತಿ, ಅದೆಲ್ಲವೂ ನನ್ನ ಬದುಕಿನಲ್ಲಿ ಬಳುವಳಿಯಾಗಿ ಹರಿದು ಬಂದು ನಾನಿವತ್ತು ಆ ಒಂದು ಕೃಷಿ ಕ್ಷೇತ್ರಕ್ಕೆ ಆಸಕ್ತಿಯನ್ನ ಮೂಡಿಸ್ಲಿಕ್ಕೆ ಕಾರಣ ಆಯ್ತು.
3: ನಮ್ದು ಮೂಲತಃ ನಮ್ದು ಕೊಡಸಳ್ಳಿ ಅಂತ ಆಗಿತ್ತು. ಅದು ಕಾಳಿ ಪ್ರಾಜೆಕ್ಟ್ಲಿ ಮುಳುಗಡೆ ಆಗಿ ನಾವು ಇಲ್ಲಿ ಕಲ್ಲೇಶ್ವರಕ್ಕೆ ನಮ್ಗೆ ತೋಟ ಈ ತರ ಒಂದು ಡಿವೈಡ್ ಮಾಡಿ ಕೊಟ್ಟಿದ್ದು. ಆದ್ರೆ ಅಲ್ಲಿಂದ ಬಂದ ಮೇಲೆ ಬದುಕು ಇಲ್ಲಿ ಬಹಳ ಸುಂದರವಾಗಿ, ಎಲ್ಲರೂ ಕೂಡ ಬದುಕು ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇದು ಒಂಥರ ಸುತ್ತಲೂ ನೀರು, ಮಧ್ಯ ನಡುಗುಡ್ಡೆಯ ಪ್ರದೇಶದಂತಹ ಒಂದು ಊರು ಇದು ಕಲ್ಲೇಶ್ವರ. ಫ್ಲಡ್ ಬಂದ ಸಮಯದಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗಿತ್ತು, ಆದ್ರೆ ಅದೊಂದು ಆ ಊರು ಇವತ್ತು ಒಂದು ಸುಂದರವಾದ ತಾಣವಾಗಿ ನಿಂತಿದೆ. ಈಗ ಯಾವುದೇ ರೀತಿಯಾದಂತಹ ಹೋಗಿ ಬಂದಿ ಮಾಡುವಂತಹ ಸಮಸ್ಯೆಗಳಿಲ್ಲ. ಶಾಲೆ ಕಾಲೇಜುಗಳು ಮನೆಯಿಂದಾನೇ ಹೋಗಬಹುದು. ಈ ರೀತಿಯಾದಂತಹ ಒಂದು ಸುಂದರವಾದಂತಹ ಊರಾಗಿ ಇವತ್ತು ಕಲ್ಲೇಶ್ವರ ನಿಂತುಕೊಂಡಿದೆ ಅಂತ ಹೇಳ್ಬಹುದು.
1: ಈಗ ಕಲ್ಲೇಶ್ವರದಲ್ಲಿ ಒಂದ್ ಕಾಲಕ್ಕೆ ಹೋಗ್ಬೇಕಾದಾಗ ನೀವ್ ಹೇಳಿದಂಗೆ ತುಂಬಾ ನೀರ್ ಇರ್ತಿತ್ತು, ಹೋಗುದು ಬರುದು ಕಷ್ಟ ಆಗಿತ್ತು. ಆ ಜೀವನವನ್ನು ಕೂಡ ತಾವು

0: ಕಳೆದಿದ್ದೀರಿ.
1: ಕಳೆದಿದ್ದೇವೆ.
0: ಈಗ
1: ಹೌದು
0: ಅಲ್ಲಿ ಬ್ರಿಡ್ಜ್ ಆಗಿದೆ
1: ಹೌದು.
0: ಅಂದ್ರೆ ಸೌಕರ್ಯಗಳು ಈಗ ಎಲ್ಲ ಇದೆ. ಆವಾಗ ಸೌಕರ್ಯಗಳು ಇಲ್ಲದಾಗ ಒಂದು ತರ ಜೀವನ ಕಷ್ಟ ಅನಿಸ್ತಿತ್ತ?
1: ಖಂಡಿತವಾಗೂ ಕಷ್ಟ ಆಯ್ತು. ಯಾಕೆಂದ್ರೆ ದೋಣಿ ಮೇಲೆ ಹೋಗಿ ಬಂದು ಮಾಡಬೇಕಾಗಿತ್ತು. ಏನೇ ಇದ್ರೂ ಕೂಡ ನಾವು ದೋಣಿ ಮೇಲೆ ಹೋಗ್ಬೇಕು. ಯಾರನ್ನಾದ್ರೂ ಹುಷಾರು ತಪ್ಪದವ್ರನ್ನ ಕೊಂಡು ಹೋಗೋದಾದ್ರೂ ದೋಣಿ ಮೇಲೆ ಹೋಗ್ಬೇಕು, ದೋಣಿಯಿಂದಾನೇ ಮಾಡ್ಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇತ್ತು. ಬಸ್ ಇತ್ತು, ಆದ್ರೆ ಅದು ತುಂಬಾ ದೂರ, ಕಿಲೋಮೀಟರ್ ಗಟ್ಟಲೆ ದೂರದಿಂದ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತು. ವರ್ಷಕ್ಕೆ ಒಂದು ಟೈಮಲ್ಲಿ ಬಸ್ ಬರ್ತಾ ಇತ್ತು. ಆದ್ರೂ ಕೂಡ ಅಲ್ಲಿಯ ಒಂದು ವಾತಾವರಣ, ನಡುಗುಡ್ಡೆಯಲ್ಲಿ ಬದುಕಿನ ಒಂದು ವಾತಾವರಣ ಇದೆಯಲ್ಲ, ಅದು ಬಹಳ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು.
0: ಅಂದ್ರೆ ನಿಮ್ಮ ಮನೆಗೆ ಸಾಮಾನುಗಳು ಬೇಕಾಗುವಾಗಲಿ, ಈ ಕಿರಾಣಿ ಆಗ್ಲಿ, ತರಕಾರಿ ಆಗ್ಲಿ, ಅಂದ್ರೆ ಒಂದು ಸಲಕ್ಕೆ ತಗೊಂಡು ಹೋಗಿ
1: ಹೌದು.
0: ಈಗ ಏನೋ ತೃಪ್ತಿ ಬೇಕು, ನಾನು ಬೇಗನೆ ಒಂದು ಶಾಪಿಗೆ ಹೋಗಿ ತಗೊಂಡ್ ಬರ್ತೀನಿ, ಆತರ ಅನ್ನಕ್ಕೆ ಆಗೋದೇ ಇಲ್ಲ.
1: ಅನ್ನಕ್ಕಾಗೋದೇ ಇಲ್ಲ ಆಗಿತ್ತು. ಯಾಕಂದ್ರೆ ಮಳೆಗಾಲದ 4 ತಿಂಗಳಲ್ಲಿ ಪೂರ್ತಿ ನಾವು ಎಲ್ಲಾ ರೀತಿಯ ಸಾಮಾನುಗಳನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕಾಗಿತ್ತು. ಅಂತಹ ಪರಿಸ್ಥಿತಿಗಳಿತ್ತು. ಮಳೆಗಾಲ ಅಂದ್ರೆ ತುಂಬಿ ಹರಿಯೋ, ಅವಾಗ ದೋಣಿ ಕೂಡ ಹಾಕ್ತಾ ಇರಲಿಲ್ಲ. ಹಾಗಾಗಿ ನಾವು 4-5 ತಿಂಗಳುಗಳ ಕಾಲ ಎಲ್ಲೂ ಹೊರಗಡೆ ಹೋಗದೆ ಕುತ್ಕೊಂಡಿರುವಂತಹ ದಿನಗಳು ಇದೆ. ಪ್ರವಾಸದ ಸಮಯದಲ್ಲಿ, ತುಂಬಾ ದೊಡ್ಡ ಮಳೆಗಾಲದ ಸಮಯದಲ್ಲಿ, ನಂತರ ಅದು ಬ್ರಿಡ್ಜ್ ಆಯ್ತು, ಅವಾಗ ಒಂದು ಎಲ್ಲ ರೀತಿಯ ಸೌಕರ್ಯಗಳು ಬಂತು. ಈಗ ಎಲ್ಲ ರೀತಿಯಿಂದಲೂ ಒಂದು ಉತ್ತಮ ಹಳ್ಳಿಯಾಗಿ, ಅನುಕೂಲವಾಗಿ, ಉತ್ತಮ ಹಳ್ಳಿಯಾಗಿ ನಿಂತಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ ಈಗ.
0: ಈಗ ಸ್ಮಿತ, 4-5 ತಿಂಗಳ ಕಾಲ ಎಲ್ಲ ಸಾಮಾನುಗಳನ್ನು ಒಟ್ಟುಗೂಡಿಸಿಕೊಂಡು ಹೊರಗೆ ಹೋಗದ ಇರುವಂತಹ ದಿನದಲ್ಲಿ ಹೇಗೆ ನೀವು ಪ್ರತಿನಿತ್ಯ ಈ ಅಡಿಗೆ ಕೆಲಸ ತರಕಾರಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ?
1: ಹೆಚ್ಚಾಗಿ ನಾವು ಎಲ್ಲರೂ ಅಲ್ಲಿ ಹಾಗೆ ಎಲ್ಲರೂ ಅದ ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ, ಅವರೇ ಸ್ವಂತ ಕೆಲಸಗಳನ್ನ ಮಾಡ್ತಾರೆ. ಮಳೆಗಾಲಕ್ಕಾಗುವಷ್ಟು ಅಕ್ಕಿ ಕಾಳು ಬೇಳೆಗಳನ್ನ ತಂದ್ಕೋತಾರೆ. ಇನ್ನು ಹೋಗಲೇಬೇಕಾದಂತ ಕೆಲವು ಎಲ್ಲಾದ್ರೂ ಮಳೆ ಕಡಿಮೆ ಇದ್ದ ಸಮಯದಲ್ಲಿ ಎಲ್ಲಾದ್ರೂ ಒಮ್ಮೆ ಹೋಗಿ ಅವಾಗ ತಂದುಕೊಳ್ಳುವಂತಹ ಇದು. ಆದ್ರೂ ಕೂಡ ಜಾಸ್ತಿ ಒಂದು 3-4 ತಿಂಗಳಿಗೆ ಆಗುವಷ್ಟನ್ನ ತಂದು ಸ್ಟಾಕ್ ಮಾಡ್ಕೊಳ್ತಿದ್ರು. ಹಾಗಂತ ಎಲ್ಲೂ ಉಪವಾಸ ಬೀಳೋದು ಆ ತರದ ಯಾರಾದ್ರೂ ಮನೆಗೆ ಅತಿಗಳು ಬಂದ್ರೆ ನಾವು ಹಾಗೆ ಕಳಿಸಿದ್ದಂತ ದಾಖಲೆಗಳು ಯಾವಾಗೂ ಇಲ್ಲ. ನಮ್ಮ ಸಂಪ್ರದಾಯವೇ ಹಾಗೆ. ಹಾಗಾಗಿ ನಾವು ಎಲ್ಲ ಸಾಮಾನುಗಳನ್ನ ತಂದು ಸ್ಟಾಕ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ತಯಾರಿ, ಈಗ ನಾವು ಒಂದು ಮಳೆಗಾಲದ ತಯಾರಿ ಅಂತ ಇದೆ ಅಲ್ಲ, ಆತರ ಮಳೆಗಾಲದ ತಯಾರಿ ಎಲ್ಲ ಮನೆಗಳಲ್ಲೂ ನಡೀತಾ ಇತ್ತು. ಅದು ಮಳೆಗಾಲದ ತಯಾರಿ ಅನ್ನೋ ರೀತಿ,
0: ಅದೊಂದು ತರ ಜೀವನ,
1: ಅದೊಂಥರ ಜೀವನ. ಕರೆಂಟ್ ಇರ್ತಿರ್ಲಿಲ್ಲ, ಕತ್ಲೆಯಲ್ಲಿ ಕದು ಮೇಣ್ಬತ್ತಿ ಹಚ್ಕೊಂಡು ದೀಪದಲ್ಲಿ ಕಳಿಯೋದು ರಾತ್ರಿ ಎಲ್ಲ, ಈ ತರದೆಲ್ಲ ಜೀವನಗಳು ಬಹಳ ನೋಡಿದ್ದೇವೆ. ಈಗ ಆ ತರದ್ದೆಲ್ಲ ಇಲ್ಲ. ಈಗೆಲ್ಲ ಸೋಲಾರ್ ಸಿಸ್ಟಮ್ ಇದೆ, ಇನ್ವರ್ಟರ್ ಹಾಕೊಂಡಿದ್ದಾರೆ, ಜನರೇಟರ್ ಇದೆ, ಎಲ್ಲ ರೀತಿಯ ಸೌಕರ್ಯಗಳು ಈಗಿದೆ. ಆದ್ರೆ ಅವತ್ತಿನ ದಿನಗಳು ಅದು ಒಂದು ರೀತಿಯ ಚಂದನೂ ಹೌದು, ಅನುಭವನೂ ಹೌದು, ಬದುಕಿನ ಪಾಠವೂ ಹೌದು.
0: ನಿಜ ನಿಜ ನಿಜ. ಈಗ ಸ್ಮಿತಾ, ತಾವು ಈ ಸಾಹಿತ್ಯಕ್ಕೆ ಬರಬೇಕು, ಏನೋ ಕತೆ ಕವನ ಬರೀಬೇಕು ಅಂತ ಯಾಕನ್ನಿಸ್ತು?
1: ಅದು ಹೆಚ್ಚಾಗಿ ನನ್ನೊಳಗಿನ ತುಮುಲುಗಳು, ನಾನಿದಲ್ಲ ಇನ್ನೇನೋ ಆಗ್ಬೇಕು ಅನ್ನುವಂತಹ ಒಂದು ತುಡಿತ ಪ್ರತಿಯೊಬ್ಬನಿಗೂ ಇರ್ತದೆ. ಅಂದ್ರೆ ನಾವು ಯಾವುದೋ ಒಂದು ಉದ್ಯೋಗ ಆಗ್ಲಿ ಅಥವಾ ನಮ್ಮ ಹವ್ಯಾಸಗಳಾಗ್ಲಿ, ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಕೂಡ ನಾವು ಇದಲ್ಲ, ನಾವು ಇದಕ್ಕಾಗಿ ಅಲ್ಲ, ಇನ್ನೇನೋ ಮಾಡಬೇಕು ಅನ್ನುವಂತಹ ತುಡಿ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತದೆ. ಹಾಗೆ ನನಗೂ, ನಾನು ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ, ಆತರ ಸಂಜೆ ಒಂದೆ ಮನೆಗೆ ಬಂದು ಕುತ್ಕೊಂಡಾಗ ನಾನು ಇನ್ನೇನೋ ಆಗ್ಬೇಕಿತ್ತು, ನಾನು ಇನ್ನೇನೋ ಆಗ್ಬೇಕಿತ್ತು ಅನ್ನೋ ಒಂದು ತುಡಿತ. ಆವಾಗ ನನಗೆ ಒಂದಷ್ಟು ಓದಿನ ಹವ್ಯಾಸ ಇತ್ತು, ಓದ್ತಾ ಇರ್ತಿದ್ದೆ, ಎಲ್ಲ ಪುಸ್ತಕಗಳು ಸಿಕ್ಕಲ್ಲಿ ಓದೋದು, ಈ ರೀತಿಯ ಒಂದು ಹವ್ಯಾಸ ಇತ್ತು. ಆಮೇಲೆ ನಿಧಾನವಾಗಿ ಬರವಣಿಗೆಗೆ ಬಂದೆ. ಅಲ್ಲಿ ನನ್ನ ಭಾವನೆಗಳನ್ನ ಒಂದಿಷ್ಟು ಹೇಳಿಕೊಳ್ಳುವುದು, ನನ್ನ ಭಾವನೆಗಳನ್ನ ನಾನು ಅಕ್ಷರ ರೂಪ ಕೊಡೋದು, ನನಗದೊಂದೇನೋ ಒಂಥರ ಖುಷಿ ಅನಿಸ್ತು. ಹಾ, ಏನೋ ಒಂದು ರಿಲೀಫ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಕ್ಲಿಯರ್ ಆಗ್ತಾ ಇದೆ, ನನ್ನ ಭಾವಗಳು ಕ್ಲಿಯರ್ ಆಗ್ತಾ ಇದೆ. ಆಮೇಲೆ ಅದನ್ನೇ ಮುಂದುವರಿಸಿದೆ. ನಾನು ಆರಂಭದಲ್ಲಿ ಸುಮ್ಮನೆ ಒಂದು ಡೈರಿಯ ದಿನದ ಅಂತ್ಯಕ್ಕೆ ಒಂದಿಷ್ಟು ಡೈರಿಯ ಸಾಲುಗಳನ್ನ ಬರೆದು ಹಾಗೆ ಇಟ್ಕೋತಿದ್ದೆ. ಆಮೇಲೆ ಸಿಕ್ಕಿದ್ದು ಈಗೊಂದು 10 ವರ್ಷಗಳ ಹಿಂದೆ ಅನ್ಬಹುದು. ಈ ಒಂದು ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಅದೊಂದಷ್ಟು ಉಪಯೋಗ, ನಾವು ಹೇಗೆ ಸ್ವೀಕರಿಸ್ತೇವೆ ಹಾಗೆ ನಮಗೆ ಅದು. ಯಾಕೆಂದ್ರೆ ಎಲ್ಲ ವಿಷಯದಲ್ಲೂ ಒಳ್ಳೆ ಕೆಟ್ಟದ್ದು ಇದ್ದೇ ಇದೆ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೇವೆ, ಒಳ್ಳೆತನಗಳನ್ನು ಸ್ವೀಕರಿಸಿದ್ರೆ ಒಳ್ಳೆತನಗಳು ಬರ್ತವೆ, ಕೆಟ್ಟತನಗಳನ್ನು ಸ್ವೀಕರಿಸಿದ್ರೆ ಕೆಟ್ಟತನಗಳು ಬರ್ತವೆ. ಹಾಗೆ ನಾನು ಅದನ್ನು ನನ್ನ ಹಲವಾರು ಹವ್ಯಾಸಗಳಿಗೆ ಉಪಯೋಗಿಸ್ಕೊಂಡು, ಸಾಮಾಜಿಕ ಜಾಲತಾಣವನ್ನು ನಾನು ನನ್ನ ಬರವಣಿಗೆ ಹವ್ಯಾಸಕ್ಕೆ ಉಪಯೋಗಿಸ್ಕೊಂಡೆ. ಆವಾಗ ಅಲ್ಲಿ ಅಲ್ಲಿ ಒಂದಿಷ್ಟು ಗುರುತುಗಳು ನನಗೆ ಸಿಗ್ತಾ ಹೋದವು. ಅಂದ್ರೆ ನಾವು ಹಳ್ಳಿ ಮೂಲೆಯಲ್ಲಿ ಇರೋ ಕಾರಣ ನಾವು ಈಗ ಪೇಪರ್ ಏನೋ ಒಂದು ನಮ್ಗೆ ಅನಿಸತ್ತೆ ಕೊಡಬೇಕು ಅಂತ ಹೇಳಿ, ಆದ್ರೆ ಏನಾಗತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಳಿಸೋದು, ಏನು ಗೊತ್ತಿರಲ್ಲ. ಆದ್ರೆ ಈ ಒಂದು ಈ ಸಾಮಾಜಿಕ ಫೇಸ್ಬುಕ್ನ ಮೂಲಕ ನನಗೆ ಹಲವಾರು ಆಡಿಟರ್ಗಳು, ಈ ತರ ಪರಿಚಯಗಳಾಯ್ತು. ಆಯ್ತು, ನೀವು ಚೆನ್ನಾಗಿ ಬರಿತಾ ಇದ್ದೀರಿ, ನಮ್ಮ ಪೇಪರ್ಗೆ ಏನಾದ್ರು ಒಂದು ಬರೆದು ಕೊಡಿ, ಈ ತರದ ಒಂದು ಬೇಡಿಕೆಗಳು ಬಂದು ನಾನು ಬರಿತಾ ಹೋದೆ. ಆವಾಗ ಮತ್ತು ಇನ್ನಷ್ಟು ಹುಮ್ಮಸ್ಸು ಸಿಕ್ಕ ಹೋಯ್ತು. ಬರಿತಾ ಬರಿತಾ ಹೋದೆ, ಹಾಗೆ ನನ್ನ ಬರವಣಿಗೆಯ ಪಯಣ ಶುರುವಾಯಿತು. ಆಮೇಲೆ ಗಜಲ್ಗಳ ಒಂದು ಪುಸ್ತಕ ನನ್ನ ಪುಸ್ತಕ ಪ್ರಾಧಿಕಾರದಿಂದ ಬಿಡುಗಡೆ ಕೂಡ ಆಯ್ತು. ಇನ್ನು ಸಾಕಷ್ಟು ಕತೆಗಳು, ಲೇಖನಗಳು ಎಲ್ಲಗಳ ಬರೆದಿದ್ದೇನೆ. ಆದರೆ ಇನ್ನು ಪುಸ್ತಕ

0: ಮಾಡುವಂತಹ ಮನಸ್ಥಿತಿಗೆ ಇನ್ನು ಹೋಗಿಲ್ಲ. ಅದು ಒಂದು ಆಯ್ಕೆ ಆಯ್ತು, ಪುಸ್ತಕ ಮಾಡಿದೆ.
1: ಯೋಚನೆಯಲ್ಲಿ ಇದ್ದೀರಿ?
0: ಯೋಚನೆಯಲ್ಲಿ ಇದ್ದೀನಿ, ಗೊತ್ತಿಲ್ಲ
1: ಸುಮಾರು
0: ಹೇಗಾಗುತ್ತೆ.
1: ಕಥೆಗಳನ್ನು ಬರ್ದಿರಿ.
0: ಕಥೆಗಳನ್ನು ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಇತ್ತೀಚೆಗೆ, ಒಂದು 4-5 ವರ್ಷಗಳ ಹಿಂದಿನಿಂದ. ಅಂದ್ರೆ ನಮ್ದೊಂದು ಕಥೆ ಕೂಟ ಅನ್ನುವಂಥದ್ದು ಒಂದು ಗ್ರೂಪ್ ಇದೆ. ಅದರಲ್ಲಿ ಕಥೆಗಳ ಹೇಗೆ ಬರಿಬೇಕು, ಯಾವ ರೀತಿ, ನನಗೆ ಅದು ಆಗ ಇದಕ್ಕೂ ಸಿಕ್ಕಿದ್ದು ಕೂಡ ಈ ಸಾಮಾಜಿಕ ಜಾಲತಾಣದಿಂದಲೇ. ಅದರಲ್ಲಿ ಒಳ್ಳೊಳ್ಳೆಯ ಬರಹಗಾರರಿದ್ದಾರೆ, ಗೋಪಾಲಕೃಷ್ಣ ಕುಂಟಿನಿ, ಜೋಗಿ. ನಿರ್ದೇಶನದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕಥೆಗಳನ್ನ ಹೇಗೆ ಬರಿಬೇಕು, ಅದು ಯಾವ ರೀತಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು, ಎಷ್ಟು ಶಬ್ದಗಳನ್ನು ಉಪಯೋಗಿಸಬೇಕು, ಎಷ್ಟು ವಾಚಾಳಿ ಇರಬೇಕು, ಎಷ್ಟು ಸಂಕುಚಿತತೆ ಇರಬೇಕು ಕಥೆಗಳನ್ನ ಹೇಳುವಾಗ, ಈ ರೀತಿಯದೆಲ್ಲ ತಾಲೀಮು ಮಾಡ್ತಾರೆ ಅಲ್ಲಿ. ಕಥೆಗಳನ್ನ ಅಲ್ಲಿ ಹಾಕಿದ ಮೇಲೆ ಇದು ಸರಿ ಇದೆಯಾ ಇಲ್ವಾ ಅಂತ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹವಿಲ್ಲದೆ ಒಂದು ಮಕ್ಕಳನ್ನ ಹೇಗೆ ತಿದ್ದಬೇಕು ಆ ರೀತಿಯಲ್ಲಿ ತಿದ್ದು ಬಿಡ್ತಾರೆ. ಹಾಗಾಗಿ ನಮಗೆ ಕಥೆಗಳನ್ನ ಬರೆಯುವುದು ಹೇಗೆ ಅನ್ನುವಂಥದ್ದೊಂದು ಅರ್ಥ ಆಗ್ತಾ ಹೋಯಿತು. ಹಾಗಾಗಿ ನನಗೆ ಒಂದು 3-4 ವರ್ಷಗಳಿಂದ ನಾನು ಆ ಕಥಾಲೋಕಕ್ಕೆ ತೆರೆದುಕೊಂಡೆ. ಅದೊಂಥರ ಬಹಳ ಖುಷಿಯ ಸಂಗತಿ. ಆ ಕಥಾಲೋಕಕ್ಕೆ ತೆರೆದುಕೊಂಡ ಮೇಲೆ ನನ್ನದು ಬಹಳಷ್ಟು ಕಥೆಗಳು ಪ್ರಕಟ ಆಯಿತು, ವಿಶೇಷ ಅಂಕಗಳಲ್ಲಿ ಪ್ರಕಟ ಆಯಿತು. ಮೊಗವೀರ ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆ ಬಹುಮಾನ ಬಂದಿತ್ತು. ಅದೊಂದೊಂಥರ
1: ಎನ್ಕರೇಜ್ಮೆಂಟ್, ಒಂದು ಪ್ರೋತ್ಸಾಹ ಸಿಕ್ತು.
0: ಹೌದು, ಪ್ರೋತ್ಸಾಹ ಸಿಕ್ತು.
1: ಅಲ್ಲಿಗೆ ಒಟ್ಟು ಸುಮಾರು ಒಂದು 20-25 ಮೇಲೆ ಬರೆದಿದ್ದೀರಾ?
0: ಹೌದು ಹೌದು ಹೌದು, ಸುಮಾರು ಒಂದು 20 ಕಥೆಗಳನ್ನಂತೂ ಬರೆದಿದ್ದೇನೆ.
1: ಈ ಕಥಾವಸ್ತು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ? ಅಂದ್ರೆ ಒಂದು ಅನುಭವನೋ ಅಥವಾ ಕಲ್ಪನೆನೋ, ನೋಡಿದ ಘಟನೆನೋ, ಹೀಗೆ ಒಂದೇನೋ ಬೇಕಲ್ಲ ಅದು ಕಥೆಯನ್ನ, ಕಥೆಯ ಹಂದರ ಹೆಣಿಬೇಕು ಅಂತಂದಾಗ.
0: ಹೌದು, ಅಂದ್ರೆ ನಾವು ಇವತ್ತು ಎಲ್ಲೋ ಹೊರಗಡೆ ಹೋದಾಗ ಏನೋ ಒಂದು ನಮಗೆ ಒಂದು ಸಣ್ಣ ದೃಶ್ಯ ಕಾಣುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಅನುಭವ ಆಗತ್ತೆ. ಎಲ್ಲೋ ಒಂದು ಹೋಗ್ಬೇಕಾದ್ರೆ ಒಂದು ಅಳುತ್ತಾ ಇರುವ ಮಗು, ಬೇಡ್ತಾ ಇರುವ ಮಗು, ಏನೋ ಒಂದು ಕಾಣುತ್ತೆ ನಮ್ಮ ಮನಸ್ಸಿನಲ್ಲಿ ಒಂಥರ ಬೇಸರ, ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ನಡೀತಾ ಇರುವಂತಹ ಏನೋ ಒಂದು ಗಲಾಟೆಗಳು, ಅಥವಾ ನಿತ್ಯ ಜೀವನದಲ್ಲಿ ಹೆಣ್ಮಕ್ಳು ಪಡುತ್ತಿರುವಂತಹ ಕಷ್ಟಗಳು. ಆದ್ರೆ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಜನ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನಾನು ಬರೀತೇನೆ ಅಂತ ಬರಹಗಾರತಿ ಅಂತ ಅಂದುಕೊಂಡು ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ನನ್ನ ಕಷ್ಟ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಹೇಳ್ಕೊಳ್ಳೋ ಜನಗಳು ಇದ್ದಾರೆ. ಹೀಗೆ ಇದೆ ನಮ್ಮ ಮನೇಲಿ, ನಮ್ಮ ಮನೆಯಲ್ಲಿ ಅತ್ತೆ ಹೀಗೆ, ಮನೆಯವರು ಹೀಗೆ, ಮಾವ ಹೀಗೆ, ಈ ತರದೆಲ್ಲ ಹೇಳ್ಕೊಳ್ತಾರೆ. ಅವಾಗೆಲ್ಲ ಅನ್ಸುತ್ತೆ ಪಾಪ ಅವರಿಗೆ ಒಂದು ಧ್ವನಿ ಇಲ್ಲ. ಅವಾಗ ಏನಾಗ್ತದೆ, ನನ್ನ ಕಥೆಗಳ ಮುಖಾಂತರ ಅದ್ದಿ ಕೊಡೋಣ ಅನ್ನೋದು ಒಂದು ಬರ್ತದೆ ಮನಸ್ಸಿಗೆ. ಹಾಗಾಗಿ ನಾನು ಅದೇ ಅಂತಹ ಎಷ್ಟೋ ಕಥೆಗಳನ್ನ ನಾನು ಅವರ ಧ್ವನಿಯಾಗಿ ಬರೆದಿದ್ದಿದೆ.
1: ಆ ತರದಲ್ಲಿ ಕಥೆಯನ್ನ ಆಯ್ಕೆ
0: ಮಾಡ್ಕೊಂಡು
1: ಈಗ ಸಾಕಷ್ಟು ನೀವು ಪ್ರಚಲಿತ ವಿಷಯಗಳ ಬಗ್ಗೆ ಪ್ರಬಂಧಗಳನ್ನು ಕೂಡ ಬರೆದಿದ್ದೀರಿ. ಇದು ಅಂದ್ರೆ ನೋಡ್ತಾ ಕೇಳ್ತಾ ಬರೆದಿರುವಂತಹ ಪ್ರಬಂಧಗಳ ಹೇಗೆ?
0: ಹೌದು ಹೌದು, ಅಂದ್ರೆ ಇವತ್ತಿನಲ್ಲಿ ನಡೆತಿರುವಂತಹ ವಿಜ್ಞಾನಗಳನ್ನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಕೆಲವೊಂದಿಷ್ಟು ಸಮಸ್ಯೆಗಳು ಇವತ್ತಿನ ಕಾಲಕ್ಕೆ ಇದೆ, ಮಕ್ಕಳನ್ನ ಬೆಳೆಸುವುದು, ಓದಿಸೋದು, ಮತ್ತೆ ಈ ಜನರೇಷನ್ ಗ್ಯಾಪ್ ಅಂತ ಹೇಳ್ತೀವಿ, ಆ ತರದ ಲೇಖನಗಳನ್ನು ಇತ್ತೀಚೆಗೆ ಬರೆದೆ ನಾನು. ಯಾಕೆಂದ್ರೆ ಒಂದು ನಾವು ಮನೆಯಲ್ಲಿ ಒಂದು 3 ತಲೆಮಾರು ಇದೆ ಅಂತಂದ್ರೆ 3 ತಲೆಮಾರಿಗೂ ಒಂದಿಷ್ಟು ಜನರೇಷನ್ ಗ್ಯಾಪ್. ಅದು ಎಲ್ಲದನ್ನು ಜನರೇಷನ್ ಗ್ಯಾಪ್ ಅಂತ ಹೇಳಿ ನಾವು ಹೊಂದಾಣಿಕೆಗಳೇ ಮರೆತು ಬಿಡ್ತೀವಿ. ಆ ರೀತಿಯಾದಂತಹ ಕೆಲವೊಂದು ಸಾಮಾನ್ಯವಾಗಿ ಹೆಚ್ಚು ಯೂನಿವರ್ಸಲ್ ಆದ ಸಮಸ್ಯೆಗಳು ಅಂತ ಇರುತ್ತೆ, ಆ ತರದನ್ನೆಲ್ಲ ಆಯ್ಕೆ ಮಾಡಿಕೊಂಡು ಪ್ರಬಂಧಗಳನ್ನ ಬರೀತೇನೆ. ನಾನು ಇತ್ತೀಚೆಗೆ ಒಂದು ಸಂಧಿ ಕಾಲದಲ್ಲಿ ಕೂತ ಈ ಜನರೇಷನ್ ಗ್ಯಾಪ್ ಬಗ್ಗೆ ಬರದೆ ಅದು ಬಹಳ ಮೆಚ್ಚುಗೆ ವ್ಯಕ್ತ ಆಯ್ತು ಆ ಬರಹದಲ್ಲಿ.
1: ಅಂದ್ರೆ ಅದೊಂದು ಪ್ರಚಲಿತ ವಿಷಯ ಕೂಡ. ಹೌದು
0: ಹೌದು,
1: ಮತ್ತೆ ಎಲ್ಲರ ಮನೆಯಲ್ಲೂ ಇರುವಂತಹ
0: ಸಮಸ್ಯೆ.
1: ಈಗ ಸ್ಮಿತಾ ಅವರೇ, ಈ ಸಾಹಿತ್ಯದ ಜೊತೆ ಜೊತೆಗೆ ನಿಮಗೆ ಕೃಷಿಯಲ್ಲಿ ಕೂಡ ಅಪಾರ ಆಸಕ್ತಿ. ನಿಮ್ಮದೇ ಆದ ಗದ್ದೆ ತೋಟ, ಇದರಲ್ಲಿ ಕೆಲಸ ಮಾಡೋದು, ಜೇನು ಕೃಷಿಯನ್ನ ಮಾಡೋದು, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಸುತ್ತೆ ಜೇನು ಕೃಷಿ.
0: ಆದ್ರೆ ನಮಗೆ ಅದು ಜೇನು ಕೃಷಿ ತಾಳ್ಮೆಯನ್ನು ಕಲಿಸುತ್ತೆ. ಯಾಕೆಂತಂದ್ರೆ ನಾವು ಎಲ್ಲ ಕೆಲಸಗಳನ್ನು ಮಾಡಿದ ಹಾಗೆ ಹೋಗಿ ಪರಪರ ಅಂತ ಏನು ಮಾಡುವ ಹಾಗಿಲ್ಲ. ತುಂಬಾ ತಾಳ್ಮೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಅದನ್ನ ನಾವು ಗಮನಿಸಬೇಕು, ಕುತ್ಕೊಂಡು ನೋಡಬೇಕು, ಆ ರೀತಿಯಾದಂತಹ ಒಂದು ಪೇಷನ್ಸ್ ಅನ್ನ ಬೇಡುವಂತಹ ಕೆಲಸ ಅದು. ನನಗೆ ಅದು ಯಾಕೋ ಸ್ವಲ್ಪ, ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಜೇನುಗಳನ್ನು ಸಾಕ್ಬೇಕು ಅಂತಿತ್ತು ಅವಾಗ, ಈಗ ಒಂದು ಸುಮಾರು ಒಂದು 20 ವರ್ಷಗಳ ಹಿಂದೆ ಅದು. ನಾವು ನಮ್ಮ ಮನೆಯವರು ಹೋಗಿ ಎಲ್ಲೋ ಜೇನು ಕಟ್ಟಿದ್ದನ್ನ ಬೆಟ್ಟಕ್ಕೆ ಹೋಗಿ ಹಿಡ್ಕೊಂಡು ಬರ್ತಿದ್ವಿ. ಹಿಡ್ಕೊಂಡು ಬಂದು ಅದನ್ನ ಸಾಕೋದು ಒಂದು ಕಲ್ಪನೆ. ಆಮೇಲೆ ಅದರ ನಂತರ ಈ ತೋಟಗಾರಿಕಾ ಇಲಾಖೆಯ ಪ್ರೋತ್ಸಾಹಗಳೆಲ್ಲ ಬರ್ತಾ ಹೋದ್ವು. ಅದರ ನಂತರ ನಾನು ಜೇನುಗಳನ್ನ ಸಾಕೋಕೆ ಶುರು ಮಾಡಿದೆ. ಅದೊಂದು ಖುಷಿಯ ವಿಚಾರ. ಹಾ, ಈಗ ಯಾವ ಜೇನಿಗೆ ಏನಾಯ್ತು, ಅಥವಾ ಏನ ಯಾವ ಪೆಟ್ಟಿಗೆಯಲ್ಲಿ ಯಾವ ರಾಣಿ ಹುಳ ಆಗಿದೆ, ಅಥವಾ ಗೂಡು ಕಟ್ಟಿದ್ಯಾ, ಅಥವಾ ಅದಕ್ಕೆ ಇರುವೆಗೆ ಬಂದಿದ್ಯಾ, ಏನ ಅದನ್ನೆಲ್ಲ ನೋಡಬೇಕು. ಅದನ್ನೆಲ್ಲ ಅದೊಂದಷ್ಟು ಸಮಯನ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕಡಿಮೆ ಮಾಡ್ತದೆ ಅದು. ಹಾಗಾಗಿ ನನಗೆ ಅದು ಜೊತೆಗೆ ಅದೊಂದು
1: ಇನ್ಕಮ್
0: ಕೂಡ. ಹೌದು, ಮತ್ತೆ ನಾವು ನಮ್ಮ ಇಷ್ಟರಿಗೆ ಅದನ್ನ ಪ್ರೀತಿಯಿಂದ ಕೊಡುವಂತದ್ದು ಒಂದು, ನಾವು ಬೆಳೆದಿದ್ರಲ್ಲಿ ಏನೋ ಹಂಚಿ ತಿನ್ನೋದು ಅಂತ ಹೇಳ್ತೀವಲ್ಲ, ಹಾಗೆ ಅದೊಂದು ಆಸಕ್ತಿದಾಯಕವಾಗಿ ನನಗೆ ಖುಷಿ ಕೊಡುವಂತಹ ವಿಚಾರ ಅದು.
1: ಎಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಟಿದ್ದೀರಿ?
0: ಸುಮಾರು ಒಂದು 15 ಜೇನುಪೆಟ್ಟಿಗೆವರೆಗೂ ಇತ್ತು. ಕೆಲವೊಂದು ಏನಾಗ್ತದೆ ಅಂದ್ರೆ ಒಂದು ವರ್ಷ ಹಾರೋಗ್ತದೆ, ಒಂದು ವರ್ಷ ಮತ್ತೆ ಅದನ್ನ ಇದು ಮಾಡ್ಬೇಕು, ಮತ್ತೆ ರೀ ಅವರನ್ನ ಡಿವೈಡ್ ಮಾಡಿ ಮತ್ತೆ ತುಂಬಬೇಕು. ಹೀಗೆ ಕೆಲವು ಇರ್ತದೆ, ಕೆಲವು ಹೋಗ್ತದೆ, ಹೀಗಾಗ್ತಾ ಇರ್ತದೆ.

0: ಸುಮಾರು ಆಲ್ಮೋಸ್ಟ್ ಒಂದು 10-12 ಪೆಟ್ಟಿಗೆಯವರೆಗಂತೂ ಸರಾಸರಿ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಒಂದು ಪೆಟ್ಟಿಗೆಯಿಂದ ಸುಮಾರು ಎಷ್ಟು ಜೇನುತುಪ್ಪ ಬರುತ್ತದೆ?
0: ಒಂದು ಪೆಟ್ಟಿಗೆಯಿಂದ ನಾವು ಸೀಸನ್ ಅಲ್ಲಿ ಈಗ ಸುಮಾರು ಜನವರಿಯಿಂದ ಸೀಸನ್ ಶುರುವಾಗ್ತದೆ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಅವಾಗ ಒಂದು ಸಲ ನಾವು ಒಂದು ಸೂಪರ್ ಅಂತ ಹಾಕ್ತೀವಿ ಅದಕ್ಕೆ. ಅದಾದ್ಮೇಲೆ ಮೇಲೆ ಅದು ಕೆಳಗಿನ ಮನೆಯನ್ನು ಮುಟ್ಟು ಹಾಗಿಲ್ಲ, ಮೇಲೆ ಎರಡು ಮನೆಗಳು ಇರ್ತವೆ. ಅದರಿಂದ ಒಂದು ಸಲಕ್ಕೆ 3 kg ಜೇನುತುಪ್ಪ ಸಿಗ್ತದೆ ಒಂದು ಸಲ ತೆಗೆದಾಗ. ಹೀಗೆ ಆ ತರದನ್ನ ನಾವು ಒಂದು ಸೀಸನ್ ಅಲ್ಲಿ ಸುಮಾರು 5-6 ಟೈಮ್ ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ 5-6 ಸೀಸನ್ ಅಲ್ಲಿ 5-6 ಸಲ ಜೇನುತುಪ್ಪವನ್ನು ತೆಗಿಬಹುದು. ಒಂದು ಪೆಟ್ಟಿಗೆಯಲ್ಲಿ ಒಂದು ಸಲ ತೆಗೆದಾಗ 3 kg ಜೇನುತುಪ್ಪ ಸಿಗ್ತದೆ. ಒಳ್ಳೆಯ ಆದಾಯ ಕೂಡ. ಹೌದು
1: ಅಲ್ಲ ಸ್ಮಿತಾ, ಅಂದ್ರೆ ಈಗ ನಿಮಗೆ ಹೀಗೆ ತೆಗೆಯುವುದು ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಹೌದು.
1: ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಾಗ ಅದರಲ್ಲಿ ಮತ್ತೆ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ನಮ್ಗೆ ಪ್ಯೂರ್ ಇದೆಯೋ ಇಲ್ವೋ ಗೊತ್ತಿರುವುದಿಲ್ಲ. ಆದ್ರೆ ನೀವು ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಗುಣಮಟ್ಟದ ಪ್ಯೂರ್ ಜೇನುತುಪ್ಪ ಸಿಗ್ತದೆ.
0: ಅದಾದ್ರೆ ಈ ಮಾರ್ಕೆಟ್ ಅಲ್ಲಿ ಕೆಲವು ಜನರ ಮನಸ್ಥಿತಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲವೊಬ್ಬರಿಗೆ ಕೊಡ್ತೀವಿ ಅಂದ್ರೆ ಅವರು ಆನ್ಲೈನ್ ಮುಖಾಂತರ ನಮ್ಮ ಹತ್ರ ಖರೀದಿ ಮಾಡ್ತಾರೆ, ಆದ್ರೆ ಅವರಿಗೆ ಕೆಮಿಕಲ್ ಯುಕ್ತವಾದಂತಹ ಕಲಬೆರಕೆ ಜೇನುತುಪ್ಪವನ್ನ ತಿಂದು ನಮ್ಮ ಈ ಒರಿಜಿನಲ್ ಜೇನುತುಪ್ಪವನ್ನ ಇದು ಚೆನ್ನಾಗಿಲ್ಲ, ಇದು ಆತರ ಟೇಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಒರಿಜಿನಲ್ ಯಾವ್ದು ಮತ್ತೆ ಡೂಪ್ಲಿಕೇಟ್ ಯಾವ್ದು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇದು ಒರಿಜಿನಲ್ ಜೇನುತುಪ್ಪ ಏನಾಗುತ್ತೆ ಅಂತಂದ್ರೆ, ನಾವು ಅದರ ಟೇಸ್ಟ್ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ರುಚಿ ವಿಭಿನ್ನವಾಗಿರುತ್ತೆ, ಬಣ್ಣ ವಿಭಿನ್ನವಾಗಿರುತ್ತೆ, ಅದರ ಥಿಕ್ನೆಸ್ ಕೂಡ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಒಂದು ಪೆಟ್ಟಿಗೆಯಿಂದ ಮತ್ತೊಂದು ಪೆಟ್ಟಿಗೆ ಅದು ಹೂವು ತರುವ ಮಕರಂದ ತರುವ ಬೇರೆ ಬೇರೆ ಹೂವುಗಳಿಂದ ತರ್ತವೆ. ಹಾಗಾಗಿ ಬೇರೆ ಬೇರೆ ಸೀಸನ್ ಅಲ್ಲಿ ಬೇರೆ ಬೇರೆ ರೀತಿಯ ತುಪ್ಪಗಳನ್ನೇ ಮಾಡ್ತವೆ. ಆದ್ರೆ ಒಂದೇ ರೀತಿಯಾದ ತುಪ್ಪಗಳು ಯಾವತ್ತೂ ಸಿಗೋದಿಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಅದನ್ನ ಒಂದಿಷ್ಟು ಏನೋ ಸಕ್ಕರೆ ಪಾಕವೋ ಏನೋ ಒಂದಿಷ್ಟು ಹಾಕಿ ಎಲ್ಲ ಒಂದು ಮಿಕ್ಸ್ ಮಾಡಿ ಒಟ್ಟೆಗೆ ಮಾಡಿ ಕಲಿಕೆಯ ಜೇನುತುಪ್ಪಗಳೇ ಆಲ್ಮೋಸ್ಟ್ ಸಿಗೋದು. ಹಾಗಾಗಿ ಅದು ಯಾವತ್ತಿಟ್ಟರು ಕೆಡೋದೂ ಇಲ್ಲ. ಇದು ಸ್ವಲ್ಪ ರೀತಿಯಾದಂತಹ ಒಂದು ಟೇಸ್ಟ್ ಚಿಕ್ಕದಾಗಿ ಚೇಂಜ್ ಆಗತ್ತೆ, ಆದ್ರೆ ಅದು ಆರೋಗ್ಯಕ್ಕೆ ಹಾನಿಯಲ್ಲ. ಆದ್ರೆ ಜೇನುತುಪ್ಪವನ್ನು ವರ್ಷಗಳ ಕಾಲ ಇಡಬಹುದು, ಅಮೃತಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದು ಹಾಳಾಗೋದಿಲ್ಲ. ಕಲಬೆರಕೆ ಜೇನುತುಪ್ಪ ಏನಿರ್ತದಲ್ಲ, ಅದು ಹೇಗಿರ್ತೀನಿ ನೀವು, ಅದು ನೀವು 10 ಇಟ್ಟರು ಹಾಗೆ ಇರ್ತದೆ, ಏನು ಆಗುದಿಲ್ಲ. ಯಾಕೆಂತಂದ್ರೆ
1: ಕೆಮಿಕಲ್ಸ್ ಹಾಕ್ತಾರೆ.
0: ಹೌದು ಹೌದು ಹೌದು.
1: ಹಾಗಾಗಿ ಅದು ಹಾಳಾಗಲ್ಲ ಅಂತ.
0: ಹೌದು ಹೌದು.
1: ಇದಲ್ಲಿ ತೋಟ ಕೂಡ ಇದೆ ತಮ್ಮದು ಅಂದ್ರೆ, ತೋಟದಲ್ಲಿ ಏನೇನು ಹಾಕಿದಿರಿ?
0: ತೋಟದಲ್ಲಿ ನಮ್ದು ಕಾಳುಮೆಣಸ್ ಇದೆ, ಬಾಳೆ ಇದೆ, ಯಾಲಕ್ ಇದೆ, ವೆನಿಲಾ ಇತ್ತು, ಈಗ ಕೆಲವೊಂದಿಷ್ಟು ರೋಗ ಬಂದು ಕೆಲವೊಂದು ನಾಶ ಆಗಿದೆ, ಈಗಲೂ ಇದೆ. ಆ ತರದೆಲ್ಲ ಬೆಳೆ, ಜಾಯಿಕಾಯಿ, ಈ ತರದೆಲ್ಲ ಸರ್ವ ಬೆಳೆಗಳನ್ನ ಬೆಳಿತೇವೆ ನಾವು. ಎಲ್ಲ
1: ನಿಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು
0: ತರಕಾರಿಗಳನ್ನು ಮಾಡ್ಕೊಳ್ತೇವೆ. ಅರಿಶಿನ ಹಾಕಿದ್ದೇವೆ ಒಂದು ಸ್ವಲ್ಪ, ಇದರಲ್ಲಿ ಅರಿಶಿನ ಹಾಕಿದ್ದೇವೆ. ಈ ತರದೊಂದು ಅಂದ್ರೆ ಎಲ್ಲ ನಮ್ದು ಇರೋದು ಸಣ್ಣ ತೋಟ ಅಂದ್ರೆ, ನಾವು ಅಲ್ಲಿಯಿಂದ ಮುಳುಗಡೆ ಆಗಿ ಬಂದು ಇಲ್ಲಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ನಮ್ಗೆ ಏನಾಗುತ್ತೆ, ಒಂದು ಸಣ್ಣ ಜಾಗದಲ್ಲಿ ನಾವು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಬೇಕು. ಹಾಗಾಗಿ ನಾವು ನಮಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಕೊಳ್ತೇವೆ. ನಾವು ಉಪಯೋಗಿಸಿ ನಮ್ಮ ಬಂಧು ಬಾಂಧವ್ಯ ಕೊಟ್ಟು ಹೆಚ್ಚಿದ್ದನ್ನು ನಾವು ಮಾರಾಟ ಮಾಡ್ತೇವೆ.
1: ಈಗ ಈ ಒಂದು ನಿಮ್ಮ ಜೀವನ ಅಂದ್ರೆ, ಹೆಚ್ಚಾಗಿ ನಾನು ಕಂಡುಕೊಂಡ ಹಾಗೆ ಕೂಡು ಕುಟುಂಬ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ನಿಮ್ಮಡೆಗೆ.
0: ಹೌದು ಹೌದು.
1: ತಮಗೆ ತಮ್ಮ ಕುಟುಂಬ ಹೇಗೆ?
0: ಹೌದು, ನಮ್ದು ಕೂಡು ಕುಟುಂಬ, ಅತ್ತೆ ಮಾವ, ಮಾವ ಸದ್ಯ ಎಕ್ಸ್ಪೈರ್ ಆದ್ರು, ಈಗ ಅತ್ತೆ ಇದ್ದಾರೆ, ನಾವು ಗಂಡ, ಈ ರೀತಿಯಲ್ಲಿ ನಾವು
1: ಒಟ್ಟಿಗೆ
0: ಒಟ್ಟಿಗೆ ಜೀವನ ಮಾಡ್ತೇವೆ.
1: ಮತ್ತೆ ನಿಮ್ಮ ಅಡಿಗೆ ಕೂಡ ಒಂದು ವಿಶಿಷ್ಟ.
0: ಹೌದು, ನಮ್ಮ ಹವ್ಯಕರ ಅಡಿಗೆಗಳೇ ವಿಶಿಷ್ಟ.
1: ಆ ಅಡಿಗೆಗೆ ಒಂದ್ ಸ್ವಲ್ಪ ಅಂದ್ರೆ, ಇದು ನಾನು ಹೇಳುದು ಒಂದು ಸೀಸನ್ ವೈಸ್. ಈಗ ಮಳೆಗಾಲ ಶುರುವಾಯ್ತು, ವಿವಿಧ ರೀತಿಯ ತಂಬುಳಿಗಳು, ಔಷಧಯುಕ್ತ ಅಂದ್ರೆ ಮನೆ ಮದ್ದಾಗಿನೂ ಆಯ್ತು, ಬಾ ರುಚಿಗೂ ಆಯ್ತು, ಸುಲಭದಲ್ಲಿ ಮಾಡುವಂತವು, ಒಂದೆರಡು ಯಾವ್ದಾದ್ರು ರೆಸಿಪಿ ಹೇಳ್ಬಹುದಾ?
0: ಹೌದು, ಈಗ ಮಳೆಗಾಲ ಶುರು ಆಗ್ತಾ ಇದ್ದಂಗೆ ನಾವೇನ್ ಮಾಡ್ತೇವೆ, ಕೆಸು ಅಂತ ಬರ್ತದೆ, ಕೆಸುವಿನ ಎಲೆ, ಅದರದ್ದೊಂದು ರೀತಿಯ ರೆಸಿಪಿ ಮಾಡ್ತೇವೆ. ಆಮೇಲೆ ಈಗ ತಗಟೆ ಸೊಪ್ಪು ಅಂತ ಬರ್ತದೆ, ತಗಟೆ ಸೊಪ್ಪು ಅಂದ್ರೆ ಅದು ಬಹಳ ಅದ ಔಷಧೀಯ ಗುಣ ಇರೋದು, ವರ್ಷಕ್ಕೆ ಒಮ್ಮೆ ಆದ್ರೂ ತಿನ್ಲೇಬೇಕು, ನಮ್ಮ ಮೈಯಲ್ಲಿರುವ ವಿಷಕಾರಿಗಳನ್ನ ಅದು ಹೊರಗೆ ಹಾಕ್ತದೆ ಅಂತ ತಗಟೆ ಸೊಪ್ಪು ಅಂತ ಬರುತ್ತೆ. ಆಮೇಲೆ ಚೌತಿ ಕುಂಡಿಗೆ ಸೊಪ್ಪು ಅಂತ ಬರ್ತದೆ. ಆ ರೀತಿಯ ಸೊಪ್ಪುಗಳಿಂದ ನಾವು ಪಲ್ಯ ಮಾಡ್ತೇವೆ ಈ ಮಳೆಗಾಲದಲ್ಲಿ. ಅದಕ್ಕೆ ಹಲಸಿನ ಬೇಳೆಗಳನ್ನ ಹಾಕೋದು, ಅದೊಂದು ಆರೋಗ್ಯಕ್ಕೆ ಉತ್ತಮ. ಈ ಮಳೆಗಾಲದಲ್ಲಿ ಮಾಡುವಂತದ್ದು ಸ್ವಲ್ಪ ಖಾರ, ಉಪ್ಪು, ಮೆಣಸು ಈ ರೀತಿ ಜಾಸ್ತಿ ಬೇಕಾಗ್ತದೆ ಈ ಮಳೆಗಾಲದಲ್ಲಿ. ಹಾಗಾಗಿ ಆ ರೀತಿಯ ಅಡುಗೆಗಳನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ಈಗ ಸೆಕೆಗಾಲ ಬಂತು ಅಂತ ತಂಬುಳಿಗಳು, ಒಂದೆಲಗ ತಂಬುಳಿ ಮಾಡೋದು, ಇನ್ನು ವಿಟಮಿನ್ ಸೊಪ್ಪುಗಳು, ಮತ್ತೆ ಪತ್ರೆ ಕೊಡಿ, ಈ ತರದ್ದು ಬಹಳ ಬಹಳ ಅಂದ್ರೆ ಬಹಳ ಹಸಿರು ಸೊಪ್ಪುಗಳ ತಂಬುಳಿಗಳೆಲ್ಲ ಮಾಡ್ತೇವೆ. ನಾನು ಹೇಳಿದ್ನ ಅರಿಶಿನ ಮತ್ತೆ ಅರಿಶಿನ ಗೊಜ್ಜು ಅಂತ ಮಾಡ್ತೀವಿ. ಅರಿಶಿನ ಗೊಜ್ಜು ಅಂದ್ರೆ ಅದು ಈಗ ಮಳೆಗಾಲಕ್ಕೆ ನಮ್ಗೆ ಕೆಮ್ಮು ನೆಗಡಿ ಎಲ್ಲ ಆಗದಂತೆ ತಡೆಯುವಂಥದ್ದು. ಆಮೇಲೆ ಒಂದು ಕನ್ನೆ ಕುಡಿ ಅಂತ ಬರ್ತದೆ, ಅದರದ್ದು ಕಾಳುಮೆಣಸು ಇಂಥದ್ದೆಲ್ಲ ಹಾಕಿ ಗೊಜ್ಜು ಅಂತ ಮಾಡ್ತೀವಿ. ಅದೆಲ್ಲ ಈ ಮಳೆಗಾಲದ ಒಂದು ಆಹಾರಗಳು, ನಮ್ಮ ಸಮತೋಲನದಲ್ಲಿ ಇಡ್ಲಿಕ್ಕೆ, ಥಂಡಿಗೆ ಆಗದಂತೆ, ಜ್ವರ ಬರದಂತೆ, ಫೀವರ್ ಆಗದಂತೆ, ಈ ರೀತಿಯಾದ ಒಂದಿಷ್ಟು
1: ಅಂದ್ರೆ

0: ಮನೆಯ ಕಂಪೌಂಡ್ ನಲ್ಲಿ ಇರುವಂತ ಈ ಎಲೆಗಳನ್ನ ಬಳ್ಳಿಗಳನ್ನ ಬಳಸಿಕೊಂಡು ಅದಕ್ಕೊಂದು ಕಾಮನ್ ಆಗಿ ತೆಂಗಿನಕಾಯಿ ಕಾಳುಮೆಣಸು ಅಥವಾ ಹಸಿಮೆಣಸು ಸುಲಭವಾಗಿ ನೀವು ಮಾಡಿಬಿಡ್ತೀರಿ. ಅಂದ್ರೆ ಅದು ಒಂದು ಅನ್ನಕ್ಕೆ ಒಂದು ವ್ಯಂಜನನು ಆಗ್ಬಿಡುತ್ತೆ,
1: ಆರೋಗ್ಯಕ್ಕೂ ಒಳ್ಳೇದು.
0: ಹೌದು, ಎಷ್ಟೋ ಸಂದರ್ಭದಲ್ಲಿ ನಾವಂತೀವಿ ಈ ಬೇಳೆಕಾಳು ಇದನ್ನ ಬೇಳೆಕಾರು ಅದು ಇದು ಮಾಡಿ ಬೇಜಾರಾಗಿದೆ ಅನ್ನುವಾಗ ಇದು ಒಂದು ಸೈಡ್ ಡಿಶ್ ಆಗಿ ಚೆನ್ನಾಗಿರ್ತದೆ ಅಂತ. ಸ್ಮಿತಾ ಅವರೇ, ಈಗ ಮುಂದಿನ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ? ಅಂದ್ರೆ ಈಗ ಇಷ್ಟೆಲ್ಲ ಕಥೆ ಬರೀತೀರಿ, ಪ್ರಬಂಧ ಬರೀತೀರಿ, ಕವನ ಬರೀತೀರಿ, ಈಗ ಸಾಕಷ್ಟು ಬರೆದಿಟ್ಟಿದ್ದೀರಿ, ಪುಸ್ತಕಗಳನ್ನ ತರು ಯೋಚನೆ
1: ಇದೆ? ಪುಸ್ತಕಗಳನ್ನ ಈಗ ನಾನು ಲೇಖನಗಳಂದು ನಾನು ವಿಜಯ ಕರ್ನಾಟಕದಲ್ಲಿ ನಾನು ಖಾಯಂ ಆಗಿ ಲೇಖನಗಳನ್ನ ಬರೀತೇನೆ. ಈ ತರದ ಆಯಾಯ ಸಂದರ್ಭಕ್ಕೆ ತಕ್ಕಂತ ವಿದ್ಯಾರಶ್ಮಿ ಅಂತ ಒಬ್ರು ಇದ್ದಾರೆ, ಅವರು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಒಂದಿಷ್ಟು ಲೇಖನಗಳನ್ನ ಬರೆಸ್ತಾರೆ. ಹಾಗೆ ಎಲ್ಲ ಪತ್ರಿಕೆಗಳಲ್ಲೂ ಆಲ್ಮೋಸ್ಟ್ ನಾನು ಕಥೆ, ಕವಿತೆ, ಪ್ರಬಂಧ, ಲೇಖನ ಎಲ್ಲಗಳನ್ನು ಬರೆದಿದ್ದೇನೆ. ಅದೆಲ್ಲವೂ ಸ್ಟೋರ್ ಆಗಿದೆ. ಕೆಲವೊಮ್ಮೆ ಅನ್ಸತ್ತೆ ಇದನ್ನೆಲ್ಲ ಬುಕ್ ಮಾಡ್ಬೇಕಾ, ಮಾಡಿ ಏನ್ ಮಾಡೋದು, ಈ ತರನು ಕೆಲವೊಮ್ಮೆ ಕಾಡತ್ತೆ. ಯಾರು ಓದ್ತಾರೆ? ಆ ಟೈಮಿಗೆ ಆಯ್ತು, ಮುಗೀತು, ಮತ್ತೆ ಇದನ್ನೆಲ್ಲ ಬುಕ್ ಎಲ್ಲ ಇಟ್ಕೊಂಡು ಓದುವಂತದ್ದು ಪೇಷನ್ಸ್ ಇವತ್ತಿನ ಕಾಲಕ್ಕೆ ಎಲ್ಲಿದೆ? ಬೇಡ ಅಂತ ಕೆಲವೊಮ್ಮೆ ಅನ್ಸತ್ತೆ. ಕೆಲವೊಮ್ಮೆ ಹಾ ಇರ್ಲಿ, ನಮ್ದು ಒಂದು ನಾವು ಇಷ್ಟು ಬರೆದಿದ್ದೇವೆ ಅನ್ನೋದು ಒಂದು ರೆಕಾರ್ಡ್ಸ್ ಇರುತ್ತೆ, ನಾವು ಒಂದು ಬುಕ್ ಮಾಡೋಣ ಅಂತ ಅನ್ಸುತ್ತೆ. ಕಥೆಗಳನ್ನು ಮಾಡಿದ್ರು ಬುಕ್ ಇದೆ, ಪ್ರಬಂಧಗಳು ಇದೆ, ಕವಿತೆಗಳದ್ದು ಇದೆ, ಅದನ್ನೆಲ್ಲ ಬುಕ್ ಮಾಡಿದ್ರೆ ಸಾಕಾಗುವಷ್ಟು ಮಿಕ್ಕಷ್ಟು ನನ್ನ ಹತ್ರ ಸಲಕರಣೆಗಳಿದೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಬೇಕಾಯ್ದು ಅಂತ ಅಂದ್ಕೊಂಡು ಇಲ್ಲಿವರೆಗೆ
0: ಹಿಂದೆ ಪುಟ್ಟ ಪುಟ್ಟಗಳನ್ನ ಬರೆದಿಡೋಕ್ಕಿಂತ ಅದೊಂದು ಪುಸ್ತಕ ಸಂಗ್ರಹಕ್ಕೆ ಯೋಗ್ಯ ಆಗಿರುತ್ತದೆ.
1: ಆದ್ರೆ ಈಗ ಮುಂದಿನ ವಿಷಯದಲ್ಲಿ ಆ ತರ ಒಂದು ಮನಸ್ಥಿತಿ ಇದೆ, ಮಾಡಬೇಕು ಬುಕ್, ಇಲ್ಲ ನಾನು ಇದನ್ನೆಲ್ಲ ಸಂಗ್ರಹ ಮಾಡಿರ್ಬೇಕು, ಯಾರೋ ಒಂದು ಇದರಲ್ಲಿ ಓದ್ಕೊಳ್ಬಹುದು, ಓದ್ಲಿಲ್ಲ ಅಂದ್ರೆ ನಮ್ಮ ಒಂದು ಸ್ಟೋರ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ.
0: ನಿಮ್ಮ ಮೇಲೆ ಪ್ರಭಾವ ಬೀರಿದ ಲೇಖಕರು ಯಾರು? ಓದ್ತಾ ಇರ್ತೀರಿ ಸಾಕಷ್ಟು ಪುಸ್ತಕಗಳನ್ನ.
1: ಅತಿ ಹೆಚ್ಚಾಗಿ ಪ್ರಭಾವ ಬೀರಿದ ಲೇಖಕರು ರವಿ ಬೆಳಗೆರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಐದನೇ ಕ್ಲಾಸಿಂದ ಕೂಡ ನಾನು ಅವರ ಅಭಿಮಾನಿ, ಮತ್ತೆ ಅವರ ಬರಹಗಳನ್ನು ಓದ್ತಿದ್ದೆ. ಹಾಯ್ ಬೆಂಗಳೂರು ಮತ್ತೆ ಪತ್ರಿಕೆಗಳನ್ನ ಕೊಂಡು ಓದೋದು, ಅಲ್ಲಿರುವ ಪ್ರತಿಯೊಂದು ಅಕ್ಷರಗಳನ್ನು ಬಿಡದೆ ಓದ್ತಿದ್ದೆ. ಮತ್ತೆ ಅವರ ಎಲ್ಲ ಪುಸ್ತಕಗಳನ್ನ ನಾನು ಆಲ್ಮೋಸ್ಟ್ ಓದಿದ್ದೇನೆ. ಅವರ ಆ ಬರವಣಿಗೆ ಶೈಲಿ ಏನೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಪರಿಣಾಮವನ್ನು ಬೀರ್ತು. ನನಗೆ ಬಹುಶಃ ಅವರ ಆ ಬರವಣಿಗೆಯ ಶೈಲಿಯಿಂದ ನನ್ನಲ್ಲಿ ಶಬ್ದ ಸಂಗ್ರಹ ಜಾಸ್ತಿ ಆಯಿತು, ಶಬ್ದ ಭಂಡಾರಗಳು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಹಾಗಂತ ನಾನು ಅವರನ್ನು ಇಮಿಟೇಟ್ ಮಾಡ್ತಿದ್ದೇನೆ ಅಂತಲ್ಲ, ನನ್ನ ಬರವಣಿಗೆಯ ರೀತಿಯೇ ಬೇರೆ, ಆದ್ರೆ ನನಗೆ ಅವರೊಂದು ಸ್ಫೂರ್ತಿಯಾಗಿ ನನ್ನ ಬರವಣಿಗೆಯ ಲೋಕಕ್ಕೆ ಗುರು ಅಂತ ಹೇಳ್ಬಹುದು.
0: ಅಂದ್ರೆ ಅವರು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ.
1: ಹೌದು,
0: ಆಯ್ತು. ಸಾಕಷ್ಟು ಇನ್ನೂ ನಿಮ್ಮ ಲೇಖನಿಯಿಂದ ಹಲವಾರು ಕಥೆಗಳು, ಪ್ರಬಂಧಗಳು ಹೊರಗೆ ಬರಲಿ, ಕವನಗಳು ಬರಲಿ, ಈಗಾಗಲೇ ಗಜಲ್ ಕುರಿತ ಹಾಗೆ ಒಂದು ಪುಸ್ತಕವನ್ನು ತಂದಿದ್ದೀರಿ, ಇನ್ನಷ್ಟು ಪುಸ್ತಕಗಳು ಬರಲಿ. ಮತ್ತೆ ಈಗಾಗಲೇ ತಾವು ಹೇಳಿದ್ರಿ ಜೇನು ಕೃಷಿ ಅಂದರೆ ಒಂದು ಮನುಷ್ಯನಿಗೆ ತಾಳ್ಮೆಯನ್ನ ಕಲಿಸ್ತದೆ ಅಂತ. ಇವತ್ತಿನ ದಿನದಲ್ಲಂತೂ ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ತಾಳ್ಮೆಯ ಅಗತ್ಯ ಬಹಳಷ್ಟು ಇದೆ. ಕಲ್ಲೇಶ್ವರ ಅಂತ ಸುಂದರ ಪ್ರದೇಶದಲ್ಲಿ ತಾವಿದ್ದೀರಿ, ಇನ್ನಷ್ಟು ನಿಮ್ಮ ಸಾಹಿತ್ಯ ಕೃಷಿಗೆ ಅವಕಾಶ ಇದೆ, ಇನ್ನಷ್ಟು ನಿಮ್ಮ ಲೇಖನಿಯಿಂದ ಹೊರಗೆ ಬರ್ಲಿ ಲೇಖನಗಳು ಅಂತ ಹೇಳ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಲೇಖಕಿ, ಬರಹಗಾರ್ತಿ ಹಾಗೂ ಸಾವಯವ ರೈತ ಮಹಿಳೆ ಕಲ್ಲೇಶ್ವರದ ಸ್ಮಿತಾ ರಾಘವೇಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮ, 12:45 ನಮ್ಮ ಆರೋಗ್ಯ, ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಸಿಪಿಆರ್ ದಿನದ ಮಹತ್ವ ಹಾಗೂ ಧ್ಯೇಯ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಡಾಕ್ಟರ್ ಶಿಲ್ಪಾ ಹೆಗಡೆ ಅವರಿಂದ. 1:30 ಹಾಗೂ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ 7:45 ಚಿತ್ರಗೀತೆಗಳು. ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಮಾ ಅವರ ಹಾಡುಗಾರಿಕೆ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಮಹಿಳಾ ರಂಗದಲ್ಲಿ ಚರ್ಚೆ, ವಿಷಯ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಫಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನಾ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಇಂದು 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು. ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8 ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿ, ಮಳೆಗಾಲದ ನೆನಪುಗಳು ವಿಶೇಷ ಚಿತ್ರಚಿತ್ತಾರ. ಪ್ರಸ್ತುತಿ ಮೈಸೂರಿನ ಸಂತ ಫಿಲೋಮನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿ ಅವರ ವೀಣಾವಾದನ. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12:35 ಆಗಲಿದೆ. ಇದೀಗ ದೇವರ

0: ಕಾಶಿ ವಿಶ್ವೇಶ.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಲ್ ಅರ್ಚನಾ ಅವರ ಧ್ವನಿಯಲ್ಲಿ ಕಾಶಿ ವಿಶ್ವೇಶ, ರಚನೆ ಹರಪನಹಳ್ಳಿ ಭೀಮವ್ವ.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ. ಸಮಯ 12:45.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ.

0: ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮೈಸೂರು.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ ಸಿಪಿಆರ್, ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹೆಚ್ಎನ್ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನ.
3: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 21 ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಏನಿದು ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ, ಇದರಲ್ಲಿ ನಾವು ಇನ್ನೊಂದು ಮಾತನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಸಿಪಿಆರ್ ಮಾಡಿದ್ರ ನೀವು, ಹಾರ್ಟ್ ಅಟ್ಯಾಕ್ ಆಗಿದ್ರೆ ಸಿಪಿಆರ್ ಮಾಡ್ಬೇಕಾಗಿತ್ತು ಅಂತೆಲ್ಲ ಹೇಳ್ತಿರ್ತೀವಿ. ಏನಿದು ಸಿಪಿಆರ್, ಏನಿದು ಬೇಸಿಕ್ ಲೈಫ್ ಸಪೋರ್ಟ್ ಅಂದ್ರೆ ಅಂತ ತಿಳಿಸ್ಕೊಡೋದಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ ಮಕ್ಕಳ ತೀವ್ರ ನಿಗಾ ಘಟಕ ತಜ್ಞರಾದ ಡಾಕ್ಟರ್ ಯಶವಂತರಾಜು ಹೆಚ್ಎನ್ ಅವರು ಹಾಗೂ ಮಕ್ಕಳ ನರರೋಗ ತಜ್ಞರು ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಯಶವಂತರಾಜು ಹಾಗೂ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ.
5: ನಮಸ್ತೆ ಮೇಡಮ್.
3: ಡಾಕ್ಟರ್ ಅನುಷಾ ಅವರೇ, ಮೊದಲಿಗೆ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಯಾಕೆ ಆಚರಣೆ ಮಾಡ್ತೀವಿ, ಇದಕ್ಕಾಗಿ ನಿಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕ ಏನೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದೆ ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ?
5: ಪ್ರತಿ ವರ್ಷ ಜುಲೈ 21 ನ್ಯಾಷನಲ್ BLS ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ CPR ಡೇ, ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಡೇ ಅಂತ ನಾವು ಪ್ರತಿ ವರ್ಷ ಆಚರಿಸ್ತಿದ್ದೇವೆ. ಈ ವರ್ಷದ ಧ್ಯೇಯವಾಕ್ಯ ಏನಂದ್ರೆ, ಟೂ ಹ್ಯಾಂಡ್ಸ್ ಕ್ಯಾನ್ ಸೇವ್ ಅ ಲೈಫ್, ಲರ್ನ್ CPR ಸೇವ್ ಲೈಫ್ಸ್. ಅಂದ್ರೆ ಪ್ರತಿಯೊಬ್ಬರು ಒಂದು CPR ಅಂತ ಒಂದು ಕಲೆಯನ್ನ ಕಲ್ತ್ಕೊಂಡು ಜೀವ ಉಳಿಸೋದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಇದರ ಮುಖ್ಯ ಸಂದೇಶ ಆಗಿದೆ. ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರಾಷ್ಟ್ರೀಯ ಅಧ್ಯಕ್ಷರಾದ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ದೇಶಾದ್ಯಂತ 40,000 ಹೆಚ್ಚು ಜನರಿಗೆ ಈ CPR ಎಂಬ ಒಂದು ಕೌಶಲ್ಯವನ್ನು ಹೇಳ್ಕೊಡ್ಬೇಕು, ಇದೊಂದು ಬೇಸಿಕ್ ಲೈಫ್ ಸ್ಕಿಲ್, ಪ್ರತಿಯೊಬ್ಬರು ಇದನ್ನ ಕಲಿಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ ಆಗಿದೆ. ಏಕೆಂದರೆ ಹೃದಯ ಒಂದು ನಿಂತಾಗ ಇನಿಷಿಯಲ್ ಕೆಲವು ನಿಮಿಷಗಳಿರುತ್ತಲ್ಲ, ಅದು ತುಂಬಾ ಮುಖ್ಯ. ಆ ಸಮಯದಲ್ಲಿ ನಾವು ಹೇಗೆ CPR ಕೊಟ್ಟು ಅವ್ರಿಗೆ ಒಂದು ಜೀವ ಉಳಿಸ್ತೀವಲ್ವ, ಅದರಿಂದ ಅವರ ಜೀವ ಉಳಿಯೋ ಬಹುತೇಕ ಹೆಚ್ಚಾಗುತ್ತದೆ. ಸೊ ಇದು ಬರೀ ವೈದ್ಯರು ಕಲಿಬೇಕಾ ಅನ್ನೋದು ಪ್ರಶ್ನೆ ಅಲ್ಲ, ಇದು ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಸಾರ್ವಜನಿಕರು ಕಲ್ತ್ಕೋಬೇಕಾದ ಒಂದು ಬೇಸಿಕ್ ಸ್ಕಿಲ್. ಸೊ ಇದರ ಸಂಬಂಧಿತವಾಗಿ ನಮ್ಮ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ನಾವು CPR ಡೇನ ಆಚರಿಸ್ತಾ ಇದ್ದೀವಿ. ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಜೊತೆಗೆ IAP ಮೈಸೂರು ಶಾಖೆ ಜೊತೆಗೂಡಿ ಲಯನ್ ಸೇವಾನಿಕೇತನ್ ಸ್ಕೂಲ್ ಅಲ್ಲಿ ಈ CPR ಡೇನ ನಾವು ನಡೆಸ್ತಾ ಇದ್ದೀವಿ. ಜುಲೈ 21 9 AM. ಇಲ್ಲಿ ನಾವು 100 ಹೆಚ್ಚು ಜನರನ್ನ ಸಂಘಟಿಸ್ಕೊಂಡು ಅವರಿಗೆ ಒಂದು CPR ಸ್ಕಿಲ್ನ ನಮ್ಮ IAP ವೈದ್ಯರು ಅವ್ರಿಗೆ ಹೇಳ್ಕೊಡ್ತಾರೆ. ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ನಾವು ಮ್ಯಾನಿಕ್ವಿನ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈ ಟೆಕ್ನಿಕ್ ಕೊಡಬೇಕು, ಯಾವ ಥರ ಮಾಡಬೇಕು ಈ CPR, ಅದರದ್ದು ಪ್ರಾಮುಖ್ಯ ಏನು, ಇದ್ರ ಬಗ್ಗೆ ವಿವರವಾಗಿ ಒಂದು ಟ್ರೈನಿಂಗ್ ನಡೆಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ.
3: ಆ ಟ್ರೈನಿಂಗ್ ನಡೆಸಿ ಅವ್ರಿಗೆ ಸರ್ಟಿಫಿಕೇಟು ಕೊಡ್ತೀರಾ?
5: ಹೌದು, ಈ ಟ್ರೈನಿಂಗ್ ಆದ್ಮೇಲೆ ಯಾರ್ಯಾರು ಇದರಲ್ಲಿ ಪಾಲ್ಗೊಡ್ತಾರಲ್ಲ ಸಾರ್ವಜನಿಕರು ಎಲ್ಲರೂ, ಅವರಿಗೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಇಂದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದಾದ್ಮೇಲೆ ಅವ್ರಿಗೆ ಒಂದು ಧೈರ್ಯ ಇರುತ್ತೆ, ಎನಿ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಆ ಬೇಸಿಕ್ ಒಂದು ಲೈಫ್ ಸೇವಿಂಗ್ ಸ್ಕಿಲ್ ಯೂಸ್ ಮಾಡಿಕೊಂಡು ಹೇಗೆ ಅವರು ಜೀವ ಉಳಿಸ್ಬೋದು ಅಂತ ಅವ್ರು ಕಲ್ತ ಮೇಲೆ ಅವರು CPR ನ ಕಂಡಕ್ಟ್ ಮಾಡೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ.
3: ಡಾಕ್ಟರ್ ಯಶವಂತರಾಜು ಅವರೇ, ಯಾವ ಸಂದರ್ಭಗಳಲ್ಲಿ CPR ಬೇಕಾಗತ್ತೆ, ಬೇಸಿಕ್ ಲೈಫ್ ಸಪೋರ್ಟ್ ಬೇಕಾಗತ್ತೆ?
4: ಹಲವು ಸಂದರ್ಭಗಳು ನೋಡ್ತೀವಿ ಮೇಡಮ್. ಈಗ ಯಾರೋ ಬಸ್ ಹತ್ತಕ್ಕೆ ಬಂದಿರ್ತಾರೆ, ಅವರು ತಲೆ ತಿರುಗಿ ಬಿದ್ದೋಗ್ಬಿಡ್ಬೋದು, ಅಥವಾ ಮನೆಯಲ್ಲಿ ವಯಸ್ಸಾದವರು ಸಡನ್ ಆಗಿ ಏನಾದರೂ ಜ್ಞಾನ ತಬ್ಬಿದ್ರೆ, ಅಥವಾ ಈಗ ಮಕ್ಕಳು ಸ್ಕೂಲಲ್ಲಿ ಆಟ ಆಡ್ತಾ ಬಿಸಿಲಲ್ಲಿ ನಿಂತಿರ್ತಾರೆ ಅಂತ ಸಮಯದಲ್ಲಿ ಬಿದ್ದೋಗ್ಬಿಟ್ರೆ, ಫಸ್ಟ್ ನಾವು ಎಲ್ಲರೂ ಏನು ಮಾಡ್ತೀವಿ, ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀವಿ. ಆಂಬ್ಯುಲೆನ್ಸ್ ಬರೋ ತನಕ ಏನು ಮಾಡೋದು, ಸುಮ್ಮನೆ ಅಂತೂ ನಿಲ್ಲಿಕ್ಕಾಗೋದಿಲ್ಲ. ಫಸ್ಟ್ ನಾವು ಆ ಪರ್ಸನ್ ಇರ್ಬೋದು ಅಥವಾ ಮಗುದಿರ್ಬೋದು ಏನು ರೆಸ್ಪಾನ್ಸ್ ಮಾಡ್ತಿದ್ಯಾ ಅಂತ, ಮಾಡ್ತಿದ್ಯಾ ಇಲ್ವಾ ಅಂತ ನೋಡ್ತೀವಿ. ಅದೇ ರೀತಿ ಉಸಿರಾಡ್ತಾ ಇದೆಯಲ್ವಾ ಅಂತ ನೋಡ್ತೀವಿ. ಇದು ಸಿಂಗಲ್ ಪರ್ಸನ್ ಜಾಬ್ ಅಲ್ಲ, ಯಾವುದೇ ಒಂದು ಈ ಥರ ಸಂದರ್ಭಗಳು ಬಂದಾಗ ಫಸ್ಟ್ ಹೆಲ್ಪಿಗೆ ಕಾಲ್ ಮಾಡಬೇಕು, ಅದ್ರ ಜೊತೆ ಗಾಬರಿ ಆಗಬಾರ್ದು. ಅದೇ ರೀತಿ ಆಂಬ್ಯುಲೆನ್ಸ್ ಕೂಡ ಕಾಲ್ ಮಾಡಬೇಕು. ಯಾವಾಗ ವ್ಯಕ್ತಿ ರೆಸ್ಪಾಂಡ್ ಮಾಡ್ತಿಲ್ಲ,

0: ಉಸಿರಾಡ್ತಾ ಇಲ್ಲ ಅಂದಾಗ ನಾವು CPR ಅಂತೀವಿ, ಕಾರ್ಡಿಯೋ ಪಲ್ಮರಿ ರೆಸುಸಿಟೇಷನ್ನ ಇನಿಷಿಯೇಟ್ ಮಾಡ್ತೀವಿ. ಈ ಸ್ಕಿಲ್ಲು ಬರೀ ಡಾಕ್ಟರ್ಸೇ ಮಾಡಬೇಕು, ಸಿಸ್ಟರ್ಸೇ ಮಾಡಬೇಕು, ಹಾಸ್ಪಿಟಲ್ ಇದ್ದವರೇ ಮಾಡಬೇಕು ಅನ್ನೋ ಆ ಥರದ್ದೇನಿಲ್ಲ ಇದರಲ್ಲಿ. ಹಾಗೆ ಈ ಸ್ಕಿಲ್ ಏನು ತುಂಬ ಟೆಕ್ನಿಕ್ ಕೂಡ ಅಷ್ಟು ಜಾಸ್ತಿ ಇಲ್ಲ. ನಾವೇನಂತೀವಿ ಚೆಸ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಯಾವುದೇ ಮನುಷ್ಯ ಉಸಿರಾಡ್ತಾ ಇಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂದಾಗ ನಾವು ಫಸ್ಟು CPR ಚೆಸ್ಟ್ ಕಂಪ್ರೆಷನ್ನ ಶುರು ಮಾಡ್ತೀವಿ. ಚೆಸ್ಟ್ ಕಂಪ್ರೆಷನ್ಗಳು ತುಂಬ ದೊಡ್ಡ ಸ್ಕಿಲ್ಸ್ ಏನು ಬೇಕಾಗಿಲ್ಲ. ಇದೇ ಥರ ಟ್ರೈನಿಂಗ್ ಎಲ್ಲರಿಗೂ ಕೊಡ್ತಾ ಇರ್ತೀವಿ. ಏನಂದರೆ ಎರಡೂ ಕೈಗಳನ್ನ ಇಟ್ಕೊಂಡು ಎದೆ ಮೇಲೆ ಒಂದು ಅದಕ್ಕೆ ಒಂದು ಭಾಗ ಇರುತ್ತೆ, ಜಾಗ ಇರುತ್ತೆ. ನಮ್ಮ ಮಾತಲ್ಲಿ ಹೇಳೋದಕ್ಕಿಂತ ಅದು ತೋರಿಸಿದ್ರೆ ಬೆಟರ್. ಚೆಸ್ಟ್ ಕಂಪ್ರೆಷನ್ ಅಂತ ಶುರು ಮಾಡ್ತೀವಿ.
1: ಇಷ್ಟೇ ಜೋರಾಗಿ ಒತ್ಬಿಟ್ರು ಎದೆಯ ಮೂಳೆ ಮುರಿದೋಗ ಹಾಗೂ ಮಾಡಬಾರ್ದಾಗತ್ತೆ.
0: ಹೇಳಲಿಕ್ಕೆ ಆಗಲ್ಲ ಮೇಡಮ್, ಈಗ ವೀಕ್ ಇರೋರ್ದು ಮುರಿದೋದ್ರು ಮುರಿದೋಗ್ತಿದೆ. ಬಟ್ ಫಸ್ಟ್ ಜೀವ ಉಳಿಬೇಕು, ನಾವು ಇಷ್ಟೇ ಒತ್ತಬೇಕು, ಇಷ್ಟೇ ಫಾಸ್ಟಾಗಿ ಒತ್ತಬೇಕು ಅಂತೆಲ್ಲ ಸ್ವಲ್ಪ ಗೈಡ್ಲೈನ್ಸ್ಗಳಿರ್ತವೆ, ಅವುಗಳನ್ನ ಫಾಲೋ ಮಾಡ್ಕೋಬೇಕು. ಅದಕ್ಕೆ ಆ ಸ್ಕಿಲ್ನ ಕಲ್ತ್ಕೋಬೇಕು. ಇದನ್ನ ಒಂದು ನೋಬಲ್ ಸ್ಕಿಲ್. ನಾವು ಹಲವಾರು ಸ್ಕಿಲ್ ಇರ್ಬೋದು, ಡ್ರೈವಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅವೆಲ್ಲ ಸ್ಕಿಲ್ಗಿಂತನೂ ಮನುಷ್ಯಂಗೆ ಒಂದು ನೋಬಲ್ ಸ್ಕಿಲ್ ಕಲಿಬೇಕಂದ್ರೆ ದಟ್ ಈಸ್ CPR ಟ್ರೈನಿಂಗ್. ಸೊ ಹಾಗೆ ತುಂಬ ಏನು, ನಾವು ಈಗ ಸ್ವಿಮ್ಮಿಂಗ್ ಆದ್ರೂ ತಿಂಗಳೆಲ್ಲ ಹೋದ್ರೆ ಕಲಿಬೋದೇನೋ, ಬಟ್ ಇದನ್ನ ಕಲಿಯೋದಕ್ಕೆ ಅಟ್ಲೀಸ್ಟ್ ಒಂದ್ ಎರಡ್ ಮೂರು ಟ್ರೈನಿಂಗ್ ಸೆಷನ್ ಅಟೆಂಡ್ ಆಗ್ಬಿಟ್ರೆ ಕಲ್ತ್ಕೋಬಹುದು.
1: ಅಂದ್ರೆ ಇವಾಗ ಅನುಷಾ ಅವ್ರು ಹೇಳಿದ್ರು ನಿಮ್ಮ IAP ವತಿಯಿಂದ ಒಂದು ಆ ವರ್ಕ್ಶಾಪ್ ನ ಮಾಡ್ತಾ ಇದ್ದೀರಿ. ಹೌದು,
0: ಟ್ರೈನಿಂಗ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ ಸ್ಕೂಲ್ ಮಕ್ಕಳಿಗೆ, ಇಲ್ಲೇ ಲಯನ್ ಸೇವಾನಿಕೇತನ್ ಸ್ಕೂಲ್ ಅಲ್ಲಿ. ಅದೇ ತರ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಕಡೆ IAP ಥ್ರೂ ವಿ ಆರ್ ಕಂಡಕ್ಟಿಂಗ್. ಅಟ್ಲೀಸ್ಟ್ 50,000 ಜನ ಈ ವರ್ಷ ನಾವು ರೀಚ್ ಆಗ್ಬೇಕು, ಅವರಿಗೆ ಟ್ರೈನಿಂಗ್ ಕೊಡ್ಬೇಕು, ಎಜುಕೇಟ್ ಮಾಡ್ಬೇಕು. CPR ಅಲ್ಲಿ ಏನಾದ್ರು ಒಂದು IAP ಟಾರ್ಗೆಟ್.
1: ಇಷ್ಟೇ ವಯಸ್ಸಿನವರು ಕಲಿಬೇಕು ಅಂತ ಇದೆಯಾ, ಅಥವಾ ಇದನ್ನ ಎಷ್ಟು ವರ್ಷದ ನಂತರ ಕಲಿಬಹುದು?
0: ಇಷ್ಟೇ ಏಜ್ ಲಿಮಿಟ್ ಅಂತ ಯಾವುದು ಇಲ್ಲ ಮೇಡಮ್. ಈಗ ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕಲ್ತ್ಕೋಬಹುದು. ಅರ್ಥ ಆಯ್ತಾ? ಯಾರಿಗೆ ಪರಿಜ್ಞಾನ ಇರುತ್ತೆ ಕಲ್ತ್ಕೊಳ್ಳೋದಕ್ಕೆ, ಆ ಏಜ್ ಇಂದ ಎಲ್ಲರೂ ಕೂಡ ಕಲ್ತ್ಕೋಬಹುದು.
1: ಕಲ್ತ್ಕೊಳ್ಳೇಬೇಕು,
0: ಕಲ್ತ್ಕೊಳ್ಳೇಬೇಕು. ಲಾಸ್ಟ್ ಟೈಮು ನಾವು ಎಲ್ಲಾ ಸ್ಕೂಲ್ಸ್ಗಾಗ್ಲಿ ಎಲ್ಲರಿಗೂ ಹೇಳಿದ್ದೇನೆಂದ್ರೆ ಕರಿಕ್ಯುಲಮ್ ಅಲ್ಲೇ ಆಡ್ ಮಾಡಿ, ಈ CPR ಟೆಕ್ನಿಕ್ ಏನಿದೆ, CPR ಪ್ರೋಗ್ರಾಮ್ ಏನಿದೆ, ಇದು ಇಟ್ ಶುಡ್ ಕಮ್ ಇನ್ ದ ಕರಿಕ್ಯುಲಮ್ ಓನ್ಲಿ. ಸೊ ಅವಾಗ ಇನ್ನ ಜಾಸ್ತಿ ಜನಕ್ಕೆ ಇದು ರೀಚ್ ಆಗುತ್ತೆ ಅಂತ.
1: ಅವರು ಉಸಿರಾಡ್ತಾ ಇಲ್ಲ ಆದ್ರೆ ನಾಡಿ ಇನ್ನು ಮಿಡಿತಾ ಇದೆ ಅಂತ ಅಂದ್ರೂ ಈ CPR ಮುಖ್ಯ ಆಗುತ್ತೆ.
0: ಹೌದು, ಯಾರೇ ಪರ್ಸನ್ ಉಸಿರಾಡ್ತಾ ಇಲ್ಲ, ಬಿಸಿ ನಾಡಿ ಬಡ್ತಾ ಇದೆ ಅಂದಾಗ್ಲೂ ನಾವು ರೆಸ್ಕ್ಯೂ ಬ್ರೆತ್ಸ್ ಅಂತ ಕೊಡ್ತೀವಿ. ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ ಬ್ರೀತಿಂಗ್ ಇಂದ ಅವ್ರಿಗೆ ಬ್ರೆತ್ ಸಪೋರ್ಟ್ ಮಾಡ್ತೀವಿ, ಅಥವಾ ಹಾಸ್ಪಿಟಲ್ ಆದ್ರೆ ಸ್ವಲ್ಪ ಆಕ್ಸಿಜನ್ ಅದೆಲ್ಲ ಸಪೋರ್ಟ್ ಮಾಡ್ತೀವಿ. ಅವಾಗ ತಾನಾಗ್ತಾನೆ ಉಸಿರಾಟ ಬರ್ಬೋದು ಅಂತ. ನಿಂತೋಗಿದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಒಂದೊಂದ್ಸತಿ ಬಾಯಲ್ಲಿ ಏನಾರ ಸಿಗಾಕೊಂಡಿರ್ಬೋದು, ಆ ವಸ್ತುನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅಂತಾನೆ ಸಪರೇಟ್ ಟೆಕ್ನಿಕ್ ಇದೆ, ಬಟ್ ಆ ತರ ಪ್ರಯತ್ನ ಮಾಡ್ತೀವಿ. ಸೊ ಒಂದ್ ಮನುಷ್ಯ ಉಸಿರಾಡ್ತಾ ಇಲ್ಲ ಆದ್ರೂ ಪಲ್ಸ್ ಇದೆ ಅಂದ್ರೆ ಹಾಗೆ ಬಿಟ್ಬಿಟ್ರೆ ಆ ಪಲ್ಸ್ ಕೂಡ ಹೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಅಟ್ಲೀಸ್ಟ್ ಬ್ರೀತಿಂಗ್ ಸಪೋರ್ಟ್ ಮಾಡಿದ್ರೆ ವಾಪಸ್ ಉಸಿರಾಟ ಬರುವಂತ ಚಾನ್ಸಸ್ ಇರ್ತದೆ ಮೇಡಮ್.
1: ಮತ್ತೆ ಈ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್, ಈ ಎರಡೂ ಆದಾಗ ನಾವು ಏನ್ ಮಾಡ್ಬೇಕು? ಹಾರ್ಟ್ ಅಟ್ಯಾಕ್ ಆದ್ರೆ ಏನ್ ಮಾಡ್ಬೇಕು, ಕಾರ್ಡಿಯಾಕ್ ಅರೆಸ್ಟ್ ಆದ್ರೆ ಏನ್ ಮಾಡ್ಬೇಕು?
0: ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದ್ ಸ್ವಲ್ಪ ಪದ ಎಲ್ಲಾ ಕಡೆ ಯೂಸ್ ಮಾಡ್ಬಿಡ್ತೀವಿ. ಅದು ಹಾರ್ಟ್ ಅಟ್ಯಾಕ್ಗೆ ತುಂಬಾ ರೀಸನ್ಗಳಿರ್ಬೋದು, ಮಯಕಾರ್ಡಿಯಲ್ ಇನ್ಫೆಕ್ಷನ್ ಅಂತೀವಿ, ಅರಿಥ್ಮಿಯಾಸ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ನಿಂತೋಗೋದಷ್ಟೇ. ಹಾರ್ಟ್ ನಿಂತಾದಾಗ ನಾನು ಹಾಗೆ ಹೇಳಿದಾಗಲೇ ಫಸ್ಟು ನಾವು ನಾಡಿ ಬಡ್ತ ನೋಡ್ತೀವಿ, ಉಸಿರಾಟ ನೋಡ್ತೀವಿ, ಇಮಿಡಿಯೇಟ್ ಆಗಿ ಚೆಸ್ಟ್ ಕಂಪ್ರೆಷನ್ ಅಂದರೆ ಇಷ್ಟೇ ರೇಟಲ್ಲಿ ಇಷ್ಟೇ ಡೆಪ್ತಲ್ಲಿ ಎದೆ ಮೇಲೆ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಒತ್ತಬೇಕಾಗ್ತದೆ, ಅದ್ರ ಜೊತೆ ಉಸಿರಾಟ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಸೊ ಎಲ್ಲದಕ್ಕಿಂತ ಮುಖ್ಯ ಫಸ್ಟ್ ಹೆಲ್ಪ್ ತಗೊಳ್ಳಿ. ಹೆಲ್ಪ್ ತಗೊಂಡು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿ ಆಮೇಲೆ ಚೆಸ್ಟ್ ಕಂಪ್ರೆಷನ್ ಅಂತೀವಿ ಶುರು ಮಾಡಿ. ಹೆಲ್ಪ್ ಬಂದ ತಕ್ಷಣ ಒಬ್ಬರು ಉಸಿರಾಟಕ್ಕೆ ಹೆಲ್ಪ್ ಮಾಡ್ಬೋದು, ಒಬ್ಬರು ಚೆಸ್ಟ್ ಕಂಪ್ರೆಷನ್ ಮಾಡ್ತಾ ಇರ್ಬೋದು, ಇನ್ನೊಬ್ರು ಎಲ್ಲದನ್ನು. ಈಗ ನೀವು ಏರ್ಪೋರ್ಟ್ಗೆ ಹೋಗ್ಲಿ, ಒಳ್ಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿ, ಎಲ್ಲ ಕಡೆ AEDs ಅಂತ ಇಟ್ಟಿರ್ತೀವಿ, ಆಟೋಮೆಟಿಕ್ ಡಿಫಿಬ್ರಿಲೇಟರ್. ಸೊ ಒಬ್ರು ಅದನ್ನ ತಂದು ಕನೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೋದು, ಇನ್ನೊಬ್ರು ಇದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಆಂಬ್ಯುಲೆನ್ಸ್ ಬಂತಾ ಇಲ್ವಾ ಅಂತ ನೋಡ್ಕೊಳ್ಬೋದು. ಸೊ ಇಟ್ ಇಸ್ ಎ ಟೀಮ್ ವರ್ಕ್. ಈ ಟೀಮ್ ವರ್ಕ್ ಅಲ್ಲಿ ನಾವು ಒಂದ್ಸತಿ ಕೆಲಸ ಮಾಡಿದ್ಮೇಲೆ ನಮ್ಗೆ ಟೀಮ್ ವರ್ಕ್ ಅಂತ ಆಕ್ಚುಲಿ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಇಟ್ಸ್ ಎ ಕೋಆರ್ಡಿನೇಟೆಡ್ ವರ್ಕ್.
1: ಓಕೆ ಓಕೆ. ಈ ಮಕ್ಕಳಲ್ಲಿ ಈ ಬೇಸಿಕ್ ಲೈಫ್ ಸಪೋರ್ಟ್ ಅಥವಾ CPR ಕೊಡಬೇಕು ಅಂತ ಅಂದ್ರೆ ಯಾವ ಯಾವ ಅಂಶಗಳನ್ನ ವಿಶೇಷವಾಗಿ ಗಮನಿಸಬೇಕಾಗುತ್ತೆ?
0: ಮಕ್ಳಿಗೂ ದೊಡ್ಡವ್ರಿಗೂ ಕೆಲವೊಂದು ವ್ಯತ್ಯಾಸ ಇರುತ್ತೆ. ದೊಡ್ಡವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮಕ್ಕಳಲ್ಲಿ ಉಸಿರಾಟದ ತೊಂದರೆಯಿಂದ ಹಾರ್ಟ್ ಅರೆಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ರೀತಿ ಕೊಡುವ ಟೆಕ್ನಿಕಲ್ಲು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ತುಂಬ ಚೇಂಜಸ್ ಇಲ್ಲ. ಈಗ ನಾನು ಆಗಲೇ ಹೇಳಿದಾಗೆ ಎದೆ ಮೇಲೆ ಒತ್ತ ಡೆಪ್ತ್ ಇರ್ಬೋದು, ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೂ ಮಕ್ಕಳಲ್ಲಿ ಉಸಿರಾಟದ ರೇಟ್ ಸ್ವಲ್ಪ ಜಾಸ್ತಿ ಕೊಡುವಂಥದ್ದು ಇರ್ತದೆ. ಮತ್ತು ಹಾಗೆ ನಾವು ಹೇಗಂತೀವಿ, ಈಗ ದೊಡ್ಡವರಲ್ಲಿ ನಾವು ಹೇಗೆ ನಾಡಿ ಬಡ್ತ ಚೆಕ್ ಮಾಡ್ತೀವಿ ಅಂದರೆ ಕುತ್ತಿಗೆ ಹತ್ರ ಇಟ್ಟು ಚೆಕ್ ಮಾಡ್ತೀವಿ. ಬಟ್ ಮಕ್ಕಳಲ್ಲಿ ಆ ಕುತ್ತಿಗೆ ಸ್ಪೇಸೇ ಇರೋದಿಲ್ಲ ಚೆಕ್ ಮಾಡಲಿಕ್ಕೆ, ಅವಾಗ ಅವ್ರ ಕೈಯಲ್ಲಾಗ್ಬೋದು, ತೊಡೆಯಲ್ಲಾಗ್ಬೋದು,

0: ಅಲ್ಲಿ ನಾಡಿ ಬಡ್ತನ ಚೆಕ್ ಮಾಡ್ತೀವಿ. ಕೆಲವೊಂದು ಟೆಕ್ನಿಕ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಟ್ ಕೆಲವೊಂದು ಟೆಕ್ನಿಕ್ ಮಕ್ಕಳಲ್ಲಿ ಕೊಡೋದಕ್ಕೂ ದೊಡ್ಡವರಲ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇರ್ತದೆ.
1: ಅವರು ಆಸ್ಪತ್ರೆಯನ್ನ ತಲುಪಿದ್ದಾರೆ, ಆ ಗೋಲ್ಡನ್ ಅವರ್ ಅಂತ ಏನಿರುತ್ತೆ, ಆ ಗೋಲ್ಡನ್ ಅವರ್ ಒಳಗೆ ಆಸ್ಪತ್ರೆಯನ್ನ ತಲುಪಿದ್ದಾರೆ ಅಂತ ಅಂದ್ರೆ ನೀವು ತೀವ್ರ ನಿಗಾ ಘಟಕದ ತಜ್ಞರಾಗಿ ಹೇಗೆ ರೆಡಿ ಆಗಿರ್ತೀರಾ?
0: ಮೇಡಮ್, ಈಗ ಒಂದು ನಮ್ಗೆ ಏನಾರು ಒಂದು ಕಾಲ್ ಬಂತು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ, ನಾನು ಹೇಳ್ತೀನಿ, ಫಸ್ಟ್ CPR ಇಸ್ ದ CPR ವಿಚ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ, ಅಂದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬೇಕು. ಗೋಲ್ಡನ್ ಅವರ್ ಗಿಂತ ವಿ ಥಿಂಕ್ ಇನ್ ಮಿನಿಟ್ಸ್ ಸೆಕೆಂಡ್ಸ್. ಈಗ ಒಂದು ಕಾಲ್ ಬಂತು ಈ ತರ ಅರೆಸ್ಟ್ ಆಗಿದೆ ಅಂದ್ರೆ, ನಮ್ಮ ICU ಆಗಿರ್ಲಿ ಹೇಗೆ ಆಗಿರ್ಲಿ, ಅಲ್ಲಿದ್ದು ನಾವು ವೆಂಟಿಲೇಟರ್ ಆಗಿರ್ಬೋದು, ಅದಕ್ಕೆ ಹಾರ್ಟ್ ಇಂಪ್ರೂವ್ ಆಗ್ಲಿಕ್ಕೆ ಕೆಲವೊಂದು ಡ್ರಗ್ಸ್ ಬರ್ತೀವಿ, ಅಡ್ರಿನಲಿನ್ ಆಗಿರ್ಬೋದು, ಕೆಲವೊಂದು ಕಾರ್ಡಿಯೋಟ್ರೋಪಿಕ್ ಡ್ರಗ್ಸ್ ಅಂತೀವಿ, ಅವನ್ನೆಲ್ಲ ರೆಡಿ ಮಾಡಿಟ್ಕೊಳ್ತೀವಿ. ಹಾಗೆ ಸಿಸ್ಟರ್ಸ್ ಇರ್ಬೋದು, ಅವ್ರಿಗೊಂದು ಎಕ್ಸ್ಪ್ಲೈನ್ ಮಾಡಿ ಒಂದು ಸ್ವಲ್ಪ ಅವೇರ್ನೆಸ್, ಈ ತರ ಪಾಪು ಬರ್ತಿದೆ, ಇಷ್ಟು ತೂಕ ಇದೆ, ಇದಕ್ಕಿಷ್ಟು ಡ್ರಗ್ಸ್ ಬೇಕಾಗ್ಬೋದು, ಅದನ್ನೆಲ್ಲ ಮುಂಚೆನೆ ಡೈಲ್ಯೂಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿರ್ಬೋದು. ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಕೂಲಿಂಗ್ ಟೆಕ್ನಿಕ್ ಅಂತೀವಿ, ಬೇಕಾದ್ರೆ ಕೂಲಿಂಗ್ ಅವೈಲೇಬಿಲಿಟಿ ಇದ್ರೆ ಅದನ್ನ ಕೂಡ ರೆಡಿ ಮಾಡಿಟ್ಕೊಳ್ತೀವಿ. ಅದೇ ರೀತಿ ಒಂದು ಇಟ್ಸ್ ಎ ಕೋಆರ್ಡಿನೇಟೆಡ್ ವರ್ಕ್. ಈಗ ಹಾಸ್ಪಿಟ್ಲಿಗೆ ಬಂತಂದ್ರೆ ಇಮಿಡಿಯೇಟ್ ಆಗಿ ICU ಒಳಗಡೆ ಬರಬೇಕು. ಈಗ ಹಾಸ್ಪಿಟ್ಲಲ್ಲಿ ಬಂದು ಹಾಸ್ಪಿಟ್ಲಿಂದ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಲಿಫ್ಟ್ ಒತ್ತಿ ICU ತನಕ ಹೋಗಿರೋದಕ್ಕಿಂತ ಈಗ ಬರ್ತಿದೆ ಅಂದ್ರೆ ನಾವು ಮುಂಚೆನೆ ಗೇಟ್ ತನಕ ಬಂದ್ರೆ ವಿತಿನ್ ಸೆಕೆಂಡ್ಸ್ ಇಟ್ ಶುಡ್ ರೀಚ್ ICU. ಆ ತರ ಕೋಆರ್ಡಿನೇಟೆಡ್ ವರ್ಕ್, ಕೋಆರ್ಡಿನೇಟೆಡ್ ಕಾರ್ಡಿನರ್ ವಿ ಹ್ಯಾವ್ ಟು ಕ್ರಿಯೇಟ್.
1: ಯಾಕೆ ಜುಲೈ 21ನೇ ರಾಷ್ಟ್ರೀಯ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತಾನೆ ಆಚರಿಸ್ತೀರಿ, ಅದಕ್ಕೇನಾದ್ರೂ ವಿಶೇಷತೆ ಇದೆಯಾ?
0: ಆನಂದ್ ಚಾಂಡಿಲ್ಯ ಅಂತ ಒಬ್ರು ಡಾಕ್ಟರ್ ಬರ್ಡೇ, ಹಿ ವಾಸ್ ಎ ಪಿಯನೇರ್ ಇನ್ BLS ಟ್ರೈನಿಂಗ್. ಸೊ ಅವ್ರ ಮೆಮೊರಿಗೋಸ್ಕರ ಆ ದಿನ ಅವ್ರು ಇಷ್ಟು ದಿನ ಏನು ಕೆಲಸ ಮಾಡಿದ್ದಾರೆ ಅದಾಗೆ ಅವರು ನಮ್ಮನ್ನು ತಿಳಿಸಿ ಹೋದ್ಮೇಲೆ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು. ಅವ್ರಿಗೆ ಮೇನ್ ಟ್ರಿಬ್ಯೂಟ್, ಎಷ್ಟು ಜನ ಟ್ರೈನ್ ಆಗ್ತಾರೆ ಅದ್ರ ಮೇಲೆ ಅವ್ರಿಗೆ ಟ್ರಿಬ್ಯೂಟ್ ಅರ್ಪಿಸ್ಬೇಕು ಅನ್ನೋದಕ್ಕೋಸ್ಕರ, ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಆ ದಿನ ಅವ್ರ ಹುಟ್ಟುಹಬ್ಬದ ದಿನ ಟ್ರೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವತ್ತಿನ ದಿನ ಅವ್ರದ್ದು ಹುಟ್ಟದಬ್ಬ, ಡಾಕ್ಟರ್ ಆನಂದ್ ಚಾಂಡಿಲಿ ಅನ್ನೋರ್ದು ಹುಟ್ಟುಹಬ್ಬ.
1: ಹಾಗಾಗಿ ಜುಲೈ 21ನೇ ತಾರೀಕನ್ನ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ಅಂತ ಆಚರಣೆ ಮಾಡ್ತೀರಿ. ಎಲ್ಲರೂ ಈ ಒಂದು CPR ನ ಕಲ್ತ್ಕೋಬೇಕು, ಅದರಲ್ಲಿ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಡಾಕ್ಟರ್ ಅನುಷ ಅವರೇ, ಕಾರ್ಯಕ್ರಮದ ಕಡೆಯದಾಗಿ ನೀವು ಈ ನ್ಯಾಷನಲ್ ಬೇಸಿಕ್ ಲೈಫ್ ಸಪೋರ್ಟ್ ಡೇ ದಿನದ ಅಂಗವಾಗಿ CPR ಅನ್ನ ಕಲ್ತ್ಕೊಳ್ಳಿ ಅಂತ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಹೇಳೋದಾದ್ರೆ,
2: ಪ್ರತಿಯೊಬ್ಬರು ಈ CPR ಅಂತ ಒಂದು ಕಲೆಯನ್ನು ಕಲ್ತ್ಕೋಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಅಭ್ಯಾಸ ಮಾಡಿ. ಸೊ ಇದರಿಂದ ಇದು ಏನಕ್ಕೆ ಬೇಕು ಅಂತ ಅಲ್ಲ, ಎಲ್ಲ ಇದೊಂದು ಪ್ರಾಮುಖ್ಯವಾದ ಒಂದು ಕಲೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕನಿಷ್ಠ ಒಬ್ರಿಗಾರು ಈ CPR ಅನ್ನೋ ಒಂದು ಕೌಶಲ್ಯ ಗೊತ್ತಿದ್ದಲ್ಲಿ ಆವಾಗಲೇ ನಮ್ಮ ಸಮಾಜ ಒಂದು CPR ರೆಡಿ ಸಮಾಜ ಆಗುತ್ತೆ. ಅದೇ ಈ ವರ್ಷದ IAPಯ ಉದ್ದೇಶ ಇರೋದು. ದೇಶಾದ್ಯಂತ 50,000 ಹೆಚ್ಚು ಜನರಿಗೆ ಈ CPR ಎಂಬ ಒಂದು ಕೌಶಲ್ಯವನ್ನು ತಿಳಿಸ್ಕೊಡ್ಬೇಕು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ಲಯನ್ ಸೇವಾನಿಕೇತನ್ ಸ್ಕೂಲಲ್ಲಿ ಜುಲೈ 21ರಂದು ಬೆಳಗ್ಗೆ 9 ಗಂಟೆಗೆ ಈ CPR ವರ್ಕ್ಶಾಪ್ನ ನಡೆಸ್ತಾ ಇದ್ದೀವಿ. ಸಾರ್ವಜನಿಕರು ಇದಕ್ಕೆ ಬರಬಹುದು. ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಸುತ್ತಮುತ್ತಲಿರೋರಿಗೆಲ್ಲ ಹೇಳಿ, ಅವ್ರನ್ನೂ ಕರ್ಕೊಂಬನ್ನಿ. ಬರ್ಲಿಕ್ಕಾಗಿಲ್ದಲ್ಲಿ ನೀವೇ ಇದನ್ನ ಆರ್ಗನೈಸ್ ಮಾಡಿ, ಇದನ್ನ ನಿಮ್ಮ ಕಮ್ಯುನಿಟಿ ಇಲ್ಲ ನಿಮ್ಮ ಆಫೀಸಲ್ಲಿ ಇಲ್ಲ ನೀವು ಎಲ್ಲಿ ಇದ್ದೀರೋ ಅಲ್ಲಿ ಇದನ್ನೊಂದು ಕಲೆನ ಆರ್ಗನೈಸ್ ಮಾಡ್ಬೋದು. ಇದನ್ನ ಹೆಂಗೆ ಆರ್ಗನೈಸ್ ಮಾಡಬೇಕು ಇಲ್ಲ ಹೆಂಗೆ ನಡೆಸಬೇಕು ಅನ್ನೋ ಅದರಲ್ಲಿ ಏನಾದ್ರು ಒಂದು ಡೌಟ್ಸ್ ಇದ್ರಲ್ಲಿ ನೀವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬ್ರಾಂಚಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
1: ಒಟ್ಟಿನಲ್ಲಿ ಎಲ್ಲರಿಗೂ ಬೇಕಾದಂಥ ಈ ಕೌಶಲ್ಯವನ್ನ ಅಂದ್ರೆ CPR ಅನ್ನೋದನ್ನ ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ ಅನ್ನೋ ಕೌಶಲ್ಯವನ್ನ ಕಲ್ತ್ಕೊಳ್ಳೇಬೇಕಾಗಿದ್ದು ಇದು ಮೂಲಭೂತವಾಗಿ ಎಲ್ಲರಿಗೂ ಬೇಕಾದದ್ದು. ಯಾಕೆಂದ್ರೆ ಒಂದು ವ್ಯಕ್ತಿಯ ಜೀವವನ್ನ ಉಳಿಸಿದ ಸಾರ್ಥಕತೆ ನಮ್ಮಲ್ಲಿ ಬರುತ್ತೆ. ಎಲ್ಲರೂ ಖಂಡಿತವಾಗಿ CPR ಅನ್ನೋದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಡಾಕ್ಟರ್ ಯಶವಂತ ರಾಜು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಹಾಗೂ CPR ಈ ಕುರಿತು ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ಯಶವಂತ ರಾಜು HN ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಘಟಕದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಎಫ್ಎಂ 100.6 ರಲ್ಲಿ ಇದು ಆಕಾಶ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡುತ್ತಾರೆ ಯುವ ಪತ್ರಕರ್ತ ನಿತೀಶ್ ಡಂಬಳ್.
1: ಕಳೆದ ಸುಮಾರು ಎರಡು ದಶಕಗಳಿಂದ ಗ್ರಾಮೀಣ ಉದ್ಯೋಗವು ಭಾರತದ ಸಾಮಾಜಿಕ ರಕ್ಷಣಾ ಚೌಕಟ್ಟಿನ ಮೂಲಾಧಾರವಾಗಿದೆ. 2005 ಜಾರಿಗೆ ಬಂದಾಗಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಕೂಲಿ ಉದ್ಯೋಗವನ್ನು ಒದಗಿಸುವಲ್ಲಿ, ಗ್ರಾಮೀಣ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಮತ್ತು ಮೂಲಸೌಕರ್ಯಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಗ್ರಾಮೀಣ ಭಾರತದ ರಚನೆ ಮತ್ತು ಉದ್ದೇಶಗಳು ಗಣನೀಯವಾಗಿ ವಿಕಸನಗೊಂಡಿವೆ. ಹೆಚ್ಚುತ್ತಿರುವ ಆದಾಯ, ವಿಸ್ತರಿಸಿದ ಸಂಪರ್ಕ ಸೇವೆಗಳು, ವ್ಯಾಪಕವಾದ ಡಿಜಿಟಲ್ ಸೌಲಭ್ಯ ಮತ್ತು ವೈವಿಧ್ಯಮಯ ಜೀವನೋಪಾಯಗಳು ಗ್ರಾಮೀಣ ಉದ್ಯೋಗದ ಅಗತ್ಯತೆಗಳ ಸ್ವರೂಪವನ್ನು ಬದಲಿಸಿವೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಯೋಜನೆಯನ್ನು ಪರಿಚಯಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ರೂಪುಗೊಂಡ ಈ ಮಸೂದೆಯನ್ನು 2025 ಡಿಸೆಂಬರ್ನಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಪರಿಚಯಿಸಿ ಸಂಸತ್ತಿನಲ್ಲಿ ಅನುಮೋದನೆಗೊಂಡ ನಂತರ ಇದನ್ನು ಕಾಯ್ದೆಯಾಗಿ ಪರಿವರ್ತಿಸಲಾಗಿದೆ. ಇದು ಹೊಣೆಗಾರಿಕೆ, ಮೂಲಸೌಕರ್ಯ, ಆದಾಯದ ಭದ್ರತೆಯನ್ನು ಬಲಪಡಿಸುವ ಜೊತೆಗೆ ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ದೀರ್ಘಕಾಲೀನ ದೃಷ್ಟಿಕೋನದೊಂದಿಗೆ ಸಂಯೋಜಿಸುತ್ತದೆ. ವಿಬಿ ಜಿ ರಾಮ್ಜಿ ಕಾಯ್ದೆಯ ಪ್ರಮುಖ ಲಕ್ಷಣಗಳೆಂದರೆ, ಈ ಮಸೂದೆಯು ಕೌಶಲ್ಯರಹಿತ ದೈಹಿಕ ಕೆಲಸ ಮಾಡಲು ಗ್ರಾಮೀಣ ಜನರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ಕೂಲಿ ಉದ್ಯೋಗದ ಖಾತ್ರಿಯನ್ನು ನೀಡುತ್ತದೆ. ಇದು ಈ ಹಿಂದಿನ 100 ಹಕ್ಕಿಗಿಂತ ಹೆಚ್ಚಿನ ಆದಾಯದ ಭದ್ರತೆ ಒದಗಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲಿನ ಪ್ರಮುಖ ಅವಧಿಗಳಲ್ಲಿ ಕೃಷಿ ಕಾರ್ಮಿಕರ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವರ್ಷದಲ್ಲಿ ಒಟ್ಟು 60 ವಿರಾಮದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಕಾರ್ಮಿಕರು ಉಳಿದ 305 ತಮ್ಮ 125 ಉದ್ಯೋಗ ಪಡೆಯುತ್ತಾರೆ. ಇದು ರೈತರು ಮತ್ತು ಕಾರ್ಮಿಕರಿಬ್ಬರಿಗೂ ಪ್ರಯೋಜನಕಾರಿಯಾಗಿದೆ. ದೈನಂದಿನ ಕೂಲಿಯನ್ನು ವಾರಕ್ಕೊಮ್ಮೆ ಅಥವಾ ಕೆಲಸ ಮುಗಿದ ದಿನಾಂಕದಿಂದ ಗರಿಷ್ಠ 15 ಒಳಗಾಗಿ ಪಾವತಿಸಲಾಗುವುದು. ಉದ್ಯೋಗ ಸೃಷ್ಟಿಯನ್ನು 4 ಆದ್ಯತೆಯ ವಲಯಗಳ ಮೂಲಕ ಮೂಲಸೌಕರ್ಯ ಅಭಿವೃದ್ಧಿಯೊಂದಿಗೆ ಸಂಯೋಜಿಸಲಾಗಿದೆ. ಮೊದಲನೆಯದ್ದು ಜಲಭದ್ರತೆ ಒದಗಿಸುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು, ಎರಡನೆಯದ್ದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದ್ದು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ, ಹಾಗೂ ನಾಲ್ಕನೆಯದ್ದು ತೀವ್ರ ಹವಾಮಾನ ವೈಪರೀತ್ಯಗಳ ಪರಿಣಾಮ ತಗ್ಗಿಸಲು ವಿಶೇಷ ಕಾಮಗಾರಿಗಳು. ಈ ಆದ್ಯತೆಯ ಮೇರೆಗೆ ಸೃಷ್ಟಿಸಲಾದ ಎಲ್ಲಾ ಆಸ್ತಿಗಳನ್ನು ವಿಕಸಿತ ಭಾರತ ರಾಷ್ಟ್ರೀಯ ಗ್ರಾಮೀಣ ಮೂಲಸೌಕರ್ಯದಡಿ ಕ್ರೋಢೀಕರಿಸಲಾಗುತ್ತದೆ. ಇದು ಏಕೀಕೃತ ಮತ್ತು ಸಂಯೋಜಿತ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯತಂತ್ರವನ್ನು ಖಚಿತಪಡಿಸುತ್ತದೆ. ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ವಿಕೇಂದ್ರೀಕರಿಸಲಾಗಿದೆ. ಇವುಗಳನ್ನು ಸ್ಥಳೀಯವಾಗಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಪಿಎಂ ಗತಿಶಕ್ತಿಯಂತಹ ರಾಷ್ಟ್ರೀಯ ವ್ಯವಸ್ಥೆಗಳೊಂದಿಗೆ ಪ್ರಾದೇಶಿಕವಾಗಿ ಸಂಯೋಜಿಸಲಾಗುತ್ತದೆ. ಈ ಕಾಯ್ದೆಯ ಹಣಕಾಸಿನ ರಚನೆ: ಕೂಲಿ ಸಾಮಗ್ರಿ ಮತ್ತು ಆಡಳಿತಾತ್ಮಕ ಘಟಕಗಳ ಮೇಲಿನ ಒಟ್ಟು ಅಂದಾಜು ವಾರ್ಷಿಕ ನಿಧಿಯ ಅವಶ್ಯಕತೆಯು ರಾಜ್ಯದ ಪಾಲನ್ನು ಒಳಗೊಂಡಂತೆ 151,282 ಆಗಿದೆ. ಇದರಲ್ಲಿ ಕೇಂದ್ರದ ಅಂದಾಜು ಪಾಲು 95,692 ಧನ ಸಹಾಯದ ರಚನೆಯನ್ನು ರಾಜ್ಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಪನಾಂಕ ಮಾಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಪ್ರಮಾಣಿತ ವೆಚ್ಚ ಹಂಚಿಕೆ ಅನುಪಾತವನ್ನು ನಿಗದಿಪಡಿಸಲಾಗಿದೆ. ಈಶಾನ್ಯ ಮತ್ತು ಹಿಮಾಲಯದ ರಾಜ್ಯಗಳಿಗೆ 90-10, ಹೆಚ್ಚಿನ ಬೆಂಬಲ ಮತ್ತು ಶಾಸನ ಸಭೆಗಳಿಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ಕೇಂದ್ರದ ಧನ ಸಹಾಯವನ್ನು ನೀಡಲಾಗುತ್ತದೆ. ಹಿಂದಿನ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಈಗಾಗಲೇ ಸಾಮಗ್ರಿ ಮತ್ತು ಆಡಳಿತಾತ್ಮಕ ವೆಚ್ಚಗಳ ಪಾಲನ್ನು ಭರಿಸುತ್ತಿದ್ದವು. ಆದರೆ ಈಗಿನ ಮಾನದಂಡ ಆಧಾರಿತ ಹಂಚಿಕೆಯು ಉತ್ತಮ ಬಜೆಟ್ ನಿರ್ವಹಣೆಗೆ ಅನುಕೂಲಕರವಾಗಲಿದೆ. ಪ್ರಕೃತಿ ವಿಕೋಪ ಮತ್ತಿತರ ವಿಪತ್ತಿನ ಸಮಯದಲ್ಲಿ ರಾಜ್ಯಗಳಿಗೆ ಹೆಚ್ಚುವರಿ ನೆರವು ನೀಡುವ ನಿಬಂಧನೆಗಳು ಮತ್ತು ಮೇಲ್ವಿಚಾರಣಾ ಕಾರ್ಯವಿಧಾನಗಳು ದುರುಪಯೋಗದಿಂದ ಉಂಟಾಗುವ ದೀರ್ಘಕಾಲೀನ ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದು ಹೊಣೆಗಾರಿಕೆಯೊಂದಿಗೆ ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಮಸೂದೆಯ ಪ್ರಯೋಜನಗಳು: ಈ ಮಸೂದೆಯು ಉದ್ಯೋಗ ಸೃಷ್ಟಿಯನ್ನು ಉತ್ಪಾದಕ ಆಸ್ತಿಗಳ ಸೃಜನೆಯೊಂದಿಗೆ ಸಂಯೋಜಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಇದು ಹೆಚ್ಚಿನ ಕುಟುಂಬದ ಆದಾಯಕ್ಕೆ ಕಾರಣವಾಗುತ್ತದೆ. ಕೃಷಿ ಮತ್ತು ಅಂತರ್ಜಲ ಮರುಪೂರಣಕ್ಕೆ ಬೆಂಬಲ ನೀಡುವ ನೀರಿಗೆ ಸಂಬಂಧಿಸಿದ ಕಾಮಗಾರಿಗಳು ಇಲ್ಲಿ ಆದ್ಯತೆ ಪಡೆದುಕೊಂಡಿವೆ. ರಸ್ತೆಗಳು ಮತ್ತು ಸಂಪರ್ಕದಂತಹ ಪ್ರಮುಖ ಗ್ರಾಮೀಣ

0: ಸೌಕರ್ಯಗಳಲ್ಲಿನ ಹೂಡಿಕೆಯು ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುತ್ತದೆ. ಹಾಗೆಯೇ ಸಂಗ್ರಹಣೆ, ಮಾರುಕಟ್ಟೆಗಳು ಮತ್ತು ಉತ್ಪಾದನಾ ಆಸ್ತಿಗಳನ್ನು ಒಳಗೊಂಡ ಜೀವನೋಪಾಯದ ಮೂಲ ಸೌಕರ್ಯಗಳು ಆದಾಯದ ವೈವಿಧ್ಯೀಕರಣಕ್ಕೆ ನೆರವಾಗುತ್ತವೆ. ಹವಾಮಾನ ವೈಪರೀತ್ಯದ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಪ್ರವಾಹದ ನೀರು ಹರಿಸುವಿಕೆ ಮತ್ತು ಮಣ್ಣಿನ ಸಂರಕ್ಷಣೆಯ ಕೆಲಸಗಳಿಗೆ ಒತ್ತು ನೀಡಲಾಗುತ್ತದೆ. 125 ದಿನಗಳ ಉದ್ಯೋಗ ಖಾತರಿಯು ಕುಟುಂಬದ ಗಳಿಕೆಯನ್ನು ಹೆಚ್ಚಿಸುವುದಲ್ಲದೆ ಸಂಕಷ್ಟದ ಕಾರಣದಿಂದ ಉಂಟಾಗುವ ವಲಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವೆಲ್ಲವೂ ಡಿಜಿಟಲ್ ಹಾಜರಾತಿ, ಕೂಲಿ ಪಾವತಿ ಮತ್ತು ದತ್ತಾಂಶ ಆಧಾರಿತ ಯೋಜನೆಯ ಬೆಂಬಲದೊಂದಿಗೆ ನಡೆಯುತ್ತದೆ ಎಂಬುದು ಗಮನಾರ್ಹ. ಯಾವುದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ಒದಗಿಸದಿದ್ದಲ್ಲಿ 15 ದಿನಗಳ ನಂತರ ದೈನಂದಿನ ನಿರುದ್ಯೋಗ ಭತ್ಯೆಯನ್ನು ಒದಗಿಸಲಾಗುತ್ತದೆ ಮತ್ತು ಇದರ ಹೊಣೆಗಾರಿಕೆಯು ರಾಜ್ಯಗಳ ಮೇಲಿರುತ್ತದೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಕಾಲದಲ್ಲಿ ಉದ್ಯೋಗ ಒದಗಿಸುವ ಉದ್ದೇಶದಿಂದ ಈ ಭತ್ಯೆಯ ದರಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ರೂಪಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮ ಮಟ್ಟಗಳಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆಯ ಪಾರದರ್ಶಕ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಈ ಮಸೂದೆಯು ಸ್ಪಷ್ಟವಾದ ಸಾಂಸ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ಉದ್ಯೋಗ ಖಾತರಿ ಮಂಡಳಿಗಳು ನೀತಿ ಮಾರ್ಗದರ್ಶನ ನೀಡುತ್ತವೆ, ಅನುಷ್ಠಾನವನ್ನು ಪರಾಮರ್ಶಿಸುತ್ತವೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸಾರ್ವಜನಿಕ ಹಣವನ್ನು ರಕ್ಷಿಸಲು ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಜಾರಿ ಅಧಿಕಾರಿಗಳನ್ನು ನೀಡುತ್ತದೆ. ಅನುಷ್ಠಾನಕ್ಕೆ ಸಂಬಂಧಿಸಿದ ದೂರುಗಳನ್ನು ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಕಂಡುಬಂದಲ್ಲಿ ನಿಧಿ ಬಿಡುಗಡೆಯನ್ನು ಅಮಾನತುಗೊಳಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಕ್ರಮಗಳನ್ನು ಸೂಚಿಸಲು ಇದು ಕೇಂದ್ರಕ್ಕೆ ಅಧಿಕಾರ ನೀಡುತ್ತದೆ. ಈ ನಿಬಂಧನೆಗಳು ವ್ಯವಸ್ಥೆಯಾದ್ಯಂತ ಹೊಣೆಗಾರಿಕೆಯನ್ನು ಬಲಪಡಿಸುತ್ತವೆ, ಹಣಕಾಸಿನ ಶಿಸ್ತನ್ನು ಕಾಪಾಡುತ್ತವೆ ಮತ್ತು ದುರುಪಯೋಗವನ್ನು ತಡೆಗಟ್ಟುತ್ತವೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಭಾರತದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲಿದ್ದು, ದೇಶದ ಆರ್ಥಿಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಪೂರಕವಾಗಿದೆ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಮಿಷನ್, ಈ ಬಗ್ಗೆ ಮಾತನಾಡಿದವರು ಯುವ ಪತ್ರಕರ್ತ ನಿತೀಶ್ ಡಂಬರ್. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ, ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ವಾರ್ತೆಗಳ ವಿವರ: ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡಿದ್ದು, ಮೊದಲ ದಿನವೇ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿರೋಧ ಪಕ್ಷಗಳು ನಡೆಸಿದ ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪವನ್ನು ಮುಂದೂಡಲಾಗಿದೆ. ಬೆಳಿಗ್ಗೆ 11:00 ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ನಾದೆಂಡ್ಲಾ ಭಾಸ್ಕರ್ ರಾವ್, ಓಂಬತಿ ದೇವಿ, ಶುಭಾಂಶು ಶೀಲ್, ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ, ಕೆಪಿ ಧನಪಾಲನ್ ಮತ್ತು ಪ್ಯಾರೇಲಾಲ್ ಸಂಖ್ವಾಲ್ ಸೇರಿದಂತೆ 6 ಮಂದಿ ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಇದರ ಜೊತೆಗೆ ಸದನ ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫ್ ಅಲ್ತಾನಿ ಅವರಿಗೂ ಸಂತಾಪ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರಾದರೂ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿದಂತೆ ಪ್ರಮುಖ ವಿರೋಧ ಪಕ್ಷಗಳ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಪ್ರಸ್ತಾಪಿಸಿ ಆಕ್ಷೇಪ ವ್ಯಕ್ತಪಡಿಸಿದರು. ಗದ್ದಲದ ಬೆನ್ನಲ್ಲೇ ಕಲಾಪವನ್ನು ಮುಂದೂಡಲಾಯಿತು. ಇತ್ತ ರಾಜ್ಯಸಭೆಯಲ್ಲಿ ನೂತನವಾಗಿ ಹಾಗೂ ಮರು ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಿದರು. ಬಳಿಕ ಇತ್ತೀಚೆಗೆ ನಿಧನರಾದ ಮಾಜಿ ಸದಸ್ಯರುಗಳಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೀಟ್ ಪರೀಕ್ಷೆಯ ಅಕ್ರಮದ ಕುರಿತು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಗದ್ದಲ ನಡೆದ ಬೆನ್ನಲ್ಲೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮುಂದೂಡಿದರು. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮಹತ್ವದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಲೋಕಸಭೆಯಲ್ಲಿಂದು ಮಂಡಿಸಿದರು. ಸುಪ್ರೀಂಕೋರ್ಟ್ನಲ್ಲಿ ಸದ್ಯ ಇರುವ ನ್ಯಾಯಾಧೀಶರ ಸಂಖ್ಯೆಯನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ 33-37 ಹೆಚ್ಚಿಸುವುದು ಈ ತಿದ್ದುಪಡಿ ವಿಧೇಯಕದ ಪ್ರಮುಖ ಉದ್ದೇಶವಾಗಿದೆ. ಇದೇ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು 33-37 ಹೆಚ್ಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಜ್ಞಾನಭಾರತಂ ಯೋಜನೆಯಡಿ ದೇಶದ 8 ಕೋಟಿಗೂ ಅಧಿಕ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿಂದು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ದೇಶದ ಅಮೂಲ್ಯ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು, ಡಿಜಿಟಲೀಕರಣಗೊಳಿಸಲು ಹಾಗೂ ಅವುಗಳನ್ನು ಸಾರ್ವಜನಿಕರಿಗೆ ಮತ್ತು ಸಂಶೋಧಕರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಕೇಂದ್ರ ಸರ್ಕಾರ ಜ್ಞಾನಭಾರತಂ ಯೋಜನೆ ಪ್ರಾರಂಭಿಸಿದೆ ಎಂದರು. ಈ ಯೋಜನೆಯಡಿ ದೇಶಾದ್ಯಂತ ಈಗಾಗಲೇ 1 ಕೋಟಿಗೂ ಹೆಚ್ಚು ಹಸ್ತಪ್ರತಿಗಳ ಸಮೀಕ್ಷೆ ನಡೆಸಲಾಗಿದೆ. ಇವುಗಳ ಪೈಕಿ 374,000 ಹೆಚ್ಚು ಹಸ್ತಪ್ರತಿಗಳನ್ನು ಈಗಾಗಲೇ ಅಧಿಕೃತ ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂಗಾರು ಮಳೆ ಮತ್ತು ಸಂಸತ್ತಿನ ಅಧಿವೇಶನ ಎರಡೂ ಸಕ್ರಿಯ ಹಾಗೂ ಉತ್ಪಾದಕವಾಗಿದ್ದರೆ ಅದು ರಾಷ್ಟ್ರದ ಕಲ್ಯಾಣಕ್ಕೆ ದಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಶಯ ವ್ಯಕ್ತಪಡಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಆರಂಭಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ನಿರಂತರವಾಗಿ ಹೆಚ್ಚುತ್ತಿದ್ದು, ಕಳೆದ 1 ತಿಂಗಳಲ್ಲೇ ದೇಶವು ರಾಷ್ಟೀಯ, ಅಂತಾರಾಷ್ಟೀಯ ಹಾಗೂ ಬಾಹ್ಯಾಕಾಶ ರಂಗದಲ್ಲಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ಸಾಧಿಸಿದೆ ಎಂದು ಅವರು ಹೆಮ್ಮೆಯಿಂದ ತಿಳಿಸಿದರು. ಜಾಗತಿಕ ಯುದ್ಧದ ಭೀತಿ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಂದಾಗಿ ಇಂಧನ ಹಾಗೂ ರಸಗೊಬ್ಬರಗಳ ಪೂರೈಕೆಯಲ್ಲಿ ಭಾರೀ ಬಿಕ್ಕಟ್ಟು ಎದುರಾಗಿದ್ದರೂ, ಭಾರತ ಶೇಕಡ 7.7% ಆರ್ಥಿಕ ಪ್ರಗತಿ ದರವನ್ನು ಕಾಯ್ದುಕೊಳ್ಳುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಈ ಮುಂಗಾರು ಅಧಿವೇಶನವು ದೇಶದ ಪ್ರಗತಿಯ ವೇಗಕ್ಕೆ ಹೊಸ ಶಕ್ತಿಯನ್ನು ತುಂಬಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ಇತ್ತೀಚೆಗಷ್ಟೇ ದೇಶಕ್ಕೆ ಸಮರ್ಪಿಸಲಾದ ರಾಜಸ್ಥಾನದ ಬೃಹತ್ ತೈಲ ಸಂಸ್ಕರಣಾಗಾರ, ಮೂರನೇ ಸೆಮಿಕಂಡಕ್ಟರ್ ಸ್ಥಾವರ ಹಾಗೂ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದ ಹಸಿರು ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಮುಖವಾಗಿ ಉಲ್ಲೇಖಿಸಿದರು. ಈ ಎಲ್ಲಾ ಸಾಧನೆಗಳು ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳು

0: ಹಾಗೂ ಉದ್ಯಮಿಗಳ ಸಾಮೂಹಿಕ ಸಂಕಲ್ಪದ ಪ್ರತಿಫಲವಾಗಿದೆ ಎಂದು ಪ್ರಧಾನಮಂತ್ರಿಯವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಭಾಗವಾಗಿ ಇಂದು ಮಾಲ್ಡೋವಾ ಅಧ್ಯಕ್ಷರಾದ ಮಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭೇಟಿಯ ವೇಳೆ ರಾಷ್ಟಪತಿ ಅಲ್ಲಿನ ಸಂಸತ್ತಿನ ಅಧ್ಯಕ್ಷರನ್ನು ಭೇಟಿಯಾಗಲಿದ್ದು ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಾಲ್ಡೋವಾ ಪ್ರವಾಸದ ನಂತರ ರಾಷ್ಟಪತಿ ಎರಡನೇ ಚರಣದಲ್ಲಿ ನಾಳೆ ಉತ್ತರ ಮಸಿಡೋನಿಯಾಗೆ ತೆರಳಲಿದ್ದಾರೆ. ಇಲ್ಲಿಗೂ ಭಾರತದ ರಾಷ್ಟಪತಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು ಅಲ್ಲಿ ಅವರು ಅಧ್ಯಕ್ಷ ಗೋರ್ಡಾನಾ ಸಿಲ್ಜೋನೋಸ್ಕಾ ಡಾಕೋವಾ ಮತ್ತು ಪ್ರಧಾನಿ ರಿಸ್ಟಿನ್ಜನ್ ಮಿಕೋಸ್ಕಿ ಅವರನ್ನು ಭೇಟಿಯಾಗಲಿದ್ದಾರೆ. ಶಾಸನಸಭೆಯನ್ನುದ್ದೇಶಿಸಿ ಮಾತನಾಡಲಿರುವ ರಾಷ್ಟಪತಿಯವರು ಭಾರತ ಉತ್ತರ ಮೆಸಿಡೋನಿಯಾ ಉದ್ಯಮ ವೇದಿಕೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಿಮ ಚರಣದಲ್ಲಿ ರಾಷ್ಟಪತಿ ರೊಮೇನಿಯಾಗೆ ತೆರಳಲಿದ್ದು ಅಲ್ಲಿನ ನಾಯಕರೊಂದಿಗೆ ರಾಜತಾಂತ್ರಿಕ ಬಾಂಧವ್ಯ ವೃದ್ಧಿ ಕುರಿತು ಚರ್ಚಿಸಲಿದ್ದಾರೆ. ಅಯೋಧ್ಯೆಯ ರಾಮಮಂದಿರದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನ್ನ ತನಿಖಾ ಸ್ಥಿತಿ ವರದಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠದ ಎದುರು ಈ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಈ ಪ್ರಕರಣದ ವಿಚಾರವನ್ನು ಸುಪ್ರೀಂಕೋರ್ಟ್ ಇಂದು ಕೈಗೆತ್ತಿಕೊಳ್ಳಲಿದ್ದು ತನಿಖೆಯ ಮುಂದಿನ ಹಂತಗಳ ಕುರಿತು ಕುತೂಹಲ ಮೂಡಿಸಿದೆ. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ICSSR ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣ cag.gov.in ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಹೊರ್ಮುಸ್ ಜಲಸಂಧಿಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಉಲ್ಬಣಿಸುತ್ತಿದ್ದು ಸತತ 9ನೇ ದಿನವೂ ಉಭಯ ರಾಷ್ಟಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇರಾನ್ನ ಹೊರ್ಮುಸ್ ಪಟ್ಟಣವನ್ನು ಗುರಿಯಾಗಿಸಿ ಅಮೆರಿಕ ಪಡೆಗಳು ದಾಳಿ ನಡೆಸಿವೆ. ಈ ನಡುವೆ ಜೋರ್ಡಾನ್, ಕುವೈತ್ ಮತ್ತು ಬಹರೇನ್ ದೇಶಗಳ ಮೇಲೆಯೂ ಇರಾನ್ ಹೊಸದಾಗಿ ದಾಳಿ ನಡೆಸಿದ್ದು ಈ ಸಂಘರ್ಷ ಈಗ ನೆರೆಯ ರಾಷ್ಟಗಳಿಗೂ ವ್ಯಾಪಿಸಿದೆ. ಇರಾನ್ನಿಂದ ಜೋರ್ಡಾನ್ ದೇಶದತ್ತ ಉಡಾಯಿಸಲಾಗಿದ್ದ ಮೂರು ಕ್ಷಿಪಣಿಗಳನ್ನು ತನ್ನ ವಾಯುರಕ್ಷಣಾ ವ್ಯವಸ್ಥೆ ಯಶಸ್ವಿಯಾಗಿ ಒಡೆದುರುಳಿಸಿದೆ ಎಂದು ಜೋರ್ಡಾನ್ ಸರ್ಕಾರಿ ವಾಹಿನಿ ತಿಳಿಸಿದೆ. ಆದರೆ ನಾಲ್ಕನೇ ಕ್ಷಿಪಣಿ ಜೋರ್ಡಾನ್ ದಕ್ಷಿಣದ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ದು ಯಾವುದೇ ಹಾನಿ ವರದಿಯಾಗಿಲ್ಲ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದರ್ ಯಾದವ್ ಇಂದು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ವೈಪರೀತ್ಯದ ಚೌಕಟ್ಟಿನ ಸಮಾವೇಶ UNFCCC ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಅವರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು ಪರಿಸರ ಪೂರಕ ತಂತ್ರಜ್ಞಾನ ವರ್ಗಾವಣೆ, ಹವಾಮಾನ ನಿಧಿ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಜಾರಿಯ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಪ್ರತಿಪಕ್ಷಗಳಿಂದ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯ ಪ್ರಸ್ತಾಪ, ಉಭಯ ಸದನಗಳ ಕಲಾಪ ಮುಂದೂಡಿಕೆ. ಲೋಕಸಭೆಯಲ್ಲಿ ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಮಂಡನೆ. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ ಹಾಗೂ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ ವಿಶೇಷ ತನಿಖಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಮಧ್ಯಾಹ್ನ 2:30
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿಲ್ಪಾ ಹೆಗಡೆಯವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಎದೆಯು ಮರಳಿ ತೊಳಲುತ್ತಿದೆ.

ಇದುವರೆಗೂ ಡಾಕ್ಟರ್ ಶಿಲ್ಪಾ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:32. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858253. ಇನ್ನೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅನುರಾಧ ಭಟ್ ಮತ್ತು ಸಂಗಡಿಗರು ಹಾಡಿರುವ ಅ ಹ್ಯಾಪಿ ಮ್ಯಾರಿಡ್ ಲೈಫ್ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಆನಂದ್ ವತಾರ್, ಸಂಗೀತ ನಿರ್ದೇಶನ ಅನಿಲ್ ಸಿಜೆ.

ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮದಲ್ಲಿ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ನೀವು ಕರೆ ಮಾಡಿ ಕಾರ್ಯಕ್ರಮ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಲು ಇದೇ ಮಂಗಳವಾರ 21ರಂದು ಬೆಳಗ್ಗೆ 11ರಿಂದ 12 ಗಂಟೆವರೆಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0821251252852, ಹಾಗೆ 251508. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳು 251258225150892, ಮೈಸೂರಿನ ಎಸ್ಟಿಡಿ ಕೋಡ್ಸ್ 0821. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕನಸು ನನಸು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್. ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಸರಸ್ವತಿಪುರಂನಿಂದ ಎಚ್ ಎನ್ ವಿಶ್ವನಾಥ್.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ಶಾಂತಾ, ಲೇಖನ್ ಹಾಗೂ ಕೃತಿಕಾ ಅವರಿಗಾಗಿ ಗಿರಿಕನ್ಯೆ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿಯುದಯಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ, ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಕೇಳುಗರೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶ್ ರಸ್ತೆ, ತಿಲಕ್ ನಗರ, ಮೈಸೂರು 57001 ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ದೂರವಾಣಿ ಸಂಖ್ಯೆ 08212491111 ಇನ್ನೊಮ್ಮೆ 08212490111 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರುತುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮೌನಗೀತೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ. ಗೀತಪ್ರಿಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಟಿ ನರಸೀಪುರ ನೆಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿ, ಸ್ವಾಮಿ ಹಾಗೂ ಮಹದೇವಮ್ಮ.

ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಸಿದ್ದರಾಮನ ಹುಣ್ಣಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಚೈತ್ರಾ, ಸಿಂಧುವಳಿ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ಎಸ್ವಿಪಿ ನಗರದಿಂದ ಸುಜಾತ, ಸಿದ್ದಪ್ಪ ಸ್ಕ್ವೇರ್ನಿಂದ ರಮಾಮಣಿ, ನಿವೇದಿತಾ ನಗರದಿಂದ ಶಶಿಕಲಾ, ಬೋರೇಗೌಡ, ಹಳ್ಳದ್ಗೇರಿಯಿಂದ ಗಾಯತ್ರಿ ರಮೇಶ್, ಅರವಿಂದ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ, ರಾಗಶ್ರೀ, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ರಾಮಕೃಷ್ಣನಗರದಿಂದ ವಿಸ್ಮಯದೇವ್, ಪವನ್ದೇವ್, ಇಂದು, ಅಮೃತ, ಆನಂದ್, ನಿರ್ಮಲಾ, ಮಹದೇವ್, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್, ವಿದ್ಯಾರಣ್ಯಪುರಂನಿಂದ ನಮಿತಾ, ನಯನ್, ದಾಕ್ಷಾಯಣಿ, ಸಹನಾ, ಚಂದ್ರಶೇಖರ್, ಈಶ್ವರ್, ಗೀತಾ, ಸ್ನೇಹ, ಭುವನ, ಹನುಮನಾಳ್ನಿಂದ ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್ ರಾಜ್, ಮಂಡ್ಯದಿಂದ ನಂದಾದೀಪ, ರಂಜಿತಾದರ್ಶಿನಿ, ಸರಸ್ವತಮ್ಮ, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್, ಶ್ರವಂತ್, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಬೆಂಗಳೂರಿನಿಂದ ಕೆಜಿ ಸುರೇಶ್, ರತ್ನ, ಹನೂರು ತಾಲೂಕಿನಿಂದ ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರಿತಾ, ಕುಮಾರಿ, ಅಶೋಕ್ಪುರಂನಿಂದ ಚೈತ್ರ, ಧನ್ಯ, ಸುರೇಶ್, ಗಾಯತ್ರಿ, ಗಂಗಾಧರ್, ಬಸರಾಳಿಯಿಂದ ಪದ್ಮ, ಅಂಕುಶಾಪುರ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ, ಲಿಖಿತ್, ಯೋಗೇಶ್ ಗೌಡ, ಚೆನ್ನೈನಿಂದ ಮಾಧವನ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ರಾಮಕೃಷ್ಣ ನಗರದಿಂದ ದಿವಾಕರ್, ಅತ್ತಿಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಹಾಗೆ ಕೃಷ್ಣ ಟೈಲರ್ ಶ್ರೀರಂಗಪಟ್ಟಣದಿಂದ ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ ಎಂಡಿ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು, ಹಾಗೆ ಅಶೋಕ್ಪುರಂನಿಂದ ಶಿಲ್ಪಾ, ರಾಧಿಕಾ, ಹೇಮಲತಾ, ಹೂಟಗಳ್ಳಿಯಿಂದ ಅವರು ತಮ್ಮ ಹೆಸರನ್ನು ಕಳಿಸಿಲ್ಲ, ಸ್ಥಳವನ್ನು ಮಾತ್ರ ಕಳಿಸಿದರೆ, ಹಾಗೆ ಕುವೆಂಪು ನಗರದಿಂದ ಗುರು, ಶಿವಶಂಕರ್, ಹರ್ಷಿತಾ ಶಕ್ತಿನಗರದಿಂದ, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರಿತಾ, ಪ್ರಣೀತ್, ಜ್ಯೋತಿ, ರಾಜಮ್ಮ, ಹಾಗೆ ಮರಸೆಯಿಂದ ಬಂಗಾರಮ್ಮ, ಮೈಸೂರಿನಿಂದ ರಾಜಮ್ಮ, ಹಾಗೆ ರಾಕೇಶ್, ಇಶಾನ್, ಅಕ್ಷತಾ ಸಿಂಗ್, ವರಲಕ್ಷ್ಮೀ ಸಿಂಗೇಗೌಡ, ಕುರ್ಹಟ್ಟಿ ಗ್ರಾಮದಿಂದ, ಹಾಗೆ ಇನ್ನು ಸಾಕಷ್ಟು ಜನ ತಮ್ಮ ಹೆಸರುಗಳನ್ನ ಈಗಲೂ ಕೂಡ ಕಳಿಸ್ತಾ ಇದ್ದಾರೆ. ಪಂಪ್ ಹೌಸ್ ಹೊಸಹಳ್ಳಿಯಿಂದ ಹವ್ಯಾನ್, ಕೃಷ್ಣ, ತ್ರಿಷಿಕಾ, ಬಾಲಕೃಷ್ಣ ಮತ್ತು ಕುಟುಂಬದವರು, ಹಾಗೆ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಹಾಗೂ ಪುಟ್ಟಿ, ಅಶೋಕ್ಪುರಂನಿಂದ ಸುಭಾನ್ ಕೋರಿ, ಹಗರಿಬೊಮ್ಮನಹಳ್ಳಿಯಿಂದ, ಹಾಗೆ ಜೆ ಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್, ಹೀಗೆ ಸಾಕಷ್ಟು ಮಂದಿ ತಮ್ಮ ಸಂದೇಶ

ಕಳಿಸಿದ್ದಾರೆ. ಇಂದು ಸಂಜೆ 5:20 ಆದಷ್ಟು ಬೇಗ ತಮ್ಮ ಸಂದೇಶಗಳನ್ನ ಕಳಿಸಿ, ಆಗ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಶಾನ್ ಸ್ವಾಸ್ಥ್ಯ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ 2013. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಚರ್ಚೆ.
2: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರ್ರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ.

0: ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾಕ್ಟರ್ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ. ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ತಮ್ಮನ್ನು ಭೇಟಿಯಾದ ಜಪಾನ್, ಲಕ್ಸಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ ನಡೆಸಿದರು. ಜಪಾನ್ ದೇಶದ ಫುಕುವಾಕದ ಭಾರತದ ಕಾನ್ಸುಲೇಟ್ ಜನರಲ್ ರಾಮ್ಕುಮಾರ್ ಜೊತೆ ಮುಖ್ಯಮಂತ್ರಿಯವರು ಉಭಯ ದೇಶಗಳ ಬಲಸಂವರ್ಧನೆ ಕುರಿತಂತೆ ಮಾತುಕತೆ ನಡೆಸಿದರು. ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರಕ್ಕಾಗಿ ಅವಕಾಶ ಕುರಿತಂತೆ ಚರ್ಚೆ ನಡೆಸಲಾಗಿದೆ. ಭಾರತಕ್ಕೆ ಲಕ್ಸಂಬರ್ಗ್ನ ಗ್ರ್ಯಾಂಡ್ ಡಚಿಯ ರಾಯಭಾರಿ ಕ್ರಿಸ್ಟಿಯನ್ ಬೀವರ್, ಲಕ್ಸಂಬರ್ಗ್ನ ರಾಯಭಾರಿ ಕಚೇರಿಯ ಕೌನ್ಸಿಲರ್ ಮ್ಯಾಕ್ಸಿಮೆ ವಿಕ್ಟರ್ ಮತ್ತು ಬೆಂಗಳೂರಿನಲ್ಲಿರುವ ಲಕ್ಸಂಬರ್ಗ್ನ ಗೌರವ ಕಾನ್ಸುಲ್ ಸುರೇಶ್ ವಾಸ್ವಾನಿಯವರು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಲಕ್ಸಂಬರ್ಗ್ ಜೊತೆಗಿನ ರಾಜ್ಯದ ಮೈತ್ರಿಯನ್ನು ಬಲಪಡಿಸುವ ಬಗ್ಗೆ ಹಾಗೂ ಆರ್ಥಿಕ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಚಾರ ವಿನಿಮಯ ನಡೆಸಲಾಯಿತು. ಬೆಂಗಳೂರು ಸ್ಪೇಸ್ ಎಕ್ಸ್ಪೋ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಲಕ್ಸಂಬರ್ಗ್ನ ಉಪಪ್ರಧಾನಿ ಕ್ಸೇವಿಯರ್ ಬೆಟಲ್ ಹಾಗೂ ವಿದೇಶಾಂಗ ವ್ಯವಹಾರ ಮತ್ತು ವಾಣಿಜ್ಯ ಖಾತೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿಯೂ ಮಾತುಕತೆ ನಡೆಸಲಾಯಿತು. ಬೆಂಗಳೂರಿನಲ್ಲಿರುವ ಆಸ್ಟ್ರೇಲಿಯಾ ಕಾನ್ಸುಲ್ ಜನರಲ್ನ ಹಿಲೇರಿ ಮ್ಯಾಕ್ಗಿಚಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಹಭಾಗಿತ್ವ ಬಲವರ್ಧನೆ ಬಗ್ಗೆ ಚರ್ಚಿಸಲಾಯಿತು. ತಂತ್ರಜ್ಞಾನ, ಶಿಕ್ಷಣ ಮತ್ತು ಜನರ ನಡುವಿನ ಸೌಹಾರ್ದ ಸಂಬಂಧ ಕೇಂದ್ರೀಕರಿಸಿ ಮಾತುಕತೆ ನಡೆಸಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಪ್ರಮಾಣಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆಗೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಉಪಕ್ರಮಗಳಿಗೆ ಮುಂದಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಮನೆ ಬಾಗಿಲಿನಲ್ಲೇ ಜಾತಿ ಪ್ರಮಾಣಪತ್ರ ನೀಡಲಾಗುವುದು ಮತ್ತು ಉಪತಹಸೀಲ್ದಾರರು ಶಾಶ್ವತ ನಿವಾಸ ಪತ್ರ ನೀಡುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಇದು ಜನರ ಅಸ್ಮಿತೆಯನ್ನು ರಕ್ಷಿಸುವ ಹಾಗೂ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮವಾಗಿದೆ. ಸಾರ್ವಜನಿಕರು ತಮ್ಮ ಅಗತ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಜನರ ಮನೆ ಬಾಗಿಲಿಗೆ ಸೇವೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಇದುವರೆಗೆ 4,85,00,000 ಡಿಜಿಟಲ್ ಜಾತಿ ಪ್ರಮಾಣ ಪತ್ರಗಳನ್ನು ಜಿಲ್ಲೆ, ತಾಲೂಕು ಮತ್ತು ಗ್ರಾಮವಾರು ಪಿಡಿಎಫ್ ಮಾದರಿಯಲ್ಲಿ ಹಂಚಿಕೊಂಡಿದೆ. ಜಿಲ್ಲಾಡಳಿತ ಇವುಗಳನ್ನು ಮುದ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಫಲಾನುಭವಿಗಳ ದಾಖಲೆಗಳನ್ನು ರೂಪಿಸಲು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 57,00,000 ಜಾತಿ ಪ್ರಮಾಣ ಪತ್ರಗಳನ್ನು ಈಗಾಗಲೇ ಫಲಾನುಭವಿಗಳ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ. ಈ ಮೂಲಕ ಫಲಾನುಭವಿಗಳ ದಾಖಲೆಗಳು ಯಾವುದೇ ವೆಚ್ಚವಿಲ್ಲದೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಉಪಕ್ರಮವಾಗಿ ಕಂದಾಯ ಇಲಾಖೆಯ ಉಪತಹಸೀಲ್ದಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರವನ್ನು ಕೂಡ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ಭಾರತದ ಮಹಾಲೇಖಪಾಲರ ಕಚೇರಿ ಸಿಎಜಿ ಹಾಗೂ ಭಾರತೀಯ ಸಾಮಾಜಿಕ ವಿಜ್ಞಾನ ಸಂಶೋಧನಾ ಮಂಡಳಿ ಐಸಿಎಸ್ಎಸ್ಆರ್ ಜಂಟಿಯಾಗಿ ದೇಶದ ಪದವಿ, ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳಿಗಾಗಿ ರಾಷ್ಟಮಟ್ಟದ ಸಂಶೋಧನಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿವೆ. ಸಿಎಜಿ ಆಡಿಟ್ ವರದಿಗಳನ್ನು ಆಧರಿಸಿ ವಿದ್ಯಾರ್ಥಿಗಳಲ್ಲಿ ಮೂಲ ಸಂಶೋಧನಾ ಪ್ರವೃತ್ತಿಯನ್ನು ಉತ್ತೇಜಿಸುವುದು ಈ ಉಪಕ್ರಮದ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ವಿಷಯಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಸಿಎಜಿ ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದ ಆಸ್ಟ್ರೋನ್ಯಾವ್ ಘಟಕದ ಯೋಜನಾ ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭಾರತೀಯ ಮತ್ತು ಕರ್ನಾಟಕದ ಮೂಲದವರಾದ

0: ಡಾ ಸ್ವಾತಿ ಮೋಹನ್ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ನೀಡಿದ್ದರು. ತಾರಾಲಯದ ಪ್ರದರ್ಶನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಅಭಿರುಚಿ ಹುಟ್ಟಿಸಲು ತೆಗೆದುಕೊಳ್ಳಲಾಗಿರುವ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಡಾ ಸ್ವಾತಿ ಮೋಹನ್, ತಾವು ಪರ್ಸವರೆನ್ಸ್ ಮಂಗಳಯಾನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹಂಚಿಕೊಂಡರು. ಉಪಗ್ರಹವು ಮಾರ್ಸ್ ಅನ್ವೇಷಣೆ ನಡೆಸಲು ಅಗತ್ಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು 8 ವರ್ಷಗಳ ಸತತ ಪರಿಶ್ರಮದ ಕುರಿತು ಅವರು ತಮ್ಮ ಅನುಭವ ಹಂಚಿಕೊಂಡರು. ಉಪಗ್ರಹವು ಮಂಗಳ ಗ್ರಹದ ಪ್ರಭಾವಕ್ಕೆ ಒಳಪಡುವ ಅಂತಿಮ 7 ನಿಮಿಷಗಳ ಆತಂಕದ ಕ್ಷಣಗಳನ್ನು ಅವರು ಬಿಚ್ಚಿಟ್ಟರು. ಉಪಗ್ರಹದ ಪ್ಯಾರಚೂಟ್ ತೆಗೆದುಕೊಳ್ಳುವವರೆಗೂ ತಮಗೆ ತೋಚದ ಸ್ಥಿತಿ ಉಂಟಾಗಿತ್ತು, ಆದರೆ ಉಪಗ್ರಹ ತನ್ನ ವೇಗವನ್ನು ಕ್ಷೀಣಿಸಿದ ಸಂಕೇತ ದೊರೆತ ನಂತರ ಯಶಸ್ಸಿನ ವಿಶ್ವಾಸ ಮೂಡಿತು ಎಂದು ಅವರು ತಿಳಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಭರದಿಂದ ಸಾಗುತ್ತಿದೆ. 8,77,003 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. ಇದಲ್ಲದೆ 5,527 ಮತದಾರರು ಆನ್ಲೈನ್ ಮೂಲಕವೇ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು, ಅಂದರೆ 1,67,614 ನಮೂನೆಗಳು ಡಿಜಿಟಲೀಕರಣಗೊಂಡಿವೆ. ಇದರ ಬೆನ್ನಲ್ಲೇ ಮುಳಬಾಗಿಲು ಕ್ಷೇತ್ರದಲ್ಲಿ 1,64,627 ಹಾಗೂ ಶ್ರೀನಿವಾಸಪುರದಲ್ಲಿ 1,54,415 ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಉಳಿದಂತೆ ಬಂಗಾರಪೇಟೆ ಕ್ಷೇತ್ರದಲ್ಲಿ 1,40,466, ಮಾಲೂರು ಕ್ಷೇತ್ರದಲ್ಲಿ 1,30,820 ಮತ್ತು ಕೋಲಾರ ಚಿನ್ನದ ಗಣಿ ಕ್ಷೇತ್ರದಲ್ಲಿ 1,19,169 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಿತರಿಸಲಾದ ಬಾಕಿ ನಮೂನೆಗಳ ಡಿಜಿಟಲೀಕರಣ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ತೀವ್ರ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ 17.83% ಸೀಮಿತಗೊಂಡಿರುವ ಕಾರಣ ರೈತರು ಪರ್ಯಾಯ ಬೆಳೆಯತ್ತ ಗಮನ ಹರಿಸಬೇಕೆಂದು ಕೃಷಿ ಇಲಾಖೆ ಸಲಹೆ ನೀಡಿದೆ. ಜೂನ್ 1 ಜುಲೈ 15 ಅವಧಿಯಲ್ಲಿ ಜಿಲ್ಲೆಯಲ್ಲಿ 127.7 mm ವಾಡಿಕೆ ಮಳೆಗೆ ಹೋಲಿಸಿದರೆ ಕೇವಲ 65.6 mm ಮಳೆಯಾಗಿದ್ದು 49% ಕೊರತೆ ದಾಖಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 215,238 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿತ್ತು. ಆದರೆ ಮಳೆಯ ಕೊರತೆ ಪರಿಣಾಮ ಜುಲೈ 15 ಕೇವಲ 38,374 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಹೊನ್ನಾಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು, ಅಂದರೆ 59% ಮಳೆಯ ಅಭಾವ ಕಂಡುಬಂದಿದೆ. ನ್ಯಾಮತಿಯಲ್ಲಿ 57%, ಚನ್ನಗಿರಿಯಲ್ಲಿ 56%, ದಾವಣಗೆರೆಯಲ್ಲಿ 48% ಹಾಗೂ ಜಗಳೂರು ಮತ್ತು ಹರಿಹರ ತಾಲೂಕುಗಳಲ್ಲಿ ತಲಾ 38% ಮಳೆ ಕೊರತೆ ಎದುರಾಗಲಿದೆ ಎಂದು ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಮಾಹಿತಿ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದ ಆವರಣದಲ್ಲಿ ಇಂದು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇಂದು ಕೇಂದ್ರದ ವಿವಿಧ ಖಾತೆಗಳ ಸಚಿವರು ಹಾಗೂ ರಾಜ್ಯದ ಶಾಸಕರು ಹಾಗೂ ಸಚಿವರು ಸೇರಿದಂತೆ ಹಲವು ಗಣ್ಯರು, ವಿವಿಧ ಮಠಾಧೀಶರು ಸೇರಿದಂತೆ ಹಲವರು ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲಿ ಭಾಗವಹಿಸಲಿದ್ದು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಪಾನ್, ಲಕ್ಸೆಂಬರ್ಗ್ ಮತ್ತು ಆಸ್ಟ್ರೇಲಿಯಾ ಪ್ರತಿನಿಧಿಗಳೊಂದಿಗೆ ಪ್ರತ್ಯೇಕ ಭೇಟಿ. ವಾಣಿಜ್ಯ, ಆರ್ಥಿಕ ಸಹಕಾರ, ತಂತ್ರಜ್ಞಾನ ಕುರಿತು ಮಾತುಕತೆ. ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಜಾತಿ ಪ್ರಮಾಣಪತ್ರ ಮತ್ತು ಉಪತಹಸೀಲ್ದಾರರಿಂದ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡಿಕೆ, ಮುಖ್ಯಮಂತ್ರಿ ಘೋಷಣೆ. ಕರ್ನಾಟಕ ಮೂಲದ ನಾಸಾ ವಿಜ್ಞಾನಿ ಡಾ ಸ್ವಾತಿ ಮೋಹನ್ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಭೇಟಿ ಹಾಗೂ ರಾಜ್ಯದಲ್ಲಿ ಚುರುಕುಗೊಂಡ ಎಸ್ಐಆರ್ ಪ್ರಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು FM 100.6. ಸಮಯ 2:40 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪೊರ್ಕಿ ಚಿತ್ರದ ಗೀತೆ. ಹಾಡಿದ್ದಾರೆ ವಿ ಹರಿಕೃಷ್ಣ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ ಗಮನಿಸಿ, 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10

ತರಗತಿ ಅಥವಾ ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ssp.postmetric.karnataka.gov.in ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 2027 ಜನವರಿ 31ನೇ ತಾರೀಖು. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಮತ್ತು ಎನ್ಎಸ್ಪಿ ಒಟಿಆರ್ ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲ್, ಪೂರ್ವ ಬಡಾವಣೆ, ಬಡವಾರಳ್ಳಿ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821250910 ಇನ್ನೊಮ್ಮೆ 0821250910 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ವಿಷ್ಣುವರ್ಧನ ಚಿತ್ರದ ಗೀತೆ, ಹಾಡಿದ್ದಾರೆ ನವೀನ್ ಮಾಧವ್ ಮತ್ತು ಸಂಗಡಿಗರು, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಡಯಾಬಿಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ನೇತ್ರ ತಜ್ಞರಾದ ಡಾಕ್ಟರ್ ಯಶವಂತ್ ಕುಮಾರ್, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪವನ್ ವಡಿಯರ್ ಅವರು ಬರೆದು ಹಾಡಿರುವ ಗೂಗ್ಲಿ ಚಿತ್ರದ ಗೀತೆಯನ್ನು. ಸಂಗೀತ ನಿರ್ದೇಶನ ಜೋಶ್ವಾ ಶ್ರೀಧರ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ ಗಮನಿಸಿ, ಕಾಣೆಯದವರ ಬಗ್ಗೆ ಒಂದು ಪ್ರಕಟಣೆ. ಸಚಿನ್ ಸಿಪಿ ಎಂಬ 34 ವರ್ಷದ ವ್ಯಕ್ತಿ 2025 ನವೆಂಬರ್ 9 ತಾರೀಕಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ ಈ ರೀತಿ ಇದೆ. 5.7 ಅಡಿ ಎತ್ತರ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಎರಡೂ ಕೈಗಳಲ್ಲಿ ಆಪರೇಷನ್ ಆದ ಗುರುತು ಇರುತ್ತದೆ. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ಆಲ್ನಹಳ್ಳಿ ಪೊಲೀಸ್ ಠಾಣೆಯ ಫೋನ್ ನಂಬರ್ 0821241311, ಇನ್ನೊಮ್ಮೆ 0821241831 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಚರ್ಚೆ. ವಿಷಯ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ 2013. ಭಾಗವಹಿಸುತ್ತಾರೆ ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಡುತ್ತಾರೆ ಸಹನಾ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆದಿತಾಳದಲ್ಲಿರುವ ರಾಗಮಾಲಿಕಿ ರಂಜನಿ ಮಾಲಾ ರಚನೆ, ತಂಜಾವೂರು ಶಂಕರ ಅಯ್ಯರ್.

ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಶ್ರೀಚಕ್ರ ರಾಜನಿಲಯೇ, ರಾಗ ಶಿವಶಕ್ತಿ ಆದಿತಾಳ, ರಚನೆ ಜಿ ಎನ್ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕಡೆಯದಾಗಿ ಪುರಂದರದಾಸರ ರಚನೆ ಜೋನ್ಪುರಿ ರಾಗ ಆದಿತಾಳದಲ್ಲಿ ರಾಮಮಂತ್ರವ ಜಪಿಸೋ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಮಾ ಅವರ ಹಾಡುಗಾರಿಕೆ ಕೇಳಿದಿರಿ. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿ ಅವರ ವೀಣಾವಾದನ ಆಲಿಸಬಹುದು. ಇಂದು ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಡಯಾಬಿಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು. ಇಂದು ಸಂಜೆ 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ, ಮೈಸೂರು. ಇಂದು ಸಂಜೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:30. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ, ನವದೆಹಲಿ.

0: ಎದುರಿಸ್ತಾ ಇದ್ದಾರೆ, ಅದನ್ನೆಲ್ಲ ಯಾವ ರೀತಿ ನಾವು ಅಂದರೆ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಬೋದು, ಅಥವಾ ಅದು ಸಮಸ್ಯೆ ಹೆಚ್ಚಾದರೆ ಅದಕ್ಕೆ ಕಾನೂನಿನ ಪರವಾಗಿ ಯಾವ ರೀತಿಯ ಸಹಾಯ ದೊರಕುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಸಿರಿ ಅವರೇ. ಸೊ ಇವಾಗ ನೀವು ಇದರ ಒಂದು ಹಿನ್ನೆಲೆಯನ್ನು ತಿಳಿಸ್ಕೊಡ್ಬೇಕು.
1: ಖಂಡಿತ, ನಾವು ಇಡೀ ಪಾಶ್ ಆಕ್ಟ್ ಬಗ್ಗೆ ಪೂರ್ತಿ ಮಾತಾಡೋಕ್ಕಿಂತ ಮುಂಚೆ ಯಾಕಿದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಆಗ್ಲೇ ಅದರ ಪೂರ್ತಿ ವಿವರವನ್ನ ಹೇಳಿದ್ರೆ, ಅಂದ್ರೆ ಪಾಶ್ ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಇದು 2013 ನಮ್ಮ ದೇಶದಲ್ಲಿ ರೆಗ್ಯುಲರೈಸ್ ಅಂದ್ರೆ ಜಾರಿಯಾಗಿತ್ತು. ಆದ್ರೆ 1992 ಅಂದ್ರೆ ಇದು ಬರಕ್ಕೂ ಮುಂಚೆ ತುಂಬಾ ತರದ ಸಮಸ್ಯೆಗಳನ್ನ ಹೆಣ್ಮಕ್ಳಾಗಿರ್ಬೋದು ಅಥವಾ ಕೆಲಸದ ಸ್ಥಳದಲ್ಲಿ ಅನುಭವಿಸ್ತಿದ್ರು, ಎಲ್ಲೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಅಥವಾ ಯಾವುದೇ ಒಂದು ಫಾರ್ಮಲೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದ್ರ ಮೇಲೆ ಇರಲಿಲ್ಲ. ಮುಖ್ಯವಾಗಿ ಆಗಿದ್ದಂತಹ ಕೇಸ್ ಏನು ಅಂತಂದ್ರೆ, ಭನ್ವಾರಿ ದೇವಿ ಅನ್ನುವಂಥ ಒಂದು ಮಹಿಳೆ, ಅವ್ರು ಆಕ್ಚುಲಿ ಸೋಷಿಯಲ್ ವರ್ಕರ್ ಆಗಿದ್ರು. ರಾಜಸ್ಥಾನದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಚೈಲ್ಡ್ ಮ್ಯಾರೇಜಸ್ ಅಂದ್ರೆ ಮಕ್ಕಳ ಬಾಲ್ಯ ವಿವಾಹ ತುಂಬಾ ನಡೆಯುತ್ತೆ, ಇವತ್ತಿಗೂ ನಡೆಯುತ್ತೆ. ಅವರು ಸೋಷಿಯಲ್ ವರ್ಕರ್ ಆಗಿದ್ರಿಂದ ಅವ್ರ ಕೆಲಸದ ಮೇಲೇನೆ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ ನಿಲ್ಲಿಸಿದ್ರು. ಆದ್ರೆ ಆ ಊರವರು, ಆ ಪಂಚಾಯತಿ ಅಂತ ಹೇಳ್ಬೋದು ಅಥವಾ ಆ ಊರವರು, ಅದರ ಮೇಲಿನ ಸಿಟ್ಟಿಗೆ ಅವರನ್ನ ಗ್ಯಾಂಗ್ ರೇಪ್ಗೆ ಒಳಗಾಗ್ತಾರೆ ಅವರು. ನಂಗೆ ಇವತ್ತಿಗೂ ಅದನ್ನ ಹೇಳಬೇಕಾದ್ರೆ ಇನ್ನೂ ಮೈ ಜುಮ್ ಅನ್ನತ್ತೆ ಆ ಶಬ್ದವನ್ನ. ಸೊ ಅವ್ರ ಕೆಲ್ಸದ ಮೇಲೆ ತಗೊಂಡಂತಹ ಒಂದು ಆಕ್ಷನ್ ಇಂದ ಅವ್ರ ಗ್ಯಾಂಗ್ ರೇಪಿಗೆ ಒಳಗಾಗ್ತಾರೆ. ಆದ್ರೆ ಅವ್ರು ಅದನ್ನ ಫೈಟ್ ಮಾಡಕ್ಕೆ ನಿಂತಾಗ ಅಷ್ಟಕ್ಕೆ ಆ ಮಹಿಳೆ ನಿಲ್ಲಲಿಲ್ಲ, ಫೈಟ್ ಮಾಡಕ್ ಹೋದ್ರು ಹೈಕೋರ್ಟ್ ಲೆವೆಲ್ ಅಲ್ಲೂ ಅವರಿಗೆ ಸಕ್ಸೀಡ್ ಆಗಕ್ಕೆ ಆಗಿಲ್ಲ. ಯಾಕಂದ್ರೆ ಈ ತರದ ಯಾವುದೇ ಒಂದು ವರ್ಕ್ ಪ್ಲೇಸ್, ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಒಂದು ಸೆಕ್ಷುಯಲ್ ಹೆರಾಸ್ಮೆಂಟ್ ನ ನಿಲ್ಲಿಸೋಕೆ ಯಾವುದು ರೂಲ್ಸ್ ಮುಂಚೆ ಇರಲಿಲ್ಲ. ಹಾಗೆ ಅಲ್ಲಿ ಸೋತಾಗ ನೆಕ್ಸ್ಟ್ ವಿಶಾಖ ಅನ್ನುವಂತ ಒಂದು NGO ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹಾಕ್ತಾರೆ, ಲೆಟ್ಸ್ ಫೈಟ್ ದಿಸ್ ಅಂತ. ಸೊ ಅದಕ್ಕೆ ಅದು 2013 ಅಲ್ಲಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನುವಂತಹ ಕೇಸ್ ಮುಖಾಂತರನೇ ಇಡೀ ದೇಶಕ್ಕೆ ಒಂದು ಗೈಡ್ಲೈನ್ಸ್ ಬರುತ್ತೆ. ಸೊ ಈ ತರ ವರ್ಕ್ ಪ್ಲೇಸ್ ಅಲ್ಲಿ ಸೆಕ್ಷುಯಲ್ ಹೆರಾಸ್ಮೆಂಟ್ ಅನ್ನ ನಿಲ್ಲಿಸಕ್ಕೆ ಯಾವ್ದ್ಯಾವ ಕೆಲಸಗಳನ್ನ ಮಾಡಬೇಕು, ರೂಲ್ಸ್ ಏನು, ರೆಗ್ಯುಲೇಷನ್ ಏನು, ಪೂರ್ತಿ ಆಕ್ಟ್ ಅಲ್ಲಿ ವಿವರವಾಗಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂದ್ರೆ ಏನೇನೆಲ್ಲ ಅದ್ರ ಒಳಗಡೆ ಬರುತ್ತೆ, ಮತ್ತೆ ಆ ತರ ಆದಂತಹ ಸಂದರ್ಭದಲ್ಲಿ ಏನು ಸ್ಟೆಪ್ಸ್ ಅನ್ನ ತಗೋಬೇಕು, ಯಾವುದೇ ಒಂದು ವರ್ಕ್ ಪ್ಲೇಸ್ ಅಲ್ಲಿ ವರ್ಕ್ ಪ್ಲೇಸ್ ಅಂದ್ರೆ ಏನು, ಎಂಪ್ಲಾಯರ್ ಯಾರು, ಎಂಪ್ಲಾಯಿ ಯಾರು. ಸೊ ಇದೆಲ್ಲ ವಿವರವಾಗಿ ಈ ಆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ.
0: ಓಕೆ, ಖಂಡಿತ ಸಿರಿ. ಇವಾಗ ನೀವು ಹೇಳಿದ್ರಿ ಒಬ್ರು ಸೋಷಿಯಲ್ ವರ್ಕರ್, ಸಾಮಾಜಿಕ ಕಾರ್ಯಕರ್ತರು ಬಾಲ್ಯ ವಿವಾಹವನ್ನ ನಿಲ್ಲಿಸಿದ್ರು, ಆ ಒಂದು ಸೇಡ್ಗೆ ಒಂದು ಭಯಾನಕವಾದಂತಹ ಕೃತ್ಯ ನಡೀತು, ಅದಾದ್ಮೇಲೆ ಒಂದು ಆಕ್ಟ್ ಬಂತು ಬಹಳಷ್ಟು ಹೋರಾಟದ ನಂತರ ಅಂತ ಹೇಳಿ. ಸೊ ಇವಾಗ ನಮ್ಮ ಜೊತೆನೂ ಕೂಡ ಒಬ್ರು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಮಾಲಿನಿ ಅವರು. ಸೊ ಮಾಲಿನಿ ಅವರೇ, ಈಗ ಅವರು ಹಿನ್ನೆಲೆ ಏನೋ ಹೇಳಿದ್ದಾರೆ, ಆದ್ರೆ ಅದಕ್ಕೂ ಮುಂಚೆ ಈಗ ಅವ್ರು ಹೇಳ್ದಂಗೆ ಎಲ್ಲಾ ಕಡೆನು ಇಡೀ ದೇಶದಲ್ಲಿ ಯಾವ ಇಂಥ ಊರನ್ನ ಬಿಡ್ಬೇಕು ಅಂತೇನು ಇಲ್ಲ, ಎಲ್ಲಾ ಕಡೆನೂ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಹೆಣ್ಣು ಮಕ್ಕಳು ಅನುಭವಿಸ್ತಾ ಬಂದಿದ್ದಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ, ಆದ್ರೆ ಇದು ಆಕ್ಟ್ ಬರೋದಕ್ಕಿಂತ ಮೊದಲು ಅಥವಾ ಬಂದ ನಂತರನೂ ಕೂಡ ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅಂತ?
2: ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಅದು ಎಷ್ಟೋ ಇದು ಈಚೆ ಬರ್ತಾ ಇದೆ, ಆದ್ರೆ ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಎಷ್ಟೋ ಪತ್ರಿಕೆಗಳು ಬರ್ತಿತ್ತು, ಎಷ್ಟೋ ಪತ್ರಿಕೆಗಳಲ್ಲಿ ಬರ್ತಾ ಇರಲಿಲ್ಲ. ಆದ್ರೆ ತುಂಬಾ ಫೇಸ್ ಮಾಡಿದ್ದಾರೆ ಹೆಣ್ಮಕ್ಳು. ಈಗ ಅವಾಗೆಲ್ಲ ದೇವದಾಸಿ ಪದ್ಧತಿ ಇತ್ತು, ಸೆಕ್ಷುಯಲಿ ಅದು ಕೂಡ ಮೂಲ ಕಾರಣನೇ. ಹೆಣ್ಮಕ್ಳನ್ನ ಯಾವ ವ್ಯಕ್ತಿ ಗೌರವವಾಗಿ ನೋಡೋದಿಲ್ಲ ಆ ವ್ಯಕ್ತಿಗೆ ಒಂಥರ ಅವ್ರನ್ನ ಹೆಂಗ್ ಬೇಕಾದ್ರೂ ನಾವು ಉಪಯೋಗಿಸ್ಕೋಬಹುದು ಅನ್ನೋದೊಂದು ಬಂದ್ಬಿಡುತ್ತೆ. ನಾನು ಸುಮಾರು ಹೊರಗಡೆ ಕೆಲಸ ಮಾಡೋದ್ರಿಂದ ಈ ಸೆಕ್ಷುಯಲ್ ಹರಾಸ್ಮೆಂಟ್ ಅಂತಂದ್ರಕ್ಷಣ ಅವ್ರನ್ನ ಅತ್ಯಾಚಾರ ಮಾಡಲೇಬೇಕು ಅಂತಲ್ಲ, ಅವ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡೋಂಥದ್ದಿರ್ಬೋದು, ಆ ಥರದ್ದು ನಾನು ತುಂಬ ನನಗೆ ಬಂದಿದೆ ಎಷ್ಟೋ ಸಲ. ನಾನು ಕೂಡ ಅದನ್ನ ಕೇಳಿದ್ದೀನಿ, ಆದಷ್ಟು ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ದೀನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಜೊತೆಲಿರ್ತೀವಿ ಅಂದಿದ್ವಿ. ಎಷ್ಟೋ ಹೆಣ್ಮಕ್ಳುಗಳು ಕಾನೂನಿಗೆ ಮೊರೆ ಹೋಗಕ್ಕೆ ಇಷ್ಟಪಡಲ್ಲ, ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲಿ ಈಚೆ ಬರುತ್ತೆ ಅಂತನೋ, ಅಥವಾ ನಾನೆಲ್ಲ ಎಕ್ಸ್ಪೋಸ್ ಆಗ್ತೀನಿ ಅನ್ನೋದು, ಆ ತರದೆಲ್ಲ ಭಯದಿಂದ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಅಷ್ಟೇ, ಅವಾಗಿಂತಲ್ಲ ಈಗಲೂ ಎಷ್ಟೋ ಹೆಣ್ಮಕ್ಳಿಗೆ ಈಚೆ ಬರಲ್ಲ, ಹೆದರ್ಕೊಂಡು ಭಯದಿಂದ ಅವ್ರು ಮಾಡೋ ಅಂತ ಅತ್ಯಾಚಾರನ ಅನುಭವಿಸ್ಕೊಂಡು ನೋವು ಉಂಡ್ಕೊಂಡೇ ಇದ್ದಾರೆ ಇನ್ನೂನು. ಸೊ ಅಂತ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂತ ಕೆಲಸನ ನಾವು ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಅದು ನನಗೆ ಸಂಬಂಧ ಅಲ್ಲ ಅನ್ನೋದನ್ನ ಬಿಟ್ಟು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಆ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನ ನಾವು ಮಾಡಬೇಕಾದ್ರು ನಮ್ಮೆಲ್ಲರದು ಒಂದು ಕರ್ತವ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಖಂಡಿತ. ಈಗ ಮಮತಾ ಮ್ಯಾಮ್ ಅವರು ಹೇಳಿದ್ರು ಎಷ್ಟೋ ಜನ ಹೆಣ್ಮಕ್ಳು ಹೆದರ್ಕೊಂಡು ಮುಂದೆ ಬರೋದಿಲ್ಲ, ನಾನು ಬಹಳಷ್ಟು ನೋಡಿದ್ದೀನಿ. ಸೆಕ್ಷುವಲ್ ಆಗಿ ಅಂತಾನೇ ಅಲ್ಲ, ಮೆಂಟಲ್ ಹರಾಸ್ಮೆಂಟ್ ಕೂಡ ಅನುಭವಿಸ್ತಾ ಇರ್ತಾರೆ, ಅಂದ್ರೆ ಸೆಕ್ಷುವಲ್ ಮೆಂಟಲ್ ಹರಾಸ್ಮೆಂಟ್ ಅದು.
3: ಹೌದು.
0: ಸೊ ಆ ರೀತಿಯ ಮಾನಸಿಕ ತೊಂದರೆಗಳನ್ನು ಕೂಡ ಅನುಭವಿಸ್ತಿರ್ತಾರೆ ಅಂತ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
3: ಮುಖ್ಯವಾಗಿ ಇಲ್ಲಿ ದೌರ್ಜನ್ಯ ಮತ್ತೆ ಅದನ್ನ ಸಹಿಸ್ಕೊಂಡು

0: ಅಂಥದ್ದು. ಮತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತಂದ್ರೆ ಅವರಿಗೆ ಶಿಕ್ಷಣ ಇಲ್ಲದೇ ಇರುವಂಥದ್ದು. ಶೈಕ್ಷಣಿಕವಾಗಿ ಅವರಿಗೆ ಮನೆಯಲ್ಲಿ ಯಾರೂ ದೌರ್ಜನ್ಯದ ಬಗ್ಗೆ, ಮಹಿಳೆಯರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ಮಹಿಳೆಯರನ್ನ ಗೌರವಿಸೋದ್ರ ಬಗ್ಗೆ ಹೆಚ್ಚು ಹೇಳ್ಕೊಡಲ್ಲ. ಹೆಣ್ಣೆ ಆದ್ರೂ ಹೆಚ್ಚು ಹೇಳ್ಕೊಡೋ ಅಂಥದ್ದು ಕಡಿಮೆ. ಅದರಲ್ಲೂ ಈ ಪೋಷ್ ಆಕ್ಟ್ ಅಂತ ಅನ್ನೋಂಥದ್ದು ಅದೆಲ್ಲ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನನಗೇನು ಅಂತಂದರೆ ಅದು ಹೆಣ್ಮಗು ಆಗಿರಲಿ ಗಂಡು ಹುಡುಗ ಆಗಿರಲಿ, ಶಾಲೆಯಲ್ಲಿ ಒಬ್ಬ ಮಹಿಳೆಯನ್ನ ಗೌರವಿಸಬೇಕು. ಅದು ತಾಯಿಯಾಗಲಿ ಇನ್ನೊಂದಾಗಲಿ ವರ್ಕ್ ಪ್ಲೇಸ್ ಅಲ್ಲಾಗಲಿ ಗೌರವಿಸಬೇಕು ಅನ್ನೋವಂಥದ್ದು ಎಜುಕೇಷನ್ ಮುಖ್ಯವಾಗಿ ಕೊಡಬೇಕು. ಮತ್ತೆ ಈ ಥರದ್ದು ಏನಾದರೂ ಅಗೌರವವಾಗಿ ನಡ್ಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಂಥದ್ದೇನಾದರೂ ನಡೀತು ಅಂತಾದರೆ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಒಂದು ಕಾನೂನಿದೆ. ಆ ಕಾನೂನಿನ ಮೂಲಕ ಕ್ರಮ ತಗೊಳ್ತೀವಿ. ಮತ್ತೆ ಹೆಣ್ಮಕ್ಳಿಗೆ ಆ ಕಾನೂನಿನ ಮೊರೆ ಹೋಗಬೇಕು, ನೀವು ಎಜುಕೇಟ್ ಆಗಬೇಕು. ಇಂಥದ್ದೊಂದು ಕಡೆ ನಿಮ್ಮ ಸಮಸ್ಯೆ ಏನೇ ಇದ್ರೂ, ಅದು ಮಾನಸಿಕ ಸಮಸ್ಯೆ ಆಗ್ಬೋದು, ದೈಹಿಕ ಹಿಂಸೆ ಆಗ್ಬೋದು, ಎಲ್ಲವನ್ನು ಪರಿಹರಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಇದೆ ಅನ್ನುವಂಥ ಶಿಕ್ಷಣವನ್ನು ಕೊಡುವಂಥ ಒಂದು ವಾತಾವರಣವನ್ನ ನಾವು ಕಲ್ಪಿಸಿಕೊಡ್ಬೇಕು. ಹಾಗಾಗಿ ನಮ್ಮ ಹೈಯರ್ ಎಜುಕೇಷನ್ ಅಲ್ಲಿ ಆಗ್ಬೋದು, ಅಂದ್ರೆ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳು, ಅದಕ್ಕೆ ಯು ಜಿ ಸಿ ಏನ್ ಮಾಡ್ತು ಅಂತಂತಂದ್ರೆ 2013 ಅಲ್ಲಿ ಪೋಸ್ಟ್ ಬಂತು, ಬಟ್ ಯು ಜಿ ಸಿ 2015 ಅಲ್ಲಿ ಒಂದು ಆಕ್ಟ್ ತಂತು. ಅದರಲ್ಲಿ ಯು ಜಿ ಸಿ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಎಂಪ್ಲಾಯೀಸ್ ಅಂಡ್ ಸ್ಟೂಡೆಂಟ್ಸ್ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ 2015 ಅನ್ನುವಂತಹ ಒಂದು ಕಾನೂನನ್ನು ಅಂಗೀಕರಿಸ್ತು. ಅದರಲ್ಲಿ ಏನ್ ಹೇಳುತ್ತೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೇ ಸಣ್ಣದಾಗಿರ್ಬೋದು ಪುಟ್ಟದ್ದಾಗಿರ್ಬೋದು, ಎಷ್ಟೇ ಕಡಿಮೆ ವಿದ್ಯಾರ್ಥಿಗಳಿರುವಂಥದ್ದು, ಮಹಿಳೆ ಅಧ್ಯಾಪಕರು ಅಧ್ಯಾಪಕೇತರರು ಇರುವಂತಹ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡಬೇಕು. ಅದರಲ್ಲಿ ಮಹಿಳೆಯರನ್ನ ಎಜುಕೇಟ್ ಮಾಡಬೇಕು, ಏನು ದೌರ್ಜನ್ಯ ಅಂದ್ರೆ ಏನು, ಮಾನಸಿಕ ಹಿಂಸೆ ಅಂದ್ರೆ ಏನು, ದೈಹಿಕವಾಗಿ ಶೋಷಣೆ ಅಂದ್ರೆ ಏನು. ಸೊ ಹಾಗೆ ಅನ್ಸಿದ್ದೆ ಆದ್ರೆ, ನಿಮ್ಗೆ ತೊಂದರೆ ಆಗಿದ್ದೆ ಆದ್ರೆ, ತೊಂದರೆ ಅಂದ್ರೇನು ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತಿಲ್ಲ,
1: ಹೌದು
0: ವರ್ಕ್ ಪ್ಲೇಸಲ್ಲಿ ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಇದನ್ನ ತೊಂದರೆ ಅಂತ ಅನ್ಕೊಳ್ಬೇಕು ಅನ್ನೋದು ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಸೊ ಅದನ್ನೆಲ್ಲವನ್ನು ನಾವು ಸೆಮಿನಾರ್ ಆರ್ಗನೈಸ್ ಮಾಡೋದ್ರಿಂದ, ವರ್ಕ್ಶಾಪ್ ಆರ್ಗನೈಸ್ ಮಾಡೋದ್ರಿಂದ, ಓರಿಯೆಂಟೇಷನ್ ಮಾಡೋದ್ರಿಂದ, ಅಂದ್ರೆ ಅದು ಅವರಲ್ಲಿ ಶಿಕ್ಷಣವನ್ನ ತುಂಬಬೇಕು ಅನ್ನೋದು. ಮತ್ತೆ ಇದ್ರ ಬಗ್ಗೆ ಸೆನ್ಸಿಟೈಸ್ ಮಾಡಬೇಕು, ಮುಖ್ಯವಾಗಿ ಅವರನ್ನ
1: ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು ಸೂಕ್ಷ್ಮತೆಗಳನ್ನ.
0: ಇದು ಕೆಟ್ಟ ಪದ, ಕೆಟ್ಟ ದೃಷ್ಟಿ.
1: ಹೌದು,
0: ಸಣ್ಣ ಮಕ್ಕಳು ಶಾಲೆಯಲ್ಲಿ ಸಣ್ಣ ಮಕ್ಕಳು ಇರ್ತವೆ. ಓಕೆ, ಕೆಟ್ಟ ಬ್ಯಾಡ್ ಟಚ್, ಕೆಟ್ಟ ಮುಟ್ಟುವಿಕೆ ಅನ್ನುವಂಥದ್ದು ಅಥವಾ ಇದೆಲ್ಲ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಸೊ ಅದನ್ನ ಹೇಳ್ಬೇಕು ನಾವು, ಶಿಕ್ಷಕರೇ ಅದನ್ನೆಲ್ಲ ಹೇಳ್ಬೇಕು, ಅಮ್ಮ ಹೇಳ್ಕೊಡಲ್ಲ ಎಷ್ಟೋ ಸಂದರ್ಭದಲ್ಲಿ.
1: ಹೌದು,
0: ಸೊ ನಾವೇ ಹೇಳ್ಕೊಡ್ತೀವಿ. ಸೊ ಕಾಲೇಜಲ್ಲಾಗ್ಬೋದು, ಶಾಲೆಗಳಲ್ಲಾಗ್ಬೋದು, ಸೊ ಇದು ಕೆಟ್ಟ ದೃಷ್ಟಿ, ಇದು ಕೆಟ್ಟ ಮುಟ್ಟುವಿಕೆ, ಮತ್ತೆ ಇದು ದೌರ್ಜನ್ಯ. ಇನ್ನು ಅಂಥದನ್ನ ಈ ತರ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡೋದರ ಮುಖಾಂತರ ನಾವು ಹೇಳ್ಕೊಡ್ಬೇಕು. ಹಾಗೇನೆ ಇಂಟರ್ನಲ್ ಕಮಿಟಿ ಅಂತನೂ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ, ಬರೇ ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಅಂದ್ರೆ ಉದ್ಯೋಗಿಗಳಿಗಷ್ಟೇ ಸೀಮಿತ ಆಗಿಲ್ಲ, ಇದು ಮುಖ್ಯವಾಗಿ ವಿದ್ಯಾರ್ಥಿನಿಯರು ಕೂಡ, ಅಂದ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದಕ್ಕೆ ಒಳಪಡ್ತಾರೆ. ಸೊ ಅವರಿಗೇನೇ ತೊಂದರೆ ಆದ್ರೂ, ನಾವು ಇವತ್ತು ತುಂಬಾ ಕೇಳ್ತಾ ಇದೀವಿ ಅಧ್ಯಾಪಕರಿಂದಲೇ ಶೋಷಣೆ ಅಂತ ಅನ್ನೋದು. ಸೊ ವಿದ್ಯಾರ್ಥಿಗಳು ಕೂಡ ಇಂಟರ್ನಲ್ ಕಮಿಟಿ ಅಂತ ಒಂದಿರುತ್ತೆ, ಅಲ್ಲಿ ಹೋಗಿ ದೂರನ್ನ ದಾಖಲಿಸಬಹುದು. ಈವನ್ ಮಹಿಳೆಯರೇ ತೊಂದರೆ ಕೊಡ್ತಿದ್ರು ಕೂಡ ದೂರನ್ನ ದಾಖಲಿಸಬಹುದು.
1: ಅಂದ್ರೆ ಅದು ಜನರಲ್ ಆಕ್ಟಿಗೆ ಬರುತ್ತೆ. ಪಾಶ್ ಆಕ್ಟ್ ಅಲ್ಲಿ ಕನ್ಸಿಡರ್ ಆಗುವಂತದ್ದು ಗಂಡು ಮಕ್ಕಳಿಂದ ಹೆಣ್ಮಕ್ಕಳಿಗೆ
0: ಸೋ ಇದ್ರ ಬಗ್ಗೆ ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನ ವಿದ್ಯಾರ್ಥಿಯರಿಗೂ ಅನ್ವಯಿಸುತ್ತೆ, ವಿದ್ಯಾರ್ಥಿನಿಯರು ಪುರುಷ ಯಾವುದೇ ರೀತಿಲಿ, ಅದು ಸಹ ವಿದ್ಯಾರ್ಥಿ ಆಗಿರ್ಬೋದು, ಅಧ್ಯಾಪಕರಾಗ್ಬಹುದು, ಪ್ರಿನ್ಸಿಪಾಲ್ರಿಂದ ಆಗಿರ್ಬೋದು, ಯಾರಿಂದ ಆದ್ರೂ ದೂರನ್ನ ಆ ಒಂದು ಇಂಟರ್ನಲ್ ಕಮಿಟಿಗೆ ಕೊಡಬಹುದು. ಆಕೆ ಯಾವ ರೀತಿಯ ಸ್ವರೂಪದ್ದು ತೊಂದರೆಯನ್ನ ಫೇಸ್ ಮಾಡಿದ್ದಾಳೆ ಅನ್ನುವಂತ ಸಂಪೂರ್ಣ ವಿವರವನ್ನ ಲಿಖಿತವಾಗಿ ದಾಖಲಿಸುವುದರ ಮೂಲಕ ಆಕೆ ಕಂಪ್ಲೇಂಟ್ ಕೊಡಬಹುದು. ಆಗ್ಬೋದು ಅನ್ನುವಂತ ಇದನ್ನ ಯು ಜಿ ಸಿ ಇದ್ ಮಾಡ್ಕೊಳ್ತು. ಹಾಗೇನೆ AICTE ಕೂಡ ಅಂದ್ರೆ ತಾಂತ್ರಿಕ ವಿದ್ಯಾ ಸಂಸ್ಥೆಗಳಲ್ಲೂ ಕೂಡ ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ಶಾಲೆಗಳಲ್ಲಿ 2013 ಇಂದನೇ ಈ ಆಕ್ಟ್
1: ಜಾರಿಗೆ ಬಂದಿದೆ. ಖಂಡಿತ ಈ ಒಂದು ಸಮಸ್ಯೆಗಳ ಬಗ್ಗೆ ಮತ್ತೆ ನಿಮ್ ಹತ್ರ ಮಾತಾಡ್ತೀನಿ. ಈಗ ನೀವು ಹೇಳಿದ ಕಮಿಟಿ ಇದೆಯಲ್ಲ, ಸೊ ಅದ್ರ ಬಗ್ಗೆ ನಮ್ಮ ವಕೀಲರ ಹತ್ರ ಕೇಳ್ಬಿಡೋಣ.
2: ಖಂಡಿತ ಸಹನ, ಇಬ್ರು ಮಾಲಿನಿ ಮ್ಯಾಮ್ ಮತ್ತೆ ಮಮತಾ ಮ್ಯಾಮ್ ಮಾತಾಡ್ಬೇಕಾದ್ರೆ, ಫಸ್ಟ್ ವಿಷಯ ಮಾಲಿನಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಹೆಣ್ಮಗು ಆದ್ರೂ ಕೋರ್ಟ್ ಮೆಟ್ಟಿಲೇರಕ್ ಭಯ ಪಡ್ತಾರೆ ಈ ತರ ವಿಷಯ, ಅಥವಾ ಪೊಲೀಸ್ ಸ್ಟೇಷನ್ ಆಗಿರ್ಲಿ. ಅದಕ್ಕೋಸ್ಕರನೇ ಈ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅವ್ರ ಇಂಟರ್ನಲ್ ಕಮಿಟಿ ಅನ್ನೋದನ್ನ ಮಾಡಿರೋದು. ಇಂಟರ್ನಲ್ ಕಮಿಟಿಲಿ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ 4 ಮೆಂಬರ್ಸ್ ನ ದೇ ವಿಲ್ ಅಪಾಯಿಂಟ್ ಆಸ್ ಇಂಟರ್ನಲ್ ಕಮಿಟಿ ಮೆಂಬರ್ಸ್. ಇಬ್ರು ವಿತ್ ಇನ್ ದ ಇನ್ಸ್ಟಿಟ್ಯೂಷನ್ ಇರ್ತಾರೆ, ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ಸ್ ಆಗೂ ಇರ್ತಾರೆ. ಸೊ ಅದು ಅಡ್ವೊಕೇಟ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ಸ್ ಆಗಿರಬಹುದು. ಇದ್ರ ಈ ತರ ವಿಷಯಗಳ ಬಗ್ಗೆ ಸೆನ್ಸಿಟಿವ್ ಇರುವಂತವರು, ಎಕ್ಸ್ಪೀರಿಯನ್ಸ್ ಇರುವಂತವ್ರನ್ನ ಮೆಂಬರ್
1: ಮಾಡಿ.
2: ಮುಖ್ಯವಾದ ಅಂಶ ನಾವು ನೆನ್ಪಿಟ್ಕೋಬೇಕಾಗಿರೋದು, ಜನಕ್ಕೆ ಗೊತ್ತಾಗ್ಬೇಕಾಗಿರೋದು ಏನು ಅಂತಂದ್ರೆ, ಈ ತರದ ಕಂಪ್ಲೇಂಟ್ಸ್ ಬಂದ್ರೆ ದೇ ಆರ್ ವೆರಿ ಮಚ್ ಕಾನ್ಫಿಡೆನ್ಶಿಯಲ್. ಸೊ ಅದನ್ನ ಅಲ್ಲಿ ಆ ಒಂದು ಸರ್ಕಲ್ ಇಂದ ಆಚೆ ಆ ವಿಷಯಗಳು ಹೋಗೋ ಆಗಿಲ್ಲ. ಅವ್ರ ಮ್ಯಾಮ್ ಹೇಳ್ತಾ ಏನಂದ್ರು, ಕೋರ್ಟಿಗೆ ಹೋದ್ರೆ ನನ್ನ ಫ್ಯಾಮಿಲಿ ವಿಷಯ ಏನಾದ್ರು ಆಚೆ ಬರ್ಬೋದೇನೋ, ಅಥವಾ ಜನರಿಗೆ ಅದೊಂದು ಹಿಂಜರಿಕೆ ಇರುತ್ತೆ ಹೇಗೆ ಅದನ್ನ ಮುಂತೊಗೊಂಡು ಹೋಗೋದು ಅಂತ. ಸೊ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಇಂಟರ್ನಲ್ ಕಮಿಟಿಗೆ ಒಂದು ಲಿಖಿತವಾದ ಕಂಪ್ಲೇಂಟ್ ಅನ್ನ ಬರೆದು ಕೊಟ್ರೆ ಅದು ಗೌಪ್ಯತೆಯನ್ನ ಕಾಪಾಡಲೇಬೇಕಾಗತ್ತೆ ಆ ಕಮಿಟಿ ಮೆಂಬರ್ಸ್ ವಿತ್ ಇನ್ ದ ಫೋರ್ ವಾಲ್ಸ್ ಏನಿರುತ್ತೆ ಅಷ್ಟೇ. ಸೊ ಇಂಟರ್ನಲ್ ಕಮಿಟಿಗೆ ಅವರು ಯಾವುದೇ ಲಿಖಿತವಾದ ಒಂದು ಲೆಟರ್ ಅನ್ನ ಕೊಟ್ರೆ, ಅದರಲ್ಲೂ ಏನು ಅಂತಂದ್ರೆ, ಸುಮಾರು ಸತಿ ಹಿಂಸೆಗೆ ಒಳಗಾದಂತಹ ಮಹಿಳೆ ಅಥವಾ ಹುಡುಗಿ ಲೆಟರ್ ಕೊಡುವಂತಹ ಅಥವಾ ಬರೆಯುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು. ಅಂತಹ ಸಮಯದಲ್ಲಿ ಆ ವಿಷಯ ಗೊತ್ತಿರುವ ಬೇರೆ ಯಾರಾದ್ರೂ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಕೂಡ ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಡ್ಬೋದು. ಒಂದು ಮುಖ್ಯವಾದದ್ದು, ರಿಟರ್ನ್ ಆಗಿ ಕೊಡಬೇಕು, ಅದು ಲಿಖಿತವಾಗೇ ಇರಬೇಕು ಕಂಪ್ಲೇಂಟ್, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ. ಇನ್ನೊಂದು, ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತಾರೆ. ಇದಾದ ನಂತರ ಅವರಿಗೆ ಕಂಪ್ಲೇಂಟ್ ಬಂದ ನಂತರ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರಿಗೆ ನೋಟಿಸ್ ಹೋಗುತ್ತೆ, ಹೀಗೆ ಕೊಟ್ಟಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಅವರು ಲಿಖಿತವಾಗಿ ಅದನ್ನ ಕಳಿಸಿ ಆಮೇಲೆ ಒಂದು ಇನ್ಕ್ವೈರಿ ನಡೆಯುತ್ತೆ. ವಿತ್ ಇನ್ ದ ಕಮಿಟಿ ಇನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲಾಗುತ್ತೆ. ಸೊ ಇದು ಹೆದರ್ಕೋಬೇಕಾಗಿಲ್ಲ, ಹೊರಗಡೆ ಹೋಗುತ್ತೇನೋ ಈ ವಿಷಯ ಅನ್ನೋದು, ಅಥವಾ ನನಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೂ ಇರೋದು ಬೇಡ. ಯಾಕಂದ್ರೆ ವಿತ್ ಇನ್ ದ ಕಮಿಟಿನೇ ಇದು ಇರೋದ್ರಿಂದ ಎಷ್ಟು ಮಟ್ಟಿಗೆ ಅಂತಂದ್ರೆ, ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೆ ಯಾವುದೇ ಸಿವಿಲ್ ಕೋರ್ಟಿನ ಯಾವ ರೈಟ್ ಸಿವಿಲ್ ಕೋರ್ಟಿಗಿರುತ್ತೆ ಅದೇ ರೈಟ್ಸ್ ಪಾಶ್ ಆಕ್ಟ್ ಅಂಡರ್ ಇಂಟರ್ನಲ್ ಕಮಿಟಿಗೂ ಇರುತ್ತೆ. ಸೊ ಅವರು ಪನಿಷ್ಮೆಂಟ್ ಯಾವ ತರ ಅಂದ್ರೆ ಯಾವ ಲೆವೆಲ್ಲಿನ ಹರಾಸ್ಮೆಂಟ್ ಆಗಿದೆ ಅನ್ನೋದ್ರ ಮೂಲಕ ಅದನ್ನ ಕಂಡು ಹಿಡ್ಕೊಂಡು ಏನ್ ಪನಿಷ್ಮೆಂಟ್ ಕೊಡಬಹುದು ಅದಕ್ಕೆ ಅದನ್ನ ನೋಡಿ ಕೊಡಲಾಗುತ್ತೆ, ಹೇಗೆ ಅದನ್ನ ಬಗೆಹರಿಸ್ಕೋಬಹುದು. ಅದರಲ್ಲೂ ಒಂದು ಕನ್ಸಿಲಿಯೇಷನ್ ಆರ್ ಮೀಡಿಯೇಷನ್ಗೂ ಇಫ್ ಬೋತ್ ದ ಪಾರ್ಟೀಸ್ ಆರ್ ವಿಲ್ಲಿಂಗ್ ಚಾನ್ಸಸ್ ಇದೆ. ಕೂತು ಮಾತಾಡಿ ಬಗೆಹರಿಸ್ಕೊಳ್ಳುವ ಸಾಧ್ಯತೆ ಕೆಲವೊಂದ್ ಕಡೆ ಇದ್ದಾಗ ಅದು ಮಾಡುವ ಸಾಧ್ಯತೆ ಇರುತ್ತೆ.
1: ಓಕೆ, ಸೊ ಇದು ನೀವು ಹೇಳ್ತಾ ಇರುವಂತದ್ದು ಎಲ್ಲ ಪ್ರತಿಯೊಂದು ಸಂಸ್ಥೆಗಳಿಗೂ ಅನ್ವಯ ಆಗುತ್ತಾ?
2: ಖಂಡಿತ ಆಗುತ್ತೆ.
1: ಅಲ್ಲಿ ಹೆಣ್ಮಕ್ಳು ಇಷ್ಟು ಜನ ಇರಬೇಕು ಅಥವಾ ಇಷ್ಟು ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ಅಥವಾ ಕಡಿಮೆ ಇದ್ರೆ ಅಪ್ಲೈ ಆಗಲ್ಲ, ಆ ಥರ ಏನಾದ್ರು ಇದೆಯಾ?
2: ಮೇಡಮ್ ಅವರೇ ಮುಂಚೆ ಹೇಳಿದಾಗೆ ಎಲ್ಲಿ ಯಾವುದೇ ಆರ್ಗನೈಸೇಷನ್ ಅಲ್ಲಿ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ರೆ ಆಗುತ್ತೆ. ಹಂಗಂತ 10 ಜನಕ್ಕಿಂತ ಕಮ್ಮಿ ಇದ್ರೆ ಹಾಗಿದ್ರೆ ತಗೊಳ್ಳೋದೇ ಇಲ್ವಾ, ಅವಾಗ ಏನ್ ಮಾಡ್ಬೇಕಾಗತ್ತೆ? ಇಲ್ಲ, ಖಂಡಿತ 10 ಜನಕ್ಕಿಂತ ಕಮ್ಮಿ ಇದ್ರೂ ನೀವು ಆ ಆರ್ಗನೈಸೇಷನ್ ಹೆಡ್ ಯಾರಿರ್ತಾರೆ ಅವರಿಗೆ ಆ ತರ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬಹುದು, ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಾವ್ ಇದನ್ನ ತಗೊಳ್ಳಲ್ಲ, ನಮ್ಮಲ್ಲಿ ಕಮಿಟಿ ಇಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ, ಹೇಳಬಾರ್ದು,
1: ಹೇಳೋ ಹಾಗೂ ಇಲ್ಲ. ಅದಕ್ಕೆ ಏನ್ ಬೇಕೋ ಆ ಒಂದು ಆಕ್ಷನ್ ಅನ್ನ ತಗೊಂಡೇ ತಗೊಳ್ತಾರೆ ಯಾವುದೇ ಆರ್ಗನೈಸೇಷನ್ ಆದ್ರೂ.
2: ಖಂಡಿತ.
1: ಓಕೆ, ಸೊ ಇವಾಗ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ
2: ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ವರ್ಕ್ ಪ್ಲೇಸ್, ಇಫ್ ಇಟ್ ಇಸ್ ಕನ್ಸಿಡರ್ಡ್ ವರ್ಕ್ ಪ್ಲೇಸ್, ಹೌದು ಮಾಡ್ಲೇ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನೀವು ಅಸಂಘಟಿತ ವಲಯದಲ್ಲಿಯಾದರೂ ಕೆಲಸಗಾರರು, ಫ್ಯಾಕ್ಟ್ರಿಗಳಲ್ಲಿ ಇದ್ದೇ ಇರುತ್ತೆ, ವರ್ಕ್ ಪ್ಲೇಸ್ ಅಂತ ಫ್ಯಾಕ್ಟ್ರಿ ಕನ್ಸಿಡರ್ ಆಗುತ್ತೆ. ಸೊ ಅದರಲ್ಲಿ ಪಾಶ್ ಕಮಿಟಿ ಇರಲೇಬೇಕು. ಇನ್ನೊಂದು, ಅವ್ರು ಹೇಳ್ದಾಗೆ ಬರೀ ವರ್ಕ್ ಪ್ಲೇಸ್ ಅಂದ್ರೆ ಈಗ ಬಿಲ್ಡಿಂಗ್ ಒಳಗಡೆನ ಹಾಗಲ್ಲ, ಅಕಸ್ಮಾತ್ ಅವರು ಟ್ರಾವೆಲ್ ಮಾಡ್ತಿದ್ರೆ ಕೆಲಸದ ಇದರಿಂದ ಡ್ರೈವರ್ಸ್ ಇರ್ತಾರೆ,
1: ಹೌದು.
2: ಸೊ ಅಂತ ಸಂದರ್ಭದಲ್ಲೂ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ಪಾಶ್ ಆಕ್ಟ್. ಸೊ ಈವನ್ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಅವರಿಗೆ ಒಂದು ಕಮಿಟಿ ಇದ್ದೇ ಇರುತ್ತಲ್ವ, ಈಗ ಯಾರು ಕೆಲಸ ಕೊಟ್ಟಿರ್ತಾರೆ ಅವರಿಗೆ ಅವರಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಈಗ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಕೆಲಸ ಕೊಡಕ್ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ, ಸೊ ಅವರಿಗೆ ಒಂದು ಟೀಮ್ ಅಂತ ಇರುತ್ತೆ, ಅವರೊಂದು ಹೆಡ್ ಅಂತ ಇದ್ದೇ ಇರ್ತಾರೆ. ಸೊ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಅವರು ಬರ್ದು ಕೊಡ್ಬೋದು. ಕಷ್ಟ ಹೌದು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇವತ್ತಿಗೂ, ಬಿಕಾಸ್ ಎಜುಕೇಶನ್ ಇಲ್ಲದೆ ಹೋದ ಕಾರಣಕ್ಕೆ ಅವರು ಲಿಖಿತವಾಗಿ ಕೊಡಿ ನೀವು ಅಂತ ಕೇಳಿದ್ರೆ ಹೇಗೆ ಬರೆಯೋದು ಹೇಗೆ? ಸೊ ಅಂತ ಸಂದರ್ಭದಲ್ಲಿ ಯಾರ್ದಾರು ಸಹಾಯವನ್ನ ಕೂಡ ಅವರು ತಗೋಬಹುದು.
1: ಓಕೆ, ಖಂಡಿತ ಸಿರಿ ಅವರೇ. ಈಗ ಮಾಲಿನಿ

0: ನೀವು ಹೇಳಿದ್ರಿ ಹಿಂಜರಿತಾರೆ ಅಂತ. ಈಗ ಅವರು ಎಜುಕೇಷನ್ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು. ಸೊ ಇಂಟರ್ನಲ್ ಕಮಿಟಿಯ ಬಗ್ಗೆ ಈವನ್ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿದ್ರು. ಸೊ ನಿಮ್ಮ ಒಂದು ಅನುಭವದಲ್ಲಿ ಎಷ್ಟು ಜನರನ್ನ ನೀವು ಈ ಒಂದು ಸಮಸ್ಯೆಯಿಂದ ಪಾರ್ ಮಾಡಿರಬಹುದು ಅಥವಾ ಸಹಾಯ ಮಾಡಿರಬಹುದು, ಯಾವ ರೀತಿ ನಿಮ್ಮ ಕಡೆಯಿಂದ ಅವರಿಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಿ.
1: ಓಕೆ, ಸಿರಿ ಅವ್ರು ಹೇಳ್ದಂಗೆ ಅಸಂಘಟಿತ ಯಾರು ಪೋಷ್ ಇದಕ್ಕೆ ಒಳಪಟ್ಟಿರ್ತಾರೆ ಅಂತವ್ರಿಗೆ ಯಾವುದೇ ಇಂಟರ್ನಲ್ ಕಮಿಟಿ ಇರೋದಿಲ್ಲ. ಸೊ ಅವ್ರೇನ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಬರಲೇಬೇಕು ಈಚೆಗೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೈಸೂರು ಬ್ಯೂಟಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಸೊ ಅಲ್ಲಿ ಸುಮಾರು ಒಂದು 200-250 ಜನ ಲೇಡೀಸ್ ಇದ್ದಾರೆ. ಅವರು ಯಾವ್ದಾದ್ರು ಒಂದು ವಿಚಾರಕ್ಕೆ ನನಗೆ ಸಹಾಯ ಬೇಕು ಅಂತಂದ ಕಾಲ್ ಮಾಡ್ತಾನೆ ಇರ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್, ಮೊದ್ಲಾಗಿದ್ರೆ ಏನ್ ಮಾಡ್ತಿದ್ರು, ಗೊತ್ತಿರೋ ಅಂತವ್ರನ್ನ ಬ್ಯೂಟಿಷಿಯನ್ಸ್ನ ಮನೆಗೆ ಕರ್ಸ್ಕೊಳ್ತಾ ಇದ್ರು. ಯಾರು ಪಾರ್ಲರ್ಗೆ ಹೋಗಕ್ಕಾಗಲ್ಲ ಅಂತವ್ರು ಮನೆಗೆ ಕರ್ಸ್ಕೊಳ್ತಾ ಇದ್ರು. ಸೊ ಅಂತ ಹೆಣ್ಮಕ್ಳ ಮೇಲೆ ಕೂಡ ದೌರ್ಜನ್ಯ ಆಗಿರೋದನ್ನ ನನ್ನ ಗಮನಕ್ಕೆ ಬಂದಿದೆ. ಸೊ ನಾನು ಅವ್ರಿಗೆ ಫಸ್ಟು ಅವ್ರಿಗೆ ಹೇಳ್ತಾ ಇದ್ದೆ, ಮಾನಸಿಕವಾಗಿ ಎಲ್ಲದಕ್ಕೂ ಮುಖ್ಯ ಧೈರ್ಯ. ಹೆಣ್ಮಕ್ಳಿಗೆ ಧೈರ್ಯ ಅನ್ನೋದಿತ್ತು ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಅವರಿಗೆ ಹೇಳ್ದೆ, ನೀವು ಇವತ್ತು ಎದುರುಕೊಂಡು ಕೂತ್ಕೊಂಡ್ರೆ ನಾಳೆ ಇನ್ನೊಬ್ರು ಮನೆಗೆ ಹೋಗ್ತೀರಾ, ಅದನ್ನೇ ಫೇಸ್ ಮಾಡ್ಬೇಕಾಗತ್ತೆ.
0: ನಿಜ,
1: ದಯವಿಟ್ಟು ಮಾಡ್ಬೇಡಿ. ಅದು ಅಲ್ದಲೆ ನೀವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಆ ವ್ಯಕ್ತಿಗೆ. ಅದೇ ತರ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ. ನಾವು ಎಲ್ಲರೂ ಸಮಾನವಾಗಿ ಬದುಕ್ತಾ ಇದ್ದೀವಿ, ಅದೇ ತರ ಸಮಾನವಾಗಿ ಗೌರವ ಕೊಡ ಅನ್ನೋ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಬೆಂಬಲ ಕೊಡ ಅಂತ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಮುಖ್ಯ. ಈ ಎನ್ ಜಿ ಒಗಳಿರ್ಬೋದು, ಸಾಮಾಜಿಕ ಕಾರ್ಯಕರ್ತ, ಆ ಸಾಮಾಜಿಕ ಕಾರ್ಯಕರ್ತರುಗಳಿಗೆ ಬೆಂಬಲ ಬೇಕಿವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
0: ಏನಕ್ಕೆ
1: ಇಲ್ಲ, ಸಾಮಾಜಿಕ ಕಾರ್ಯಕರ್ತರು ತುಂಬಾ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿನಲ್ಲೂ. ಏ ಅವ್ರು ಏನಕ್ ಬರ್ಬೇಕು, ಇವ್ರು ಏನಕ್ ಬರ್ಬೇಕು, ಅವರಿಗೆ ಕೆಲಸ ಇಲ್ಲ ಮಾಡಕ್ಕೆ, ಅದಕ್ಕೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಬರುತ್ತೆ. ಹೆಲ್ಪ್ ಮಾಡಕ್ ಹೋಗೋದು ತಪ್ಪು ಇವತ್ತಿನ ಕಾಲದಲ್ಲಿ. ಆ ತರ ಪರಿಸ್ಥಿತಿಗಳನ್ನ ಫೇಸ್ ಮಾಡಿದೀವಿ ನಾವು. ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಜನಕ್ಕೆ ನ್ಯಾಯ ಸಿಕ್ಕಿದೆ ಅಲ್ವಾ? ಒಂದೊಂದ್ಸಲಿ ರಾತ್ರಿ 12 ಗಂಟೆಗೆ ನನ್ನ ಮನೆ ಬಾಗ್ಲಿಗೆ ಬಂದ್ಬಿಟ್ಟು ಯಾರೋ ಒಬ್ರು ಲೇಡಿ, ಪಾಪ ಅವ್ರ ಹೆಸರು ಹೇಳೋದ್ ಬೇಡ, ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಲೇಡಿ ರಾತ್ರಿ 12 ಗಂಟೆಗೆ ನನಗೆ ಕಾಲ್ ಮಾಡಿದ್ರು, ಮೇಡಮ್ ನಾನು ಬರಬೇಕು. ಅಯ್ಯೋ ನಾನು ಇಲ್ಲಪ್ಪ, ಇಷ್ಟೊತ್ತಲ್ಲಿ ಬೇಡ, ಬೆಳಗ್ಗೆ ಬಾ. ಇಲ್ಲ ಇಲ್ಲ, ನಾನು ಅರ್ಜೆಂಟ್ ಬರಬೇಕು ಅಂತಂದ್ರು. ಸೊ ಬಾಮ್ಮ ಅಂತಂದೆ. ಬಂದ್ರು ಅವ್ರ ತಾಯಿ ಕರ್ಕೊಂಡು. ಬಂದಾಗ ನನಗೆ ಈ ಥರದ್ದೆಲ್ಲ ಆಗ್ತಾ ಇದೆ ಮೇಡಮ್ ಅಂತ ಅಳ್ತಾ ಇದ್ದಾಳೆ. ಸುಯಿಸೈಡ್ ಮಾಡ್ಕೊಳ್ಳೋ ಮೆಂಟಾಲಿಟಿ ಹೋಗ್ಬಿಟ್ಟಿದ್ದಾಳ ಅವಳಾಗ.
0: ಏನಾಗಿತ್ತು?
1: ಸೆಕ್ಷುಯಲ್ ಹರಾಸ್ಮೆಂಟ್ ವರ್ಕ್ ಪ್ಲೇಸ್ ಅಲ್ಲಿ. ಆ ತರ ನನಗೆ ಎದುರಿಸ್ತಾ ಇದ್ದಾರೆ, ಕೆಲಸ ಕಳ್ಕೊಳ್ಳೋಂತ ಪರಿಸ್ಥಿತಿ ನನಗೆ. ಆಮೇಲೆ ನಾನು ಅದನ್ನ ಹುಡುಗಿಗೆ ಮಾರಲಕ್ಕೆ ಸಪೋರ್ಟ್ ಕೊಟ್ಟು, ಈ ಸುಯಿಸೈಡ್ ಮಾಡ್ಕೊಳ್ಳೋದ್ರಿಂದ ಏನೂ ಲಾಭ ಇಲ್ಲ, ಆಯ್ತಾ? ನೀವು ಇವತ್ತು ಸುಯಿಸೈಡ್ ಮಾಡಿ, ನಿಮ್ಮಂತ ಹೆಣ್ಮಕ್ಳು ಇನ್ನೂ 10 ಜನ ಸುಯಿಸೈಡ್ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನೀವು ಫೇಸ್ ಮಾಡಿ, ನಾವು ಇರ್ತೀವಿ ನಿಮ್ಮ ಜೊತೆ ಅಂತೇಳಿ. ಮಾರನೇ ದಿವಸ ಅವ್ರದ್ದು ನಂಬರ್ ತಗೊಂಡೆ ನಾನು, ಆ ವ್ಯಕ್ತಿದು ನಂಬರ್ ತಗೊಂಡು ಮಾತಾಡಿದೆ. ಅವರು, ಇಲ್ಲ ಮೇಡಮ್ ನಾನು ಇನ್ಮೇಲೆ ಆ ಥರದ್ದೆಲ್ಲ ಮಾಡಲ್ಲ, ತಪ್ಪಾಯ್ತು ಅಂತಂದ್ರು. ತಪ್ಪಾಯ್ತು, ನೀವು ಲಿಖಿತದಲ್ಲಿ ಕೊಡಬೇಕು ಅಂದೆ ನಾನು. ನನಗೆ ರೈಟಿಂಗಲ್ಲಿ ಕೊಡಬೇಕು, ಯಾಕೆ ಅಂತಂದ್ರೆ ನಾಳೆ ನಿಮ್ಮ ಮೇಲೆ ಇದೇ ಥರ ಇನ್ನೂ ಒಂದು ಬರ್ಬೋದು. ಸೊ ಯು ಹ್ಯಾವ್ ಟು ರೆಡಿ ಟು ಫೇಸ್ ಅಂತ. ಇಲ್ಲ ಅಂತಂದ್ರೆ ಬನ್ನಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಅವ್ರ ಪರವಾಗಿ ನಾನು ಬರ್ತೀನಿ ಅಂತ ಅವರು ಎದುರುಕೊಂಡ್ರು. ಇಲ್ಲ
0: ಈಗ
1: ಬರಲ್ಲ.
0: ನೀವು ಮಹಿಳಾ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಬೇಕು ಅಂತ ಹೇಳಿದ್ರೆ, ಈಗ ಈ ತರ ಸಮಸ್ಯೆ ಆದಾಗ ನಿಮ್ಮ ಹತ್ರ ಅವರು ಬರಬೇಕು ಅಂತ ಅಂದ್ರೆ ಹೇಗೆ, ಅವ್ರು ಯಾವ ರೀತಿ ನಿಮ್ಮನ್ನ ತಲುಪಬೇಕು, ನಿಮ್ಮ ಒಂದು ಪ್ರೋಸೆಸ್ ಯಾವ ತರ ಇರುತ್ತೆ ಅವ್ರಿಗೆ ನ್ಯಾಯ ಕೊಡ್ಸೋದ್ರ ಕಡೆ?
1: ಇಲ್ಲ, ಈಗ ನನ್ನ ಹತ್ರನೇ ಬರಬೇಕು ಅಂತಿಲ್ಲ, ನಂತರ ಸಾಮಾಜಿಕ ಕಾರ್ಯಕರ್ತರು ತುಂಬಾ ಜನ ಇರ್ತಾರೆ, ಸೊಸೈಟಿಗೆ ಹೆಲ್ಪ್ ಮಾಡೋಂಥವ್ರು. ಈಗ ನಾನು ಗೊತ್ತಿದ್ರಿಂದ ಅವ್ರು ಬಂದರು, ಇವರಿಂದ ನಮಗೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತಂತ ಆ ಗುರುತಿಸೋದೇ ಒಂದು ಕಷ್ಟ. ಈಗಿನ ಪರಿಸ್ಥಿತಿ ಹಂಗಿದೆ. ಸೊ ಅಂತ ಗುರುತಿಸಿದಂಥ ಪಕ್ಷದಲ್ಲಿ ನಾವೇನ್ ಮಾಡಬೇಕು, ಕಾನೂನುವಾಗಿ ಹೋರಾಟ ಮಾಡಲೇಬೇಕು, ಹೋಗ್ಲೇಬೇಕು ಪೊಲೀಸ್ ಸ್ಟೇಷನ್ಗಳಿಗೆ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತಾ ಅದು ನಮಗೆ ತುಂಬಾ ಮುಖ್ಯ.
0: ಖಂಡಿತ ಮಾಲಿನ್ ಮ್ಯಾಮ್, ಇವಾಗ ಮಮತಾ ಮ್ಯಾಮ್ ನೀವು ಹೇಳ್ತಾ ಇದ್ರಿ, ಸೊ ವಿದ್ಯಾರ್ಥಿಗಳಿಗೆ ಅರಿವಿರಬೇಕು, ಶಿಕ್ಷಣ ಇರಬೇಕು. ಸೊ ಈಗ ಅವ್ರು ಹೇಳ್ದಾಗೆ ಆ ರೀತಿ ಅವ್ರಿಗಾದಾಗ ಅವರು ಸ್ಪಾಟ್ ಅಲ್ಲೇ ಅವರನ್ನ ಕರೆದು ಏನಕ್ಕೆ ಹಾಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ಆ ಒಂದು ಧೈರ್ಯ ಬೇಕು. ಸೊ ಆ ಒಂದು ಧೈರ್ಯವನ್ನ ನಾವು ವಿದ್ಯಾರ್ಥಿಗಳಿಗೆ ಸಣ್ಣ ವಯಸ್ಸಿಂದನೇ ಧೈರ್ಯ ತುಂಬಬೇಕು, ಅವರಿಗೆ ನಾವು ಅದನ್ನ ಹೇಳಿಕೊಡ್ಬೇಕು. ಹಾಗೆ ನೀವು ಅವಾಗಲೇ ಈಗ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ.
2: ಹೌದು, ವಿಶ್ವವಿದ್ಯಾಲಯದಲ್ಲಾಗ್ಬೋದು, ಶಾಲೆಗಳಲ್ಲಾಗ್ಬೋದು, ಸಾಕಷ್ಟು ಬಾರಿ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು ಪೀಡಿತರಾಗಿರುವಂತಹ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಶಾಲೆಗಳಲ್ಲಿ ಮತ್ತೆ ಕಾಲೇಜಿನಲ್ಲಿ ಎಲ್ಲ ಕಡೆಯೂ ಇಂಟರ್ನಲ್ ಕಮಿಟಿ ಅಂತ ಒಂದಿದೆ. ಮತ್ತೆ ಇದು ಕಮಿಟಿ ಇದೆ ಅಂತಂತಂದ್ರೆ ದಿನ ಹೋಗಿ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬಿಟ್ಟಿದೆ, ಆಕ್ಟಲ್ಲೇ ಒಂದು ರೂಲ್ ಇದೆ. ಏನು ಅಂತಂತಂದ್ರೆ, ಇದು ಲೈಂಗಿಕ ಹಿಂಸೆ ದೌರ್ಜನ್ಯ ಅಂದ್ರೆ ಇದು, ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತ ದೌರ್ಜನ್ಯಗಳು ಇವು ಅಂತ ಹೇಳ್ಬಿಟ್ಟು ಕೆಲವೊಂದನ್ನ ಲಿಸ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇದನ್ನ ನಮ್ಮ ಎಲ್ಲ ಶಾಲೆಯ ಎಲ್ಲ ಮುಖ್ಯ ಭಾಗಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಎಲ್ಲಿ ಎಲ್ಲಿ ಸೇರ್ತಾರೆ ಅಲ್ಲಿ ಎಲ್ಲ ಹಾಕ್ತಾರೆ, ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಇದನ್ನ ಹಾಕ್ಬೇಕು ಅಂತ ಕಾನೂನಿದೆ. ಸೊ ಈ ರೀತಿಯಲ್ಲಿ ನಾವು ಶಿಕ್ಷಣಕ್ಕೆ ಒಳಪಡಿಸಬಹುದು. ಆಮೇಲೆ ನನಗೆ ಮುಖ್ಯವಾಗಿ ನಾನು ನಂಬೋದು ಮನೆಯೇ ಮೊದಲ ಪಾಠಶಾಲೆ. ಅಮ್ಮ ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ,
0: ಹೌದು,
2: ಮಹಿಳೆಯನ್ನ ಗೌರವದಿಂದ ನೋಡಬೇಕು. ಮತ್ತೆ ಅವರಿಗೆ ಒಂದು ಸೂಕ್ಷ್ಮಗಳು ಇದ್ದಾವೆ ಅದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಹಾಗೆ ಅರ್ಥ ಮಾಡಿಸಿದಾಗ ಏನಾಗತ್ತೆ, ನಿಮ್ಮ ನೋಟ ಒಳನೋಟ ಚೇಂಜ್ ಆಗತ್ತೆ. ಅದು ಶಾಲೆಯಲ್ಲೂ ಕಂಟಿನ್ಯೂ ಆದಾಗ, ಇದಕ್ಕೋಸ್ಕರನೇ ಈಗ ಎಲ್ಲ ಶಾಲೆಗಳಲ್ಲೂ ಒಂದು ಅವರ್ನ ಮೀಸಲಿಡ್ತಾ ಇದ್ದಾರೆ, ಲೈಂಗಿಕ ದೌರ್ಜನ್ಯ ಮತ್ತೆ ಹೊರಬರುವುದು ಹೇಗೆ, ಅದನ್ನ ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾಸ್.
0: ಓಕೆ,
2: ಅದ್ರ ಮುಖಾಂತರ ಇದನ್ನ ಸ್ವಲ್ಪ ಹೋಗ್ಲಾಡಿಸ್ಬೋದು ಅನ್ನೋಂಥದ್ದು. ಆ ಡಿಸ್ಪ್ಲೇ ಅನ್ನೋಂಥದ್ದು ಇದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ಹಾಗಾದಾಗ ಇಂಥ ದೌರ್ಜನ್ಯಗಳು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸಾನ.
0: ಖಂಡಿತ ಮಮತಾ ಮ್ಯಾಮ್. ಸಿರಿಯವರೇ, ಇವಾಗ ಕೊನೆಯದಾಗಿ ನಿಮಗೆ ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಅವರು ಅವರವರ ಅಭಿಪ್ರಾಯಗಳನ್ನ ಹೇಳಿದ್ರು, ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಕೊನೆಯದಾಗಿ ಈಗ ಕಾನೂನಾತ್ಮಕವಾಗಿ ಏನಾದರೂ ಒಂದಷ್ಟು ವಿಚಾರಗಳು ನೀವು ಬಿಟ್ಟು ಹೋಗಿದ್ರೆ ಈಗ ಇಷ್ಟೊತ್ತು ಮಾತಾಡಿದ್ರಲ್ಲಿ, ಸೊ ಇನ್ನೇನೇನು ಈ ಒಂದು ಪಾಶ್ ಆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ?
3: ಪಾಶ್ ಆಕ್ಟ್ ಅಡಿಯಲ್ಲಿ ಈ ಕಾನೂನೇ ನೋಡಿದ್ರೆ ಓವರ್ ಆಲ್ ಹೇಗಾಗಿದೆ ಅಂತಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಕಾನೂನು ಇರೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ತರ ವಿಷಯಗಳಿಗೆ ಈ ಕಾನೂನು, ಬೇರೆ ವಿಷಯಗಳಿಗೆ ಬೇರೆ ಕಾನೂನು ಅಂತ ಇದೆ. ವರ್ಕ್ ಪ್ಲೇಸ್ ಅಲ್ಲಿ ಯಾವಾಗ ಕನ್ಸಿಡರ್ ಆಗುತ್ತೆ ಅಂತಂದ್ರೆ, ಕೆಲಸ ಎಂಪ್ಲಾಯರ್ ಅಂಡ್ ದ ಎಂಪ್ಲಾಯಿ ಇಬ್ರು ಒಂದೇ ಸಂಸ್ಥೆ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಏನಾದ್ರು ಅವರಿಗೆ ಸಂಘರ್ಷಗಳು ತೊಂದರೆ ಆದಾಗ ಪಾಶ್ ಆಕ್ಟ್ ಬರುತ್ತೆ. ಒಂದು ಜನಕ್ಕೂ ಅರ್ಥಕೊಳ್ಬೇಕಾಗಿರುವ ಅವಶ್ಯಕತೆ ಏನಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಸೊ ಅಂಡರ್ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಯಾವುದೇ ಮಹಿಳೆ ಅಥವಾ ಮಗು ಅಥವಾ ಸಮಾಜದಲ್ಲಿ ಹಿಂದುಳಿದ ವ್ಯಕ್ತಿಗಳು, ಅದು ಫೈನಾನ್ಷಿಯಲ್ ಆಗಿರಬಹುದು, ಸಾಮಾಜಿಕ ಹಿಂದುಳಿದ ವ್ಯಕ್ತಿಗಳಿಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಫ್ರೀ ಲೀಗಲ್ ಏಡ್ ಅನ್ನೋದು ಇರುತ್ತೆ. ಸೊ ಯಾರಿಗೆ ನಾವು ದುಡ್ಡು ಕೊಟ್ಟು ಒಂದು ಅಡ್ವೊಕೇಟ್ ಅನ್ನು ಹೈಯರ್ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಇದ್ರೆ, ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಇರುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ ಹತ್ರ ಆ ವ್ಯವಸ್ಥೆಯನ್ನ ಮಾಡಲಾಗಿದೆ, ಅಲ್ಲಿ ಹೋಗಿ ನೀವು ಅದರ ಉಪಯೋಗವನ್ನ ಖಂಡಿತವಾಗಿಯೂ ಪಡ್ಕೋಬಹುದು. ಆದ್ರೆ ಪಾಶ್ ಅಡಿಯಲ್ಲಿ ನೋಡೋದಿದ್ರೆ ನೀವು ಕೋರ್ಟ್ಗೆ ಅಪ್ರೋಚ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕಾಗಿಯೇ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನ ಮಾಡಿರ್ತಾರೆ. ಆ ಇಂಟರ್ನಲ್ ಕಮಿಟಿಗೂ ಕೂಡ ಸಿವಿಲ್ ಕೋರ್ಟಿನ ಒಂದು ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಈ ತರ ಸಮಸ್ಯೆ ಆದ್ರೆ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಇಂಟರ್ನಲ್ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು. ಆದ್ರೆ ಹೊರಗಡೆ ನಿಮಗೆ ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗಳೇ ಇರುತ್ತೆ. ಸೊ ಈ ಎರಡು ಮುಖ್ಯವಾಗಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗಿತ್ತು ಇಲ್ಲಿ. ಸೊ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ವರ್ಕ್ ಪ್ಲೇಸ್ ಅಥವಾ ಅದ್ರ ಬಿಟ್ಟು ಹೊರಗಡೆ ಅಂದ್ರೆ ಏನು ಅಂತ. ಸೊ ಆ ತರ ಸಂದರ್ಭದಲ್ಲಿ ಈಗ ನಾನು ಹೇಳಿದ ಡಿಫ್ರೆನ್ಸ್ ಅರ್ಥ ಆಗಿರಬಹುದು. ಇನ್ನೇನಾದ್ರೂ ಇದ್ರೆ ಕೇಳಿ ಸಹನ.
0: ಇಲ್ಲ, ನೀವು ಎಲ್ಲ ಮಾಹಿತಿಯನ್ನ ಆದಷ್ಟು ತಿಳಿಸ್ಕೊಟ್ಟಿದ್ದೀರಿ. ಈಗ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇರಬೇಕು, ಅಥವಾ ಈಗ ಅಸಂಘಟಿತ ವಲಯ ಆದ್ರೂ ಕೂಡ ಯಾವ ರೀತಿ ಕಂಪ್ಲೇಂಟ್ ಕೊಡಬಹುದು. ಸೊ ಇದು ಗೌಪ್ಯವಾಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸೋ ಹಾಗಿಲ್ಲ, ತಿಳಿಸೋದು ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸೊ ಶಿಕ್ಷಣ ಎಷ್ಟು ಮುಖ್ಯ, ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಮಾಲಿನಿ ಮ್ಯಾಮ್ ತಿಳಿಸ್ಕೊಟ್ರು. ಸೊ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಮಮತಾ ಮ್ಯಾಮ್ ಹೇಳಿದ್ರು.
3: ಹಾ ಸಹನ, ಒಂದು ಪಾಯಿಂಟ್ ಬಿಟ್ಟೆ ಅಂತ ನನಗೆ ಅನ್ನಿಸ್ತು. ನಾನು ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಈ ತರ ಓರಿಯೆಂಟೇಶನ್ ಮ್ಯಾಮ್ ಹೇಳಿದಾಗೆ ತಗೊಳಕ್ ಹೋಗ್ತೀನಿ ಓರಿಯೆಂಟೇಶನ್ ಮಾಡಕ್ಕೆ. ಆಗ ಅಲ್ಲಿ ನಾನು ಹೇಳೋದು ಆಕ್ಚುಲಿ ಹುಡುಗರನ್ನು ಇಲ್ಲಿ ಕೂರಿಸಿ, ಅಂದ್ರೆ ಬರೀ ಮಹಿಳೆಯರಿಗೆ ಒಂದೇ ಆಗಬಾರ್ದು, ಹುಡುಗರು ಇರಬೇಕು, ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸೆಕ್ಷುಯಲ್ ಹೆರಾಸ್ಮೆಂಟ್ ಅಲ್ಲಿ ಏನೇನು ಬರುತ್ತೆ. ಈಗ ಕೆಲವೊಂದ್ಸತಿ ಅವರಿಗೆ ಎಜುಕೇಶನ್ ಇದ್ರ ಬಗ್ಗೆ ಗೊತ್ತೇ ಇರದ ಕಾರಣ ನಾವು ಮಾಡ್ತಿರೋ ಕೆಲಸ ತಪ್ಪು ಅಂತ ಅವ್ರಿಗೆ ಅರಿವಾಗಿರೋದಿಲ್ಲ, ಆಯ್ತಾ. ಸೊ ಹುಡುಗರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಕೆಲವು ಸತಿ ತಪ್ಪು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡದೇ ಇರ್ಬೋದು, ಬಟ್ ಅದು ಇನ್ನೊಂದು ಪರ್ಸನ್ ಗೆ ಹರ್ಟ್ ಆಗ್ಬೋದು. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ನಾವು ಮಾತಾಡೋ ಪದಗಳು ಕೆಲವೊಂದು ಇಟ್ ಮೇ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಅದು ಆಗುತ್ತೆ. ರಿಪೀಟೆಡ್ ಆಗಿ ಈ ತರ ತಪ್ಪು ಆಗ್ತಿದ್ರೆ, ಒಂದ್ ಸತಿ ಒಬ್ಬ ವ್ಯಕ್ತಿ ನನಗೆ ಸಹಿಸಕ್ ಆಗ್ತಿಲ್ಲ ಸರಿ ಇಲ್ಲ ಅಂತ ಹೇಳಿದಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು. ಪುನಃ ಪುನಃ ರಿಪೀಟೆಡ್ ಆಗಿ ಅದೇ ಕೆಲಸಗಳು ಆಗ್ತಿದ್ರೆ ದಟ್ ವಿಲ್ ಲೀಡ್ ಟು ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್. ಸೊ ಆ ವಿಷಯಗಳು ಗೊತ್ತಿರಬೇಕಾಗತ್ತೆ. ಇನ್ನೊಂದು ನನಗೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಕೇಳೋ ಪ್ರಶ್ನೆ, ಹಾಗಿದ್ರೆ ಈ ಆಕ್ಟ್ ಬರೀ ಹುಡುಗಿರಿಗೆ ಮಾಡಿರೋದಾ? ನೀವು ಹುಡುಗರು ಸೆಕ್ಷುವಲ್ ಹರಾಸ್ಮೆಂಟ್ ಎಟ್ ವರ್ಕ್ ಪ್ಲೇಸ್ ಅನುಭವಿಸುವ ಸಾಧ್ಯತೆ ಇರುತ್ತೆ, ಅವ್ರ ಕತೆ ಏನು ಅಂತ ಕೇಳಿರೋದು ನನಗೆ ಇದೆ. ಈ ಪರ್ಟಿಕ್ಯುಲರ್ ಆಕ್ಟ್ ಹೌದು ಹುಡುಗಿರಿಗೋಸ್ಕರನೇ ಇರುವಂತದ್ದು. ಆ ತರದ ಏನಾದ್ರೂ ನಿಮಗೆ ಹುಡುಗರು ಈ ತರದ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ ಅನ್ನುವ ಸಂದರ್ಭದಲ್ಲಿ ನಿಮ್ಮ ಅಫಿಷಿಯಲ್ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಗ್ರೀವಿಯನ್ಸ್ ಸೆಲ್ ಇದ್ದೇ ಇರುತ್ತೆ. ಸೊ ಆ ಗ್ರೀವಿಯನ್ಸ್ ಸೆಲ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡುವ ಧೈರ್ಯವನ್ನ ಅಥವಾ ಒಂದು ಆಪರ್ಚುನಿಟಿನ ನೀವು ತಗೋಬೇಕು. ಸೊ ಇಲ್ಲಿ ನಿಮಗೆ ಹುಡುಗ ಹುಡುಗಿ ಅಂತ ನೋಡೋದಿಲ್ಲ, ಬಟ್ ಪಾಶ್ ಆಕ್ಟ್ ಖಂಡಿತ ಮೇನ್ ಆಗಿ ಹುಡುಗಿರಿಗೆ ಮಾತ್ರ ಇರೋದು.
0: ಓಕೆ, ಖಂಡಿತವಾಗ್ಲೂ ಸಿರಿ ಅವರೇ, ವಕೀಲರಾಗಿ ಕಾನೂನಾತ್ಮಕವಾಗಿ ಎಲ್ಲ ಮಾಹಿತಿಯನ್ನ ನೀವು ನೀಡಿದಿರಿ. ಶಿಕ್ಷಣದ ಪರವಾಗಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ರೀತಿ ಅರಿವನ್ನು ಮೂಡಿಸಬೇಕು ಅನ್ನೋದನ್ನ ಮಮತಾ ಮ್ಯಾಮ್ ಅವರ ಅಭಿಪ್ರಾಯಗಳ ಮೂಲಕ ಹಾಗೆ ಮಾಹಿತಿಯನ್ನ ನೀಡೋದ್ರ ಮೂಲಕ ತಿಳಿಸ್ಕೊಟ್ರು. ಹಾಗೆ ಸಾಮಾಜಿಕವಾಗಿ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಹೇಗೆ ಹೆಣ್ಮಕ್ಳು ಹಿಂಜರಿತಾರೆ ಅಂದ್ರೆ ಹಿಂಜರಿಬಾರದು, ಧೈರ್ಯ ಮಾಡಿ ಬರಬೇಕು ಅನ್ನೋದಕ್ಕೋಸ್ಕರನೇ ನಾವು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಅನುಭವಗಳನ್ನ ಮಾಲಿನಿ ಮ್ಯಾಮ್ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಸೊ ನೀವು ಮೂವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ, ಮಾತಾಡಿದ್ರಿ, ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮ್ಮ ಮೂವರಿಗೂ ಧನ್ಯವಾದಗಳು.
2: ಧನ್ಯವಾದ.
1: ನಮಗೂ ಕೂಡ ಧನ್ಯವಾದಗಳು ಸಹನ್ ಅವರೇ, ಹಾಗೆ ಆಕಾಶವಾಣಿಯವರಿಗೂ ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮನ ನಡೆಸಿಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ.
0: ಖಂಡಿತ, ಧನ್ಯವಾದಗಳು.
4: ಇದುವರೆಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಪಾಶ್ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ವಕೀಲರಾದ ಸಿರಿವಾನಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಮಮತಾ ಎನ್ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಮಾಲಿನಿ ಆರ್ ಪಾಲಾಕ್ಷ. ನಡೆಸಿಕೊಟ್ಟವರು ಸಹನ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮೋಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
7: ನಾನು ಸೋಲ್ತೀನೋ ಬಿಡ್ತೀನೋ, ನಾಳೆ ಎದ್ದು ನಾನು ಹೋಗಿ ಫೈಟ್ ಮಾಡಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ನೆವರ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಬರಲೇಬೇಕು. ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ನಾನು ಇದ್ದೀನಿ ಅಂದರೆ ಆ ಆಟಿಟ್ಯೂಡ್ ಡೆವಲಪ್ ಮಾಡಿಕೊಳ್ಳೇಬೇಕು.
4: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
8: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೊಹರಾ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸುಹಾನ್ ಬಿನ್ ಸಿಕಂದರ್ ಎಂಬ 16 ವರ್ಷದ ವ್ಯಕ್ತಿ ಇದೇ ತಿಂಗಳ 12 ತಾರೀಖಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ ಈ ರೀತಿ ಇದೆ. 4.5 ಅಡಿ ಎತ್ತರ, ಕೋಲುಮುಖ, ತೆಳು ಶರೀರ, ಕಪ್ಪು ಮಿಶ್ರಿತ ಬಿಳಿ ತಲೆಗೂದಲು ಹೊಂದಿರುತ್ತಾರೆ. ಕಾಣೆಯಾದಾಗ ಕಪ್ಪು ಬಣ್ಣದ ಅಂಗಿ ಹಾಗೂ ಬಿಳಿ ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ಲಕ್ಷ್ಮೀಪುಲಂ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0821241832320 ಇನ್ನೊಮ್ಮೆ 0821241832 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪೋಸ್ಟ್ ಬಾಕ್ಸ್ 999 ಚಿತ್ರದ ಗೀತೆಯನ್ನು.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ ಡಯಾಬಿಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ನೇತ್ರ ತಜ್ಞರಾದ ಡಾಕ್ಟರ್ ಯಶವಂತ್ ಕುಮಾರ್, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಪುಕಾರ್ ಚಿತ್ರದ ಗೀತೆಯನ್ನು.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 4:45.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಕೇಳುಗರೆ, ಇದೀಗ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಡಯಾಬೆಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್, ನೇತ್ರ ತಜ್ಞರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಮಳೆಯ ನೆನಪುಗಳು ಈ ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ಸಂತ ಫಿಲೋಮಿನಾಸ್ ಕಾಲೇಜ್ನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ, ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದ್ರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನ್ ಯಾರು?
2: ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಲುಮೆಯ.
0: ಮರೆಯದೆ ಕೇಳಿ ಇಂದು ರಾತ್ರಿ 8:15 ಯುವವಾಣಿ ಎಫ್ಎಂ 100.6.
2: ಯಾವ ಹನಿಯು ಮುತ್ತಾಗುವುದು, ಹಲವು ಎಲ್ಲಿ ಕುಡಿಯೊಡೆಯುವುದು.
3: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:00. ಇದೀಗ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಡಯಾಬೆಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಯಶವಂತ್ ಕುಮಾರ್, ನೇತ್ರ ತಜ್ಞರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.
4: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿಯನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
5: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಡಯಾಬಿಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳ ಕುರಿತು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಯಶವಂತ್ ಕುಮಾರ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ, ಕೇಳುಗರಿಗೂ ನಮಸ್ಕಾರ.
5: ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಏನು ಅಂತ ತಿಳಿಸ್ಕೊಡ್ಬಹುದಾ?
6: ಡಯಾಬಿಟೀಸ್ ಅನ್ನೋದು ಸಕ್ಕರೆ ಕಾಯಿಲೆ ಏನಿದೆ ದೇಹದ ಎಲ್ಲ ಭಾಗಗಳಿಗೂ ಅಫೆಕ್ಟ್ ಮಾಡುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಕೈಕಾಲಾಗಿರ್ಬೋದು, ಎಲ್ಲ ಭಾಗಗಳಿಗೂ ಎಫೆಕ್ಟ್ ಮಾಡುತ್ತೆ. ಕಣ್ಣಲ್ಲಿ ಮುಖ್ಯವಾಗಿ ಕಣ್ಣಿನ ಅಕ್ಷಿಪಟಲ, ರೆಟಿನಾ ಅಂತ ಏನು ಕರಿತೀವಿ, ಅದಕ್ಕೆ ಎಫೆಕ್ಟ್ ಆಗುತ್ತೆ. ದೇಹ ಕಣ್ಣಿನ ಮುಂದ್ಗಡೆ ಭಾಗದಿಂದ ಹಿಡಿದು ಹಿಂದ್ಗಡೆ ಭಾಗ

0: ಅದ್ರ ಜೊತೆ ದೇಹದಲ್ಲಿ ಬೇರೆ ಏನು ತೊಂದರೆ ಇದೆ, ಬಿ ಪಿ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಕಿಡ್ನಿ ತೊಂದರೆ ಆಗಿರ್ಬೋದು, ಹೆಚ್ ಬಿ ಕಡಿಮೆ ಇರುವಂಥದ್ದಾಗಿರ್ಬೋದು, ಅದೆಲ್ಲ ತೊಂದರೆಗಳನ್ನು ಕಂಟ್ರೋಲ್ ಇಟ್ಕೋಬೇಕು. ಮೂರನೇದು ಲೇಸರ್ ಟ್ರೀಟ್ಮೆಂಟು. ಕಣ್ಣಲ್ಲಿ ಈಗ ಕಣ್ಣು ಒಳಗಡೆ ಡಯಾಬಿಟಿಕ್ ರೆಟಿನೋಪತಿ ಆಗಿ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಸ್ಟೇಜ್ ಕರಿತೀವಿ. ಸೊ ಆ ಸ್ಟೇಜ್ಗೆ ಬಂದಾಗ ಕಣ್ಣಲ್ಲಿ ಹೊಸ ರಕ್ತನಾಳಗಳೆಲ್ಲ ಬರುತ್ತೆ, ಹೊಸ ರಕ್ತನಾಳಗಳೆಲ್ಲ ಬಂದು ಅದರಲ್ಲಿ ದುರ್ಮಾಂಸ ಬರುತ್ತೆ. ದುರ್ಮಾಂಸ ಬಂದು ಬ್ಲೀಡಿಂಗ್ ಆಗ್ತಿರುತ್ತೆ, ಇಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಅಂಥ ಸ್ಟೇಜಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಎರಡನೇದು ಕಣ್ಣಲ್ಲಿ ಕೇಂದ್ರ ಭಾಗ, ಅದನ್ನು ಮ್ಯಾಕ್ಯುಲಾ ಅಂತ ಕರಿತೀವಿ. ಸೊ ಮ್ಯಾಕ್ಯುಲಾದಲ್ಲಿ ನರ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಶುಗರಿಂದಾಗಿ ನರ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ನರ ಊದ್ಕೊಳ್ಳೋದಕ್ಕೆ ಕಣ್ಣಿಗೆ ಇಂಜೆಕ್ಷನ್ಗಳಿರುತ್ತೆ. ಅದನ್ನು ಫಸ್ಟ್ ಒಂದು ಕ್ಯಾಟಗರಿ ಆಫ್ ಇಂಜೆಕ್ಷನ್ನ ಆ್ಯಂಟಿ ವ್ಯಾಸ್ಕ್ಯುಲಾರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ ಕರಿತೀವಿ, ಆ ಇಂಜೆಕ್ಷನ್ಸ್ಗಳು ಕೊಡ್ತೀವಿ. ಇನ್ನೊಂದು ಸ್ಟೀರಾಯ್ಡ್ ಇಂಜೆಕ್ಷನ್ಸ್ಗಳು ಕೊಡ್ತೀವಿ. ಮೂರನೇದು ಕಣ್ಣು ಕೇಂದ್ರ ಭಾಗಕ್ಕೇ ಲೇಸರ್ ಮಾಡುವಂಥ ಟ್ರೀಟ್ಮೆಂಟ್ ಇರುತ್ತೆ. ಆಮೇಲೆ ಸಪೋಸ್ ಡಯಾಬಿಟಿಕ್ ರೆಟಿನೋಪತಿಯಿಂದ ಕಣ್ಣೊಳಗಡೆ ಬ್ಲೀಡಿಂಗ್ ಶುರು ಆಗ್ತಾ ಇದೆ, ಇಲ್ಲ ನರ ಕಟ್ಟಾಗಿದೆ, ಆ ಥರ ಏನಾದರೂ ಆದಾಗ, ದೃಷ್ಟಿ ತುಂಬ ಕಡಿಮೆ ಆದಾಗ ಸರ್ಜಿಕಲ್ ಟ್ರೀಟ್ಮೆಂಟು, ಆಪ್ರೇಷನ್ ಮಾಡಿ ಸರಿ ಮಾಡುವಂಥ ಟ್ರೀಟ್ಮೆಂಟು. ಸೊ ಇಷ್ಟು ಶುಗರಿಂದ ಕಣ್ಣಿಗೆ ಎಫೆಕ್ಟ್ ಆಗುವಂಥ ಟ್ರೀಟ್ಮೆಂಟ್ಗಳ ಆಪ್ಷನ್ಗಳಿರುತ್ತೆ.
1: ನೀವು ಇಷ್ಟು ಟ್ರೀಟ್ಮೆಂಟ್ ಹೇಳಿದ್ರಿ, ಇದರಲ್ಲಿ ರಿಕವರಿ ರೇಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಡಾಕ್ಟ್ರೆ?
0: ರಿಕವರಿ ರೇಟ್ ಅನ್ನೋದಕ್ಕಿಂತ ಈಗ ನಾ ಹೇಳಿದ್ನಲ್ಲ, ಒಂದೊಂದು ತೊಂದರೆಗಳಿಗೆ ಒಂದೊಂದು ಥರದ ಟ್ರೀಟ್ಮೆಂಟ್ಗಳು. ಸೊ ಮುಖ್ಯವಾಗಿ ರಿಕವರಿ ಯಾವಾಗ ಬೆಸ್ಟ್ ಅಂತಂದರೆ ತುಂಬ ಅರ್ಲಿ ಸ್ಟೇಜಲ್ಲಿ, ಇನ್ನು ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದ್ನಲ್ಲ, ಸೊ ಆ ಸ್ಟೇಜಲ್ಲಿ ಇನ್ನೂ ಬ್ಲೀಡಿಂಗ್ ಆಗಿರಲಿಲ್ಲ ಅಂದಾಗ, ಸ್ವಲ್ಪ ಕಣ್ಣಲ್ಲಿ ಹೊಸ ಬ್ಲಡ್ ವೆಸಲ್ಸ್ ಇದೆ, ರಕ್ತನಾಳಗಳಿದೆ, ಸೊ ಆ ಸ್ಟೇಜಲ್ಲಿ ಬಂದಾಗ ಆ ಸ್ಟೇಜಲ್ಲಿ ಪೇಷಂಟ್ಗೂ ಏನೋ ಚೇಂಜಸ್ ಗೊತ್ತಿರಲ್ಲ. ಸೊ ನಾರ್ಮಲಿ ಒಂದು ರುಟೀನ್ ಚೆಕಪ್ಪಿಗೆ ಬಂದಿರ್ತಾರೆ, ಇಲ್ಲಾಂದರೆ ಅವರು ಡಯಾಬಿಟಿಕ್ ಡಾಕ್ಟರು ಕಣ್ಣಿಂದ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಕಳಿಸಿರ್ತಾರೆ. ಸೊ ಅಂಥ ಟೈಮಲ್ಲಿ ಸೊ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಕಣ್ಣು ದೃಷ್ಟಿ ಕಾಪಾಡ್ಕೊಳ್ಳೋ ಚಾನ್ಸ್ಗಳು ತುಂಬ ಒಳ್ಳೆಯದಿರುತ್ತೆ. ಸಪೋಸ್ ಇದೇ ಪೇಷಂಟು ಕಣ್ಣು ಎರಡೂ ಕಣ್ಣು ಕಾಣಿಸ್ದೇ ಇರೋಷ್ಟು ದೃಷ್ಟಿ ಕಳ್ಕೊಂಡು ಆವಾಗ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದರೆ ನಮ್ಮ ಕೈಯಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ ಆಪ್ಷನ್ಗಳು ತುಂಬ ಲಿಮಿಟೆಡ್ ಇರುತ್ತೆ ಒಂದು. ಇನ್ನೊಂದು ಮತ್ತೆ ದೃಷ್ಟಿನ ಅಟ್ಲೀಸ್ಟ್ ಆವಾಗ ನಮ್ಮ ಗೋಲು ಏನಿರುತ್ತೆ ಅಂದರೆ ಅವರು ಅವ್ರ ಕೆಲಸ ಮಾಡ್ಕೊಳ್ಳೋ ಅಷ್ಟು ದೃಷ್ಟಿ ತೊಗೊಂಬರ್ಬೇಕು. ಸೊ ಅದು ಗೋಲ್ ಇರುತ್ತೆ. ಸೊ ಪ್ರತಿ ಸ್ಟೇಜ್ಗೆ ತಕ್ಕ ಹಾಗೆ ರಿಕವರಿ ಇರುತ್ತೆ.
1: ಇವಾಗ ನೀವು ರಿಕವರಿ ಬಗ್ಗೆ ಹಿಂಗೆ ಮಾತಾಡ್ತಾ ಹೋದಂಗೆ, ಮತ್ತೆ ಇವಾಗ ಎಲ್ಲರಿಗೂ ಅವ್ರವ್ರ ಸ್ಟೇಜಿಗೆ ತಕ್ಕಂತೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಅದು ಯಾವುದು, ಸರ್ಜರಿ ಬೇಕಾ, ಲೇಸರ್ ಟ್ರೀಟ್ಮೆಂಟ್ ಬೇಕಾ, ಏನು ಬೇಕು ಅಂತ ಕೊಡ್ತೀರಾ? ಆದರೆ ಆಮೇಲೆ ಅವ್ರಿಗೆ ವಿಷನ್ ರೇಟ್ ಮತ್ತೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತಾ?
0: ಹೌದು, ಕಣ್ಣಾಗ ಇರುತ್ತೆ, ಖಂಡಿತ ಇರುತ್ತೆ. ಆ ಜಾಸ್ತಿ ಆಗೋ ಚಾನ್ಸು ಮತ್ತು ಅವ್ರ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಲಿ ಸ್ಟೇಜಲ್ಲಿ ಬಂದು ಟ್ರೀಟ್ಮೆಂಟ್ ಚೆನ್ನಾಗಿ ತೊಗೊಂಡು ಮತ್ತು ಅವ್ರ ಶುಗರ್ ಕಂಟ್ರೋಲ್ ಎಲ್ಲ ಚೆನ್ನಾಗಿದ್ದರೆ ಮತ್ತೆ ದೃಷ್ಟಿ ಬರೋ ಚಾನ್ಸ್ಗಳು ಇರುತ್ತೆ.
1: ಆಮೇಲೆ ನೆಗ್ಲೆಕ್ಟ್ ಮಾಡಿದಷ್ಟು ಈ ಕಂಡೀಷನ್ ಏನಾದರೂ ವರ್ಸ್ಟ್ ಆಗ್ತಾ ಹೋಗುತ್ತಾ, ಅಥವಾ ಒಂದ್ಸತಿ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಇಷ್ಟಿದ್ರೆ ಅದೇ ಸ್ಟೇಜ್ನಲ್ಲೇ ಇರುತ್ತಾ?
0: ಇಲ್ಲ, ನೆಗ್ಲೆಕ್ಟ್ ಮಾಡಿದಷ್ಟು ಈಗ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಪೇಷೆಂಟ್ಗಳಿಗೆ ಹೇಳಿರ್ತೀವಿ ಸೊ ಈ ಸ್ಟೇಜಲ್ಲಿದೆ, ಪರ್ಟಿಕ್ಯುಲರ್ಲಿ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಏನು ಕರಿತೀವಿ, ಅದ್ರ ಹಿಂದಿನ ಸ್ಟೇಜ್ನ ನಾನ್ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಅದರಲ್ಲೇ ಎರಡು ಮೂರು ಸ್ಟೇಜ್ಗಳಿರುತ್ತೆ, ಓವರಾಲ್ ನಾನ್ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಆ ಸ್ಟೇಜಲ್ಲಿ ಪೇಷಂಟ್ ಬಂದರೆ, ಸೊ ಆ ಸ್ಟೇಜಲ್ಲಿ ನಾವು ಹೇಳ್ತಿರ್ತೀವಿ, ಆ ಸ್ಟೇಜಲ್ಲೂ ವರ್ಷಕ್ಕೊಂದ್ಸತಿ ತೋರಿಸ್ಕೊಳ್ಳೋವಂಥದ್ದು, 6 ತಿಂಗಳಿಗೊಂದ್ಸತಿ ತೋರಿಸ್ಕೊಳ್ಳೋವಂಥದ್ದು, 3 ತಿಂಗಳಿಗೊಂದ್ಸತಿ ತೋರಿಸ್ಕೊಳ್ಳೋವಂಥ ಸ್ಟೇಜ್ಗಳಿರುತ್ತೆ. ಸೊ ಆ ಸ್ಟೇಜಲ್ಲಿ ಪೇಷಂಟ್ಗಳಿಗೆ ನಾವು ಹೇಳ್ತಾ ಇರ್ತೀವಿ, ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲ ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಆ ಸ್ಟೇಜಲ್ಲಿ ನೆಗ್ಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋದರೆ, ಸೊ ಅದನ್ನು ವಿಷನ್ ಥ್ರೆಟನಿಂಗ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಆ ಸ್ಟೇಜ್ಗೆ ಹೋದರೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಿ, ಸೊ ಆ ಟ್ರೀಟ್ಮೆಂಟಲ್ಲಿ ಎಲ್ಲ ಕಣ್ಣಿಗೆ ಶುಗರಿಂದ ಆಗುವಂಥ ತೊಂದರೆಗಳು, ಆ ತೊಂದರೆಗಳನ್ನು ಐದರ್ ಸ್ಟಾಪ್ ಮಾಡ್ತೀವಿ, ಇಲ್ಲ ಪ್ರೋಗ್ರೆಷನ್ ಆಗೋದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಡಿತೀವಿ.
1: ಈಗ ದೃಷ್ಟಿಹೀನತೆ ಅನ್ನೋದು ಡಯಾಬಿಟಿಕ್ ರೆಟಿನೋಪತಿಯಲ್ಲದೆ ಸುಮಾರು ಫ್ಯಾಕ್ಟರ್ಸಿಂದ ಆಗುತ್ತೆ. ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿಯಿಂದ ಒಮ್ಮೆ ದೃಷ್ಟಿಹೀನತೆ ಏನಾದರೂ ಬಂದರೆ ಅದು ಮತ್ತೆ ನಮಗೆ ದೃಷ್ಟಿ ಬರೋದಕ್ಕೆ ಸಾಧ್ಯವೇ ಇಲ್ವಾ ಅನ್ನೋದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ನೀವೇನು ಹೇಳ್ತೀರಾ?
0: ಇಲ್ಲ, ಡಯಾಬಿಟಿಕ್ಕಿಂದ ಅಂದರೆ ಅದೇ ಒಂದು ನಾವು ದೃಷ್ಟಿ ಕಡಿಮೆ ಆಗಿ ಪೇಷಂಟ್ ನಮ್ಮ ಹತ್ರ ಬಂದಾಗ ಕೆಲವೊಂದು ಸ್ಕ್ಯಾನ್ಸ್ಗಳಿರುತ್ತೆ. ಸೊ ಕೆಲವೊಂದು ಸ್ಕ್ಯಾನ್ಸ್ಗಳೆಲ್ಲ ನೋಡಿ ಅದು ಏನು ಕಂಡೀಷನ್ ಇದೆ ಅಂತ ಡಿಸೈಡ್ ಮಾಡ್ತೀವಿ. ಸಪೋಸ್ ನರಕ್ಕೆ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ದಿವಸ ಹೀಗೆ ಬಿಟ್ಟಿದ್ದಾರೆ, ಏನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದು.

0: ಅಂದರೆ ದೃಷ್ಟಿ ಮತ್ತೆ ಬರೋ ಚಾನ್ಸ್ಗಳು ಕಡಿಮೆ. ಸಪೋಸ್ ಈಗ ಫ್ರೆಶ್ ಆಗಿ ಬಂದಿದ್ದಾರೆ, ಈಗ ಬ್ಲೀಡಿಂಗ್ ಆಯಿತು, ಬ್ಲೀಡಿಂಗ್ ಆದಾಗ ನಾವು ಬ್ಲೀಡಿಂಗ್ ಒಂದ್ಸತಿ ಬ್ಲೀಡಿಂಗ್ ಕಣ್ಣೊಳಗಡೆ ಬ್ಲೀಡಿಂಗ್ ಆದಾಗ ಒಂದು 2-3 ವಾರ ವೆಯ್ಟ್ ಮಾಡ್ತೀವಿ, ಅದು ಆಟೋಮೆಟಿಕ್ಕಾಗಿ ರಿಸಾಲ್ವ್ ಆಗುತ್ತಾ ಅಂತ. ಆಮೇಲೆ ಸರ್ಜರಿಗೆ ಆಮೇಲೂ ಬ್ಲೀಡಿಂಗ್ ರಿಸಾಲ್ವ್ ಆಗ್ತಾ ಇಲ್ಲ, ಕಡಿಮೆ ಆಗ್ತಿಲ್ಲ ಅಂತಂದರೆ ಸರ್ಜರಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದಮ್ ಏನು ಮಾಡ್ತಾರೆ, 1 ತಿಂಗಳಲ್ಲ 2 ತಿಂಗಳು 3 ತಿಂಗಳು ಹಾಗೆ ವರ್ಷಾನುಗಟ್ಲೆ ತಳ್ಳಿಬಿಡ್ತಾರೆ. ಸೊ ಆ ಥರ ಆದಾಗ ದೃಷ್ಟಿ ಮತ್ತೆ ಬರೋ ಚಾನ್ಸ್ಗಳು ತುಂಬ ಕಡಿಮೆ. ಸೊ
1: ಇದೀಗ ಒಂದು ಸಣ್ಣ ವಿರಾಮವನ್ನು ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
1: ಕೇಳುಗರಿಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಇದೀಗ ಸಕ್ಕರೆ ಕಾಯಿಲೆ ಬಂದಿದೆ ಅನ್ನೋದು ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ, ಆದರೆ ಡಯಾಬಿಟಿಕ್ ರೆಟಿನೋಪತಿ ಕಂಡೀಷನ್ ನಮಗೆ ಬರಬಾರ್ದು ಅಥವಾ ನಮ್ಮ ಕಣ್ಣನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಅವ್ರ ಮುಂದಾಳತ್ವದಿಂದ ಏನು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ?
0: ಒಂದು ಸತಿ ಸಕ್ಕರೆ ಕಾಯಿಲೆ ಶುರುವಾದರೆ, ಅದು ಟೈಪ್ 2 ಡಯಾಬಿಟೀಸ್ ಅಂತ ಏನು ಕರಿತೀವಿ, ಟೈಪ್ 2 ಡಯಾಬಿಟೀಸ್ ಶುರುವಾದರೆ ಶುರು ಆದಾಗಲೇ ಕಣ್ಣಿನ ತಪಾಸಣೆ ಮಾಡಿಸ್ಕೋಬೇಕು, ಅದು ಕಂಪಲ್ಸರಿ ಇರುತ್ತೆ. ಸೊ ಕಣ್ಣನ್ನು ತಪಾಸಣೆ ಮಾಡಿಸ್ಕೊಂಡು ಕಣ್ಣಲ್ಲಿ ಏನು ಸ್ಟೇಜ್ ಇದೆ, ಸೊ ಕಣ್ಣಿಗೆ ತೊಂದರೆ ಆಗಿದೆಯಾ ಆಗಿಲ್ವಾ ಅದನ್ನು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಸಪೋಸ್ ಕಣ್ಣಿಗೆ ಏನೂ ತೊಂದರೆ ಆಗಿಲ್ಲ ಅಂತಂದರೆ ಆವಾಗ ಏನು ಟ್ರೀಟ್ಮೆಂಟ್ ಅಂದರೆ ಶುಗರ್ ಕಂಟ್ರೋಲ್ ಚೆನ್ನಾಗಿ ಮಾಡ್ಕೋಬೇಕು. ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಅದು ಕಂಟ್ರೋಲಲ್ಲಿರಬೇಕು. ಅವ್ರ ಹೆಚ್ ಬಿ ಏನಿದೆ, ಸೊ ಹೆಚ್ ಬಿ ಕಿಡ್ನಿ ತೊಂದರೆಗಳೆಲ್ಲ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಇಟ್ಕೋಬೇಕು. ಸೊ ಒಂದು ಅವ್ರದ್ದು ದೇಹದ ಏನಿದೆ ಶುಗರ್ ಎಲ್ಲ ಕಂಟ್ರೋಲ್ ಇಟ್ಕೋಬೇಕು. ಎರಡನೇದು ಏನೂ ತೊಂದರೆ ಇಲ್ಲ ಅಂದರೆ, ಸೊ ಡಾಕ್ಟರ್ ಹೇಳ್ತಾರೆ ಅಟ್ಲೀಸ್ಟ್ 1 ಇಯರ್ಗೆ ಒಂದು ಸತಿ ಬಂದು ತೋರಿಸಿ, ಇಲ್ಲ 2 ವರ್ಷಕ್ಕೆ ಒಂದು 6 ತಿಂಗಳಿಗೆ ಒಂದು ಸತಿ ಬಂದು ತೋರಿಸಿ ಅಂತ ಹೇಳ್ತಾರೆ. ಸೊ ಎರಡನೇದು ಸ್ಕ್ರೀನಿಂಗು ತುಂಬ ಮುಖ್ಯ ಆಗುತ್ತೆ. ಈಗ ನಾ ಇಷ್ಟೊತ್ತು ಏನು ಮಾತಾಡಿದೆ, ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿದ್ರೆ, ತೊಂದರೆಗಳು ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಆಪ್ಷನ್ಗಳು ತುಂಬ ಇರುತ್ತೆ. ಟ್ರೀಟ್ಮೆಂಟ್ ಮಾಡೋದು ಈಸಿ, ದೃಷ್ಟಿ ಕಾಪಾಡ್ಕೊಳ್ಳೋದು ಸುಲಭ. ಸೊ ಶುಗರ್ ಕಂಟ್ರೋಲು, ಸ್ಕ್ರೀನಿಂಗ್.
1: ನೀವು ತುಂಬ ಸತಿ ಪ್ರಾರಂಭ ಆದಾಗಿಂದ ಶುಗರ್ ಕಂಟ್ರೋಲ್ ಅಂತ ಹೇಳಿದ್ರಿ. ಶುಗರ್ ಕಂಟ್ರೋಲ್ ಅಂದರೆ ಮಧುಮೇಹಿಗಳು ಏನು ಮಾಡಬೇಕಾಗುತ್ತೆ ಡಾಕ್ಟ್ರೆ?
0: ಸುಮಾರು ಜನ ಜೊತೆಗೆ ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಬ್ಲಡ್ ಟೆಸ್ಟ್ ಮಾಡಿದಾಗ ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ಶುಗರ್ ನಾರ್ಮಲ್ ಬಂದರೆ, 150-200 ಬಂದರೆ ನಾರ್ಮಲ್ಲು ಅಂತ. ಸೊ ಅಷ್ಟು ಮಾಡಿದ್ರೆ ನಾರ್ಮಲ್ ಇರುತ್ತೆ ಅಂತ ತಿಳ್ಕೋತಾರೆ. ಬಟ್ ಈ ಡಯಾಬಿಟಿಕ್ಕಿಂದ ಕಣ್ಣಿಗಾಗೋ ತೊಂದರೆಗಳನ್ನೆಲ್ಲ ಚಿಕ್ಕ ಚಿಕ್ಕ ರಕ್ತನಾಳಗಳ ತೊಂದರೆ, ಮೈಕ್ರೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಮೈಕ್ರೋವ್ಯಾಸ್ಕ್ಯುಲರ್ ಡಿಸೀಸ್ಗೆ, ಈ ವೆಸಲ್ಗಳಿಗೆ, ರಕ್ತನಾಳಗಳಿಗೆ ತೊಂದರೆ ಆಗೋದು ಯಾವಾಗ ಜಾಸ್ತಿ ಅಂದರೆ, ಶುಗರು ವೇರಿ ಆಗ್ತಿರ್ಬೇಕಾದ್ರೆ. ಒಂದು ಸತಿ ನೋಡಿದಾಗ 300-400 ಇದೆ, ಇನ್ನೊಂದು ಸತಿ ನೋಡಿದಾಗ 50 ಇದೆ. ಸೊ ಈ ಥರ ವೇರಿ ಆದಾಗ ಈ ಚಿಕ್ಕ ಚಿಕ್ಕ ರಕ್ತನಾಳಗಳಿಗೆ ತೊಂದರೆಗಳಾಗೋದು ಜಾಸ್ತಿ. ಸೊ ಶುಗರು ಎನಿ ಟೈಮ್ ಯಾವಾಗಲೇ ನೋಡಿದ್ರೂ, ಒಂಚೂರು ಜಾಸ್ತಿ ಇದ್ರೂ 200 ಹತ್ತತ್ರ ಇದ್ರೂ ಇನ್ ಆ್ಯಂಡ್ ಅರೌಂಡ್ 150-200 ಇರಬೇಕು. ಒಂದು ಎರಡನೇದು ಅದೇ, ಈಗ ಎಲ್ಲ ಹೇಳ್ತಾರೆ ನಾನು ಅನ್ನ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ. ಸೊ ಅನ್ನ ದೇಹಕ್ಕೆ ಗ್ಲೂಕೋಸ್ ಬೇಕೇ ಬೇಕು. ಸೊ ಎಷ್ಟು ಬೇಕೋ ಅಷ್ಟು ಬೇಕು. ಈಗ ಡಯಾಬಿಟಿಕ್ ಡಯಟ್ ಅಂತ ಏನು ಕರಿತೀವಿ, ಪ್ರತಿ 2-3 ಗಂಟೆಗೆ ಒಂದು ಸತಿ ಅವ್ರು ಏನು ಊಟ ಮಾಡ್ತಾರೆ ಅದನ್ನೇ 2-3 ಗಂಟೆಗೆ ಒಂದು ಸತಿ ಡಿವೈಡ್ ಮಾಡಿಕೊಂಡು ಒಂಚೂರು ತಿನ್ನಬೇಕು. ಸೊ ಶುಗರು ಮೇಯ್ನ್ಲಿ ಇದು ಏನು ಅಂತ ಕರಿತೀವಿ, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ನಮ್ಮ ಲೈಫ್ ಸ್ಟೈಲಿಂದ ಬರುವಂಥ ತೊಂದರೆಗಳಲ್ಲಿ ಒಂದು. ಸೊ ಒಂದು ಲೈಫ್ ಸ್ಟೈಲ್, ನಮ್ಮ ಡಯಾಬಿಟಿಕ್ ಏನಿದೆ ಲೈಫ್ ಸ್ಟೈಲ್ ಕರೆಕ್ಟಾಗಿರಬೇಕು. ಎರಡನೇದು ಮಾತ್ರೆಗಳು, ಟ್ರೀಟ್ಮೆಂಟ್ ಎಷ್ಟು ತೊಗೋತೀರಾ ಡಯಟು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದು ತುಂಬ ಮುಖ್ಯ.
1: ನೀವು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ದಂಗೆ ನೆನಪಾಯಿತು, ಮುಂಚೆಲ್ಲ ಈ ಮಧುಮೇಹ ಅನ್ನೋದು ಒಂದು ಸ್ವಲ್ಪ ಲೇಟರ್ ಏಜಸ್ಸಲ್ಲಿ ಬರ್ತಾ ಇತ್ತು, ಇದೀಗ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗಿದೆ. ಅದರಲ್ಲೂ ಈಗಂತೂ ನಾವು ಸ್ಕ್ರೀನ್ ಟೈಮ್ ತುಂಬ ಕೊಡ್ತಾ ಇದ್ದೀವಿ. ಸ್ಕ್ರೀನ್ ಟೈಮ್ ಕೂಡ ಡಯಾಬಿಟಿಕ್ ರೆಟಿನೋಪತಿಗೆ ಏನಾದರೂ ತೊಂದರೆ ಕೊಡುತ್ತಾ?
0: ಸ್ಕ್ರೀನ್ ಟೈಮ್ ಹೌದು, ಒಂದು ಮುಂಚೆ ಎಲ್ಲ ಫಿಸಿಕಲಿ ತುಂಬ ಆ್ಯಕ್ಟಿವ್ ಇರ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಈವನ್ ಫಾರ್ ದಟ್ ಮ್ಯಾಟರ್ ಎಲ್ಲ ಹೋಗೋದಿರೂ ನಡ್ಕೊಂಡು ಹೋಗ್ತಾಯಿದ್ರು. ಈಗ ವಿ ಹ್ಯಾವ್ ಬಿಕಮ್ ವೆರಿ ಲೇಸಿ, ಓಕೆನಾ? ಸೊ ಸ್ಕ್ರೀನ್ ಟೈಮ್ ತುಂಬ ಹೊತ್ತು ಕೂತಿದ್ರೆ, ಸಿಟ್ಟಿಂಗ್ ಇಸ್ ದ ಸೆಕೆಂಡ್ ಸ್ಮೋಕಿಂಗ್ ಅಂತ ಕರಿತೀವಿ ಈಗ. ಸೊ ತುಂಬ ಹೊತ್ತು ಕೂತಿದ್ರೆ ದೇಹದಲ್ಲಿ ಏನಿದೆ ಈ ಒಬೆಸಿಟಿ ಆಗೋದಾಗಲಿ ಎಲ್ಲ ತೊಂದರೆಗಳು ಬರುತ್ತೆ. ಎರಡನೇದು ಈಗ ನಾವು ನೋಡ್ತಾ ಇರೋ ಹಾಗೆ ಯಂಗ್ ಪೇಷಂಟ್ಸು, ಚಿಕ್ಕ ವಯಸ್ಸವರಲ್ಲಿ ಅರೌಂಡ್ 35 ಪೇಷಂಟ್ಸಲ್ಲಿ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಕಣ್ಣಿಗೆ ಆಗುವಂಥ ತೊಂದರೆಗಳು ಡಯಾಬಿಟಿಕ್ ರೆಟಿನೋಪತಿ ಅಂತ ಏನು ಕರಿತೀವಿ. ಈವನ್ ಅಟ್ ಅರ್ಲಿ, ಒಂದು 2-3 ವರ್ಷ ಶುಗರ್ ಇರುತ್ತೆ ಅವ್ರಿಗೇ,

0: ಕಣ್ಣಲ್ಲಿ ತುಂಬ ತೊಂದರೆಗಳು ಬಂದಿರುತ್ತೆ. ಆ್ಯಂಡ್ ಬೇಜಾರಾಗೋದು ಏನಂತಂದರೆ, ಸಪೋಸ್ ಎರಡೂ ಕಣ್ಣು ಕಾಣಿಸದೇ ಇರೋ ಅಷ್ಟು ಸ್ಟೇಜ್ಗೆ ಹೋಗಿರ್ತಾರೆ. ಸೊ ಚಿಕ್ಕ ವಯಸ್ಸಲ್ಲಿ ಆ ತೊಂದರೆಗಳೆಲ್ಲ ಇತ್ತೀಚೆಗೆ ತುಂಬ ಕಾಮನ್.
1: ಹೌದು. ಇನ್ನು ನೀವು ಇವಾಗ ಇಂಜೆಕ್ಷನ್ಸ್ ಕೊಡ್ಬೋದು ಅಂದ್ರಿ, ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದು ಅಂದ್ರಿ, ಸರ್ಜರೀಸ್ ಮಾಡ್ಬೋದು ಅಂದ್ರಿ, ಇದೆಲ್ಲ ಮಾಡಿದಾಗ ಅವ್ರಿಗೆ ಮತ್ತೆ ಗುಣ ಆಗೋದಕ್ಕೆ ಎಷ್ಟು ದಿನ ಆಗುತ್ತೆ? ಅವ್ರು ಯಾವ್ಯಾವ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ?
0: ಲೇಸರ್ ಟ್ರೀಟ್ಮೆಂಟು ಇಂಜೆಕ್ಷನ್ ಎಲ್ಲ ಓಪಿಡಿ ಪ್ರೊಸೀಜರೇ ಇರುತ್ತೆ. ಓಕೆನಾ? ಸೊ ಎಚ್ಚರ ಅಂತಂದರೆ ಅವ್ರ ರುಟೀನ್ ಆ್ಯಕ್ಟಿವಿಟಿ ಏನಿದೆ ಅದನ್ನು ಮಾಡ್ಬೋದು. ಬಂದು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡು ರುಟೀನ್ ಟ್ರೀಟ್ಮೆಂಟ್ ಮಾಡ್ಬೋದು. ರಿಕವರಿ ಎಲ್ಲ ಒಂದು ಈಗ ಇಂಜೆಕ್ಷನ್ ಕೊಟ್ಟರು ಆ್ಯಂಟಿ ವೆಜೆಫ್ ಅಂತ ಇಂಜೆಕ್ಷನ್ ಏನು ಹೇಳಿದೆ ಆ ಇಂಜೆಕ್ಷನ್ನ ಎಫೆಕ್ಟ್ ಬರೋದು 2-3 ವಾರ ಆಗುತ್ತೆ. ಸೊ 2-3 ವಾರ ಆದಮೇಲೆ ಯೂಶ್ವಲಿ ನಾವೇನು ಮಾಡ್ತೀವಿ, ಇಂಜೆಕ್ಷನ್ ಕೊಟ್ಟಾದಮೇಲೆ 1 ತಿಂಗಳಾದಮೇಲೆ ಮತ್ತೆ ಅವ್ರನ್ನ ಬರೋಕ್ಕೆ ಹೇಳಿ ಏನು ಕಣ್ಣು ರೆಟಿನಾದಲ್ಲಿ ಎಡಿಮಾ ಏನಿದೆ ಅದು ಎಷ್ಟು ಕಡಿಮೆ ಆಗಿದೆ ಅದನ್ನು ನೋಡಿ ಮತ್ತೆ ಫರ್ದರ್ ಇಂಜೆಕ್ಷನ್ಸ್ ಏನಾದರೂ ಬೇಕಾಗತ್ತಾ ಇಲ್ಲ ನೆಕ್ಸ್ಟ್ ಯಾವಾಗ ಬರೋದು ಅಂತ ಹೇಳ್ತೀವಿ. ಲೇಸರ್ಗೂ ಅದೇ ಥರ ಆಗುತ್ತೆ. ಲೇಸರ್ ಮಾಡಿದ್ರೆ ಲೇಸರ್ ಯೂಶ್ವಲಿ ವಿ ಡೂ ಇಟ್ ಇನ್ 2 ಸಿಟ್ಟಿಂಗ್ಸ್ ಇಲ್ಲ 3 ಸಿಟ್ಟಿಂಗ್ಸಲ್ಲಿ ಮಾಡ್ತೀವಿ. ಅದಾದಮೇಲೆ ಒನ್ಸ್ ಇನ್ ಎವ್ರಿ 2 ಮಂತ್ಸ್ ಇಲ್ಲ 3 ಮಂತ್ಸ್ ಬರಬೇಕಾಗತ್ತೆ.
1: ನೀವು ಇವಾಗ ಲೇಸರ್ ಟ್ರೀಟ್ಮೆಂಟ್ ಹೇಳಿದ್ರಿ, ಅದು ತುಂಬ ಜನಕ್ಕೆ ಅದೇನು ನೋವಾಗಲ್ಲ ಅನ್ನೋದು ಮೈಂಡಲ್ಲಿರುತ್ತೆ. ಆದರೆ ಸರ್ಜರಿ ಅಂತ ಬಂದ ತಕ್ಷಣ ಏನಾದರೂ ಅನಸ್ತೇಷ್ಯ ಏನಾದರೂ ಕೊಡ್ತಾರಾ ಅಥವಾ ಡೈರೆಕ್ಟಾಗೇ ಕಣ್ಣಿಗೆ ಏನಾದರೂ ಮಾಡ್ತಾರಾ ಅನ್ನೋ ಒಂದು ಭಯ ಖಂಡಿತ ಇದ್ದೇ ಇರುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ ಡಾಕ್ಟ್ರೆ?
0: ಕಣ್ಣು ಸೂಕ್ಷ್ಮ ಅಲ್ವಾ, ಭಯ ಭಯ ಇದ್ದಿದ್ದೆ, ಭಯ ಕಾಮನ್ನೇ.
1: ಹೌದು.
0: ಜೊತೆಗೆ ಕಣ್ಣತ್ರ ಸೂಜಿ ತೊಗೊಂಡು ಹೋದರೆ ಎಲ್ಲರಿಗೂ ಭಯ ಆಗುತ್ತೆ.
1: ಹೌದು.
0: ನಾವು ಕಣ್ಣಲ್ಲಿ ಮಾಡುವಂಥ ಆಪರೇಷನ್ಗಳನ್ನೆಲ್ಲ ಲೋಕಲ್ ಅನಸ್ತೇಷ್ಯಾ, ಜನರಲ್ ಅನಸ್ತೀಷಾ ಥರ ಏನೂ ಮಾಡಲ್ಲ. ಲೋಕಲ್ ಅನಸ್ತೀಷಾ ಕಣ್ಣ ಹತ್ರ ಒಂದು ಇಂಜೆಕ್ಷನ್ ಕೊಟ್ಟು ಸೊ ಸರ್ಜರಿ ಮಾಡ್ತೀವಿ. ಸರ್ಜರಿ ಎಲ್ಲ ಪೇನ್ಲೆಸ್ಸೇ ಇರುತ್ತೆ, ಏನು ನೋವೇನಾಗಲ್ಲ.
1: ಅದರಿಂದ ಅನಸ್ತೇಷ್ಯಾ ಕೊಟ್ಟಮೇಲೆ ಪೈನ್ ಇರೋದಿಲ್ಲ,
0: ಪೈನ್
1: ಗೊತ್ತಾಗಲ್ಲ ಅಂತ
0: ಹೌದು
1: ಹೇಳ್ತೀರ. ಆಗಲಿ ಡಾಕ್ಟರ್, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
3: ಕೇಳುವರೆ, ಇದುವರೆಗೂ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ವಿಷಯ ಡಯಾಬೆಟಿಕ್ ರೆಟಿನೋಪತಿಗೆ ಇರುವಂತಹ ಚಿಕಿತ್ಸೆಗಳು. ಭಾಗವಹಿಸಿದವರು ಡಾಕ್ಟರ್ ಯಶವಂತ್ ಕುಮಾರ್, ನೇತ್ರ ತಜ್ಞರು. ಪ್ರಸ್ತುತಪಡಿಸಿದವರು ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:15.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹಲೋ, ಇಸ್ ಇಟ್ 251-2582?
5: ಯೆಸ್,
6: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
7: ನನ್ ಒಂದ್ ಹಾಡ್ ಬೇಕಿತ್ತು.
8: ಕೇಳು ಕೊಡುವೆ ನಿನಗೆ ನಾನೀಗ.
9: ಕರೆಗೊಂದು ಗೀತೆ,
10: ಕರೆಗೊಂದು ಗೀತೆ.
4: ನಿಮ್ಮ ಅಪೇಕ್ಷೆಯ ಗೀತೆಗಳು
11: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
12: ಹೃದಯ ತುಂಬಿ
9: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
13: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
4: ಕರೆ ಮಾಡಿ
11: 2512582
4: ಅಥವಾ 2515089.
9: ಎಸ್ಟಿಡಿ ಕೋಡ್ 0821.
14: ಹಲೋ, ಮೋಹನ್ ಸ್ಪೀಕಿಂಗ್.
4: ನಿಮ್ಮ ಮೆಚ್ಚಿನ ಗೀತೆ
11: ಕೇಳಿ
9: ಆನಂದಿಸಿ.
11: KSOU ಮುಕ್ತವಾಣಿ.
15: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
11: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
4: KSOU ಮುಕ್ತವಾಣಿ.
15: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
11: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ.
15: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
11: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
4: KSOU ಮುಕ್ತವಾಣಿ.
15: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
11: KSOU ಮುಕ್ತವಾಣಿ.
16: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದು ಏನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
17: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
9: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ.
18: ವರ್ತಮಾನ ವೃತ್ತಾಂತ
9: ಪ್ರತಿ ತಿಂಗಳ 2nd and 4th ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ.
18: ವರ್ತಮಾನ ವೃತ್ತಾಂತ
9: ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
19: ಸಸ್ಯ ಸರಿ
20: ಸಸ್ಯ ಸರಿ
19: ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
21: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
19: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:20. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ. ಇದೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ಸಂದೇಶ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585823. ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9408585823. ಕಾರ್ಯಕ್ರಮದ ಮೊದಲಿಗೆ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಶಶಾಂಕ್, ಸಂಗೀತ ಸಂಯೋಜನೆ ಮನೋಮೂರ್ತಿ.

ಕೇಳುಗರಿಗೆಲ್ಲ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮಕ್ಕೆ ಮೊದಲ ಸಂದೇಶ ಬಂದಿದೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್, ಸುಪ್ರೀತಾ, ಬೆಳ್ಳಿ ಹಾಗೂ ಕುಮಾರಿ ಅವರು ರೆಡಿಮೇಡ್ ಗಂಡ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್.

0: 102.5 FM 100.6 ಆಕಾಶವಾಣಿ ಮೈಸೂರು. ಕರೆಗೊಂದು ಗೀತೆ, ಕರೆಗೊಂದು
1: ಗೀತೆ, ನಿಮ್ಮ ಅಪೇಕ್ಷೆಯ ಗೀತೆಗಳು
2: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
3: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
1: ಕರೆ ಮಾಡಿ
2: 2512582
1: ಅಥವಾ 2515089
0: STD ಕೋಡ್ 0821.
5: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
2: ಕೇಳಿ
0: ಆನಂದಿಸಿ.

ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೋರಿ ನಮಗೆ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಹುಟ್ಗಳಿಯಿಂದ ಪುಷ್ಪ, ಪವನ್ ಹಾಗೂ ಮೇಘನ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಮನೋಮೂರ್ತಿ, ಹಾಡಿದ್ದಾರೆ ಸೋನು ನಿಗಮ್.

0: ಬಾನುಲಿ ಕೃಷಿ ಬೆಳಗು
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು

0: ಮುಂದಿನ ಗೀತೆ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಕೊಳ್ಳೇಗಾಲದಿಂದ ಬಾಗೇಶ್ ಕುಮಾರ್, ದೀಕ್ಷಾ, ಪದ್ವಿಕಾ, ಹೇಮಾನ್ಯ ಮತ್ತು ವೇದಾಂತ್.
1: ಸ್ವಾಮಿ ನಾವಿರೋದು ಹೀಗೆ.

0: ನೀನ ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಪ್ರೀತಿಯ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಆಯೋಜಿತವಾಗಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮದ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇದೇ ಮಂಗಳವಾರ ಅಂದರೆ ನಾಳೆ 21 ತಾರೀಕು ಬೆಳಿಗ್ಗೆ 11-12 ಗಂಟೆವರೆಗೆ ನಮಗೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 0821 ಮೈಸೂರಿನ STD ಕೋಡ್ ಸೇರಿಸಿ 251-2582 ಅಥವಾ 251-5089 ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಹಾಗೂ ಚಿತ್ರ ಗೀತೆಗಾಗಿ ಸಂದೇಶ ಬಂದಿದೆ ಮೈಸೂರಿನ ಅಗ್ರಹಾರದಿಂದ MR ಶ್ರೀಕಂಠನ್ ಅವರಿಂದ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಮಾಯ್ ಥಾಯ್ ವಿಶ್ವ ಚಾಂಪಿಯನ್ಶಿಪ್ನ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿರುವ ಕಾವ್ಯ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ನಾನು ಸೋಲ್ತೀನೋ ಬಿಡ್ತೀನೋ, ನಾಳೆ ಎದ್ದು ನಾನು ಹೋಗಿ ಫೈಟ್ ಮಾಡಲೇಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ನೆವರ್ ಗಿವಿಂಗ್ ಅಪ್ ಆಟಿಟ್ಯೂಡ್ ಬರಲೇಬೇಕು. ಕಾಂಬ್ಯಾಟ್ ಸ್ಪೋರ್ಟ್ಸಲ್ಲಿ ನಾನು ಇದ್ದೀನಿ ಅಂದರೆ ಆ ಆಟಿಟ್ಯೂಡ್ ಡೆವಲಪ್ ಮಾಡಿಕೊಳ್ಳೇಬೇಕು.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.
2: ಕಾರ್ಯಕ್ರಮದ ಕೊನೆಯದಾಗಿ ಬಯಲುದಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ. ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಜೆಎಂಎಸ್ ಮೂರ್ತಿ ಹಾಗೂ ಕುಟುಂಬದವರು.

ಇಲ್ಲಿಗೆ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ 5:20 ನಂತರ ಬಂದಂತಹ ಸಂದೇಶಗಳನ್ನು, ಅದರಲ್ಲೂ ಮೊದಲು ಬಂದಂತಹ ಸಂದೇಶಗಳನ್ನು ಆದ್ಯತೆಯನ್ನು ನೀಡಿ ಗೀತೆಗಳನ್ನು ಕೂಡ ಪ್ರಸಾರ ಮಾಡಲಾಯಿತು. ಹಾಗೆ ಮತ್ತಷ್ಟು ಜನ ಸಂದೇಶವನ್ನು ನಮಗೆ ಕಳಿಸಿದರು. ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ನಂಜನಗೂಡು ಮುದ್ದಳ್ಳಿ ಪುಟ್ಟಸ್ವಾಮಿ, ಪಟ್ಟಸೋಮನಹಳ್ಳಿ ಗಾನಸುಮ, ಹಗರಿ ಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ ಮೃತ್ಯುಂಜಯ, ಬೆಲವತ್ತ ಗ್ರಾಮದಿಂದ ಲೋಕೇಶ ಹಾಗೂ ಕುಟುಂಬ, ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬದವರು, ಮಂಡ್ಯದಿಂದ ನಂದಾದೀಪ ಹಾಗೂ ಸರಸ್ವತಮ್ಮ, ಮೈಸೂರಿನಿಂದ ಚೈತ್ರ, ಹೊಸಕೋಟೆಯಿಂದ ಲತಾ ಸುಹಾಸ್, ನಂಜನಗೂಡಿನಿಂದ ವೆಂಕಟೇಶ್ ಹನುಮಯ್ಯ ಮತ್ತು ಕುಟುಂಬದವರು, ಗುಬ್ಬಿ ತಾಲೂಕಿನಿಂದ ಮಹದೇವ ಪ್ರಕಾಶ್, ಮೈಸೂರಿನ ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೀಲರ್ ಹಾಗೂ ಕುಟುಂಬದವರು, ಕಿಕ್ಕೇರಿಯಿಂದ ಗೋವಿಂದದಾಸ್, ಮೈಸೂರಿನ ವಿಜಯನಗರದಿಂದ ಆಶೀಶ್ ಕುಮಾರ್, ಬೆಂಗಳೂರಿನಿಂದ ಪ್ರಜ್ವಲ್ ಬಿಎಂ, ನಂಜನಗೂಡಿನಿಂದ ವಿರಾಟ್ ಹಾಗೂ ವಿನುತಾ, ಮೈಸೂರಿನ ಅಶೋಕಪುರಂನಿಂದ

ಗಾಯತ್ರಿ ಸುರೇಶ್, ಮೈಸೂರಿನಿಂದ ಮಹೇಶ್ ಹಾಗೂ ಕುಟುಂಬದವರು, ನಂಜನಗೂಡಿನಿಂದ ಮೀನಾ, ಮೈಸೂರಿನ ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ್ ರಂಪೂರೆ, ಕೆಆರ್ ನಗರದಿಂದ ನಟರಾಜ್ ನೇತ್ರಾವತಿ, ಕಾಸರಗೋಡಿನಿಂದ ಮಂಜೇಶ್ವರ, ಮೈಸೂರಿನ ಹೆಬ್ಬಾಳ್ನಿಂದ ಅಂಬಿಕಾ, ಶ್ರೀರಂಗಪಟ್ಟಣದಿಂದ ಬಿಟಿ ದಾಸ್ ಪ್ರಕಾಶ್, ಹಿನಕಲ್ನಿಂದ ಟಿಎಂ ಚಂದ್ರಶೇಖರ್, ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ, ಹಾಗೆ ಮತ್ತಷ್ಟು ಜನ ಇನ್ನ ಸಂದೇಶವನ್ನು ಕಳಿಸ್ತಾನೆ ಇದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಸ್ಯಾಂಡಲ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 6 ಗಂಟೆ. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು. ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿಯಲ್ಲಿ ಮಳೆಗಾಲದ ನೆನಪುಗಳು, ವಿಶೇಷ ಚಿತ್ರಚಿತ್ತಾರ. ಪ್ರಸ್ತುತಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿ ಅವರ ವೀಣಾವಾದನ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ಚಿಂತನ. ಬೆಂಡಿಗನವಿಲೆ ಭಗವಾನ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಲಕ್ಷ್ಮೀ ನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45, ಮಧ್ಯಾಹ್ನ 2:40, ಸಂಜೆ 5:35, ರಾತ್ರಿ 7:45 ಹಾಗೂ 8:15 ಕನ್ನಡ ಚಿತ್ರಗೀತೆಗಳು. ಬೆಳಿಗ್ಗೆ 8:30

0: ಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ 12:35 ಭಕ್ತಿಗೀತೆಗಳು, 12:45 ಮಂಡ್ಯದ ಸದ್ದಾಂ ತಗ್ಗಹಳ್ಳಿಯವರಿಂದ ಸಣ್ಣ ಕತೆ ಅವಳೆಂದರೆ, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಂಗಳೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ ಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಹಾಡಿದ್ದಾರೆ ಡಾಕ್ಟರ್ ಸ್ನೇಹಶ್ರೀ. 12:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹತಿ ಎಸ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಸತ್ಯವಾನ ಸಾವಿತ್ರಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೊಬಾಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂಡ್ ಆರ್ಥೋಸ್ಕೋಪಿಕ್ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ಶ್ರೇಯಸ್ ಆಳ್ವ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:00 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಕೇಳುಗರೆ, ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. Both houses of parliament witnessed multiple adjournments on the first day of the monsoon session today, following uproar by opposition parties over various issues, including the NEET paper leak case. The Lok Sabha and the Rajya Sabha were later adjourned for the day. The Lok Sabha began with obituary references to 6 former members who passed away recently. The house also paid tributes to Father Emir of Qatar Sheikh Hamad bin Khalifa al-Thani. However, question hour could not be taken up as opposition members from the Congress and the Samajwadi Party raised slogans over the NEET issue. Despite repeated appeals by Speaker Om Birla and later by Presiding Officer Dilip Saikia to maintain order and allow the House to function, the protests continued, leading to adjournment of the House for the day. The Rajya Sabha also witnessed repeated disruptions. The House was adjourned multiple times despite efforts by Chairman C.P. Radhakrishnan and Deputy Chairman Harivansh to conduct business. Later, the upper house was also adjourned for the day. Earlier, speaking to media ahead of the commencement of the session this morning, Prime Minister Narendra Modi expressed hope that the monsoon session will be as productive as the monsoon itself, saying both play an important role in the nation's progress and the well-being of its people.
2: Monsoon ho ya monsoon satra, agar dono proactive ho, to bahut hi productive hote hain. और दोनों को प्रोडक्टिव होते हैं तो देश का कल्याण होता है, जीव मात्र का कल्याण होता है. साथियों, पिछले एक महीने में देश ने अनेक सिद्धियां प्राप्त की है, चाहे राष्ट्रीय हो, अंतर्राष्ट्रीय हो और अब तो अंतरिक्ष भी हो, भारत के लिए गर्व के पल रहे हैं.
1: President Draupadi Murmu today called for deeper economic engagement between India and Moldova, saying the two countries have immense potential to expand cooperation in several high-growth sectors. The president was addressing the India-Moldova Business Forum in Chisinau today. Referring to the vision of Viksit Bharat 2047, President Murmu said India seeks partnerships based on trust and shared prosperity, while Moldova's strategic location and skilled workforce offer promising opportunities for the Indian business. Earlier, President Murmu and her Moldovan counterpart, Maia Sandu, held delegation-level talks. She also paid floral tributes at the monument of Stefan Chel Mari C. Svanth in Chisinau. The Supreme Court has asked the Solicitor General to

ಶ್ರೋತೃಗಳೇ, ತೊಂಡೆ ಸೊಪ್ಪು ಯಾರಿಗೆ ಗೊತ್ತಿಲ್ಲ ಹೇಳಿ? ಕಳೆಯಂತೆ ಇದು ಎಲ್ಲ ಕಡೆ ಹಬ್ಬುವಂಥ ಸಸ್ಯ. ತೊಂಡೆ ಹಣ್ಣು ಅಥವಾ ತೊಂಡೆಕಾಯಿನಲ್ಲಿ ರುಚಿಕಟ್ಟಾದ ಪಲ್ಯವನ್ನು ತಯಾರಿಸಿ ನಾವೆಲ್ಲ ತಿಂದಿರ್ತೇವೆ. ಅದೇ ರೀತಿ ತೊಂಡೆ ಸೊಪ್ಪಿನಲ್ಲೂ ಸಹ ಅನೇಕ ಔಷಧೀಯ ಗುಣ ಇದೆ. ತೊಂಡೆಕಾಯಿ ಬಳಸುವುದರಿಂದ ಪಿತ್ತ ಕಡಿಮೆ ಆಗುತ್ತೆ. ಪಿತ್ತ ಅಂದರೆ ದೇಹದಲ್ಲಿ ಇರುವಂತಹ ಉಷ್ಣಾಂಶ, ಅಂಗೈ ಅಂಗಾಲು ಉರಿಯುವುದು, ಎಲ್ಲವೂ ಕೂಡ ಪಿತ್ತ ವೃದ್ಧಿಯಿಂದಲೇ ಬರುವಂಥ ಕಾಯಿಲೆಗಳಾಗಿವೆ. ಹಾಗೂ ಕೆಲವರಿಗೆ ಚರ್ಮದ ತುರಿಕೆ ಹಾಗೂ ಚರ್ಮದ ಮೇಲೆ ಗಂದೆಗಳು ಏಳುವುದು, ಇವೆಲ್ಲ ಕಾಯಿಲೆಗಳಲ್ಲಿ ತೊಂಡೆ ಸೊಪ್ಪು ಅತ್ಯಂತ ಸೂಕ್ತವಾದ ಮನೆಮದ್ದು. ಆದ ಕಾರಣ ಆಹಾರವಾಗಿ ತೊಂಡೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತ ವೃದ್ಧಿಯಾಗುತ್ತೆ, ಯಕೃತ್ ಶುದ್ಧೀಕರಣ ಆಗುತ್ತೆ, ಮಧುಮೇಹವನ್ನು ನಿಯಂತ್ರಿಸುವಂಥ ಶಕ್ತಿ ಸಹ ಈ ತೊಂಡೆ ಸೊಪ್ಪಿಗಿದೆ. ತೊಂಡೆ ಹಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿದ್ದರೆ ತೊಂಡೆ ಸೊಪ್ಪಿನಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿವೆ. ಇಂತಹ ತೊಂಡೆ ಸೊಪ್ಪಿನಲ್ಲಿ ತಯಾರಿಸಬಹುದಾದಂಥ ಒಂದು ರುಚಿಕಟ್ಟಾದ ಆಹಾರದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಬನ್ನಿ, ತೊಂಡೆ ಎಲೆಗಳನ್ನು ತೆಕ್ಕೊಂಡು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು. ನಂತರ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಇದಕ್ಕೆ ಒಂದು ಚಮಚ ಜೀರಿಗೆ, 8-10 ಕಾಳುಮೆಣಸು ಹಾಗೂ 1-2 ಚಮಚ ಕಾಯಿಯ ತುರಿಯನ್ನು ಹಾಕಿ ನೀರಿನಲ್ಲಿ ರುಬ್ಬಿಕೊಳ್ಳಬೇಕು. ಈ ಮಿಶ್ರಣವನ್ನು ಹಿಂಡಿ ರಸವನ್ನು ಮಾತ್ರ ತೆಕ್ಕೋಬೇಕು. ಈ ರಸಕ್ಕೆ ರುಚಿಗೆ ತಕ್ಕಷ್ಟು ಮಜ್ಜಿಗೆ, ನೀರು, ಉಪ್ಪು, ಅವಶ್ಯಕತೆ ಇದ್ದರೆ ಬೆಲ್ಲವನ್ನು ಹಾಕಿ ನಂತರ ಒಂದು ಬಾಣಲೆಯಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿ ಈ ಮಿಶ್ರಣವನ್ನು ಸೇರಿಸಿದರೆ ರುಚಿಕಟ್ಟಾದ ತೊಂಡೆ ಸೊಪ್ಪಿನ ಮಜ್ಜಿಗೆ ಸಾರು ಸಿದ್ಧ ಆಗುತ್ತೆ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ಈ ಮೊದಲು ಹೇಳಿದಂತಹ ಎಲ್ಲ ಔಷಧೀಯ ಗುಣಗಳು ನಮಗೆ ದೊರೆಯುತ್ತೆ. ತೊಂಡೆ ಸೊಪ್ಪನ್ನು ಆಹಾರವಾಗಿ ತಯಾರಿಸಿ ಸೇವಿಸಿ ಮತ್ತು ಆರೋಗ್ಯದಂದಿರಿ. ಹಾಗೆ ಇನ್ನೊಂದು ಔಷಧೀಯ ಆಹಾರ ಮಜ್ಜಿಗೆ ಹುಲ್ಲು ಅಥವಾ ಲೆಮನ್ ಗ್ರಾಸ್. ಈ ಹೆಸರನ್ನು ನೀವು ಕೇಳೇ ಇರ್ತೀರಾ. ಅತ್ಯಂತ ಸುವಾಸನೆಯನ್ನು ಹೊಂದಿರುವಂತಹ ಈ ಹುಲ್ಲನ್ನು ಬೆರೆಸಿ ತಯಾರಿಸುವ ಚಹಾ ರುಚಿಕರವಾಗಿರುತ್ತೆ ಮತ್ತು ಆಹ್ಲಾದಕರವಾಗಿಯೂ ಸಹ ಇರುತ್ತೆ. ಇದನ್ನು ಆಯುರ್ವೇದದಲ್ಲಿ ಉಶೀರ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಲಾವಂಚ ಅಥವಾ ಲಾವಂಚದ ಬೇರು ಅಂತಲೂ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ವೆಟಿವಿರಾ ಸಿಜನಾಡಿಸ್. ಇದರ ಬೇರು ಹಾಗೂ ಎಲೆ ದೇಹಕ್ಕೆ ತಂಪು ಕಾರಕ. ವಾಂತಿಯ ಸಂಕಟ ಉಂಟಾಗುತ್ತಿದ್ದರೆ ಅದನ್ನು ಸಹ ನಿಯಮಿತವಾಗಿ ಮಜ್ಜಿಗೆ ಹುಲ್ಲನ್ನು ಸೇವನೆ ಮಾಡೋದ್ರಿಂದ ನಾವು ನಿಗ್ರಹಿಸಬಹುದು. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ.

0: ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ದೇಹಕ್ಕೆ ತಂಪು. ಈ ಮಜ್ಜಿಗೆ ಹುಲ್ಲನ್ನು ಕೇವಲ ಚಹಾಕ್ಕೆ ಹಾಕಿ ಸೇವಿಸುತ್ತೇವೆ, ಆದರೆ ಇದರಲ್ಲಿ ಸ್ವಾದಿಷ್ಟಕರವಾದ ತಂಬುಳಿಯನ್ನು ಸಹ ನಾವು ಮಾಡಬಹುದು. ಅದನ್ನು ಮಾಡೋ ವಿಧಾನ ತಿಳ್ಕೊಳ್ಳೋಣ ಬನ್ನಿ. ಮಜ್ಜಿಗೆ ಹುಲ್ಲಿನ ಉದ್ದನೆಯ 8-10 ಎಲೆಗಳನ್ನು ತೆಕ್ಕೋಬೇಕು. ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, 4-5 ಕಾಳುಮೆಣಸು, 1-2 ಚಮಚದಷ್ಟು ಕಾಯಿ ತುರಿ ಹಾಗೂ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಇದರ ರಸವನ್ನು ಹಿಂಡಿ ಕೇವಲ ರಸವನ್ನು ಮಾತ್ರ ಸಂಗ್ರಹಿಸಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ನೀರು, ಉಪ್ಪನ್ನು ಮಿಶ್ರ ಮಾಡಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ಮಜ್ಜಿಗೆ ಹುಲ್ಲಿನ ಮಜ್ಜಿಗೆಯ ಸಾರು ತಯಾರಾಗುತ್ತೆ. ಇದು ಸುಗಂಧಭರಿತವಾಗಿರುತ್ತೆ, ರುಚಿಕಟ್ಟಾಗಿರುತ್ತೆ ಮತ್ತು ಇದೊಂದು ಆರೋಗ್ಯಕರ ಖಾದ್ಯವಾಗಿದೆ. ಈ ಮಜ್ಜಿಗೆ ಹುಲ್ಲಿನ ಮಜ್ಜಿಗೆ ಹುಳಿಯನ್ನು ತಯಾರಿಸಿ ಹಾಗೂ ಬಳಸಿ ಆರೋಗ್ಯದಿಂದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ
3: ಸಸ್ಯ ಸರಿ
2: ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:15. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಕೇಳುವರೆ, ನಾಳೆ ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪ ಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ, ಈ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ ಚಂದ್ರಗುರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:30 ರಂಗಗೀತೆಗಳ ಕಾರ್ಯಕ್ರಮದಲ್ಲಿ ಆರ್ ಪರಮಶಿವನ್ ಅವರಿಂದ ಸದಾರಮೆ ನಾಟಕದ ಹಾಡುಗಳನ್ನು ನೀವು ಕೇಳಬಹುದು. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೇದನೂರು ಕೃಷ್ಣಮೂರ್ತಿಯವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಹಾಗೆ ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೀವು ಕರೆ ಮಾಡಿ ಕಾರ್ಯಕ್ರಮದ ಕುರಿತಂತೆ ನಿಮ್ಮೊಂದಿಗೆ, ಅಂದರೆ ನಮ್ಮೊಂದಿಗೆ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇದೇ ಮಂಗಳವಾರ, ಅಂದರೆ ನಾಳೆ 21 ಬೆಳಿಗ್ಗೆ 11:00 12:00 ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 251-2582 ಹಾಗೂ ಮತ್ತೊಂದು 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821.

ಇಂದು ರಾತ್ರಿ 8:15 ಯುವವಾಣಿಯಲ್ಲಿ ಮಳೆಗಾಲದ ನೆನಪುಗಳು ವಿಶೇಷ ಚಿತ್ರಚಿತ್ತರ ಪ್ರಸಾರವಾಗಲಿದೆ. ಪ್ರಸ್ತುತಿ ಮೈಸೂರಿನ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿಯವರ ವೀಣಾವಾದನವನ್ನು ಆಲಿಸಬಹುದು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ಅನಪ್ಪನವರ್ ಜಮೀನಿನಲ್ಲಿ ಜೈನ ತೀರ್ಥಂಕರ ಕುಂಥುನಾಥನಿಗೆ ಸಂಬಂಧಿಸಿದ ದಾನಶಾಸನ ಪತ್ತೆಯಾಗಿದೆ. ಈ ಶಾಸನವು ಚಾರಿತ್ರಿಕ ಮಹತ್ವ ಪಡೆದಿದೆ. ವಿಜಯನಗರಿಯ ಚಿಕ್ಕೊಡೆಯ ರಂಗಡಿ ಬಸದಿಗೆ 17ನೇ ತೀರ್ಥಂಕರರಾದ ಕುಂಥುನಾಥರ ಹೆಸರಿನಲ್ಲಿ ಆವಿನ ಮಡುವಿನ ಅಂತಾಪುರದಲ್ಲಿಯ 12 ಕೊಳಗ ಬೀಜ ಬಿತ್ತಬಹುದಾದಷ್ಟು ಭೂಮಿಯನ್ನು ತೆರಿಗೆಯಿಂದ ಮುಕ್ತಗೊಳಿಸಿ ಅದನ್ನು ಕುಂಥುನಾಥ ತೀರ್ಥಂಕರ ಜಿನಬಸದಿಗೆ ದಾನ ನೀಡಲಾಗಿದೆ ಎಂಬ ವಿವರಗಳು ದಾನಶಾಸನದಲ್ಲಿ ಲಭ್ಯವಿವೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಿಂದಲೂ ಜಿಲ್ಲೆ ಫುಟ್ಬಾಲ್ ಕ್ರೀಡೆಗೆ ಪ್ರಸಿದ್ಧಿ ಪಡೆದಿದೆ. ಕೊಲಚಲಂ ಕುಟುಂಬ ಅಂದು ಫುಟ್ಬಾಲ್ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಮೈದಾನವನ್ನು ದೇಣಿಗೆಯಾಗಿ ನೀಡಿತ್ತು. ಇಂದಿಗೆ ಅದು ಬಿಡಿಎಎ ಕ್ರೀಡಾಂಗಣ ಎಂದು ಗುರುತಿಸಲ್ಪಡುತ್ತದೆ. ತುಂಗಭದ್ರಾ ಬಲದಂಡೆ ಕಾಲುವೆಯ ಕೆಳಮಟ್ಟದ ಉಪ ಕಾಲುವೆಗಳಿಗೆ ಕುಡಿಯುವ ನೀರಿಗೆ ಮೀಸಲಿರಿಸಿ ನೀರು ಹರಿಬಿಡಲಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಗಡಿಯ ಜಿಲ್ಲೆಗಳಿಗೆ ಈ ನೀರು ಹರಿಸಲಾಗಿದ್ದು, ಕುರುಗೋಡು ತಾಲೂಕು ಹೊಸ ಗೇಣಿಕೆಹಾಳು ಮೂಲಕ ನೀರು ಮುಂದೆ ಸಾಗಿದೆ. ಜಿಲ್ಲೆಯ ಸಂಚಾರ ವಿಭಾಗದ ಪೊಲೀಸರು ಶಾಲಾ ವಾಹನಗಳ ತಪಾಸಣೆ ಆರಂಭಿಸಿದ್ದು, ಈವರೆಗೆ ಒಟ್ಟು 336 ವಾಹನಗಳನ್ನು ವಿದ್ಯಾರ್ಥಿಗಳ ಸುರಕ್ಷಿತ ಸಂಚಾರದ ಹಿತದೃಷ್ಟಿಯಿಂದ ಪರಿಶೀಲಿಸಿದ್ದು, 116 ವಾಹನಗಳು ನಿಯಮ ಉಲ್ಲಂಘಿಸಿರುವುದು ಪತ್ತೆಯಾಗಿದೆ. ಸೂಕ್ತ ಎಚ್ಚರಿಕೆ ನೀಡಿ 57,200 ರೂಪಾಯಿ ದಂಡ ವಸೂಲಿಸಿದೆ. ನಗರ ವ್ಯಾಪ್ತಿಯ ಸರ್ಕಾರಿ ಜಮೀನು ಹಾಗೂ ನಿವೇಶನಗಳ ಒತ್ತುವರಿಯನ್ನು ಕಳೆದ 2 ತಿಂಗಳಲ್ಲಿ ವಿಶೇಷ ಆಂದೋಲನದ ಮೂಲಕ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿ, ಒತ್ತುವರಿ ತೆರವುಗೊಳಿಸಲಾದ ಸರ್ಕಾರಿ ಆಸ್ತಿಗಳ ಅಂದಾಜು ಮೌಲ್ಯ 530 ಕೋಟಿ ರೂಪಾಯಿ ಎಂದರು. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ

0: ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
3: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
3: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 100,000 ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕಾಲಮಿತಿಯೊಳಗೆ ಪೂರ್ತಿಗೊಳಿಸುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅವರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಎಸ್ಐಆರ್ ಕುರಿತಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿಯ ಶುದ್ದತೆಗಾಗಿ ಎಸ್ಐಆರ್ ಕ್ರಮ ಅಗತ್ಯವಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಪರಿಷ್ಕರಣೆ ಕಾರ್ಯ ಚುರುಕುಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಹೊಸ ಮತದಾರರ ಸೇರ್ಪಡೆ, ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವುದು, ವಿವರಗಳ ತಿದ್ದುಪಡಿ ಸೇರಿದಂತೆ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು 100%ಗೆ 100% ಪೂರ್ಣಗೊಳಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಪರಿಶೀಲಿಸಬೇಕು ಎಂದು ಅವರು ಆದೇಶಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಕಾಲದಲ್ಲಿ ನೀಡಬೇಕು. ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡುವ ಉದ್ದೇಶದಿಂದ ಪರಿಷ್ಕರಣೆ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ಳಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು. ರಾಜಕೀಯ ಪಕ್ಷಗಳಿಂದ ಸ್ವೀಕರಿಸಲ್ಪಡುವ ದೂರುಗಳು, ಆಕ್ಷೇಪಣೆಗಳು ಹಾಗೂ ಅರ್ಜಿಗಳನ್ನು ಸರಿಯಾಗಿ ನೋಂದಾಯಿಸಿ ಅವುಗಳ ದಾಖಲೆ ಪ್ರತಿಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಬೇಕು. ದೂರುಗಳ ವಿಲೇವಾರಿಯನ್ನು ಚುನಾವಣಾ ಆಯೋಗದ ನಿಯಮಾನುಸಾರ ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕರಣೆ ಕಾರ್ಯದ ಪ್ರಗತಿ ಹಾಗೂ ಎದುರಾಗುವ ಸಮಸ್ಯೆಗಳ ಕುರಿತು ವಾರಕ್ಕೊಮ್ಮೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಬೇಕು. ಸಭೆಯಲ್ಲಿ ಪಡೆದ ಸಲಹೆಗಳು ಹಾಗೂ ಆಕ್ಷೇಪಣೆಗಳನ್ನು ದಾಖಲಿಸಿಕೊಂಡು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಚುನಾವಣೆ ಪ್ರಕ್ರಿಯೆ ಸುಲಭವಾಗಿದೆ. ಪ್ರತಿ ಮಾಹಿತಿ ಬೂತ್ ಮಟ್ಟದ ಅಧಿಕಾರಿಗಳ ಕೈಯಲ್ಲಿದೆ. ಮನೆಯಲ್ಲಿ ಬಹಳ ದಿನಗಳಿಂದ ಮತದಾರರು ವಾಸ ಇಲ್ಲದೆ ಹೋದಲ್ಲಿ ಅಂತಹ ಪ್ರಕರಣಗಳ ಕುರಿತು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಪಡೆಯಬೇಕು ಎಂದರು. ಆಗಸ್ಟ್ 8ರವರೆಗೆ ಅವಕಾಶವಿದ್ದು ಇನ್ನೂ ಕೆಲವೆಡೆ ವಿತರಣೆ

0: ಚುನಾವಣೆಯಾಗದ ಭಾಗದಲ್ಲಿ ಸಂಪೂರ್ಣ ಮತದಾರರ ಪರಿಷ್ಕರಣೆ ಮಾಡಬೇಕು ಎಂದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದರು. ಸಭೆ ಬಳಿಕ ಅನ್ಬುಕುಮಾರ್ ವಡಗಾಮ ಭಾಗದ ಖಾಸ್ಬಾಗ್ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕುರಿತು ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡರು. ಕೇಂದ್ರ ಸರ್ಕಾರದ ಎಸ್ಐಆರ್ ಪ್ರಕ್ರಿಯೆಗೆ ಅಗತ್ಯ ದಾಖಲೆಗಳನ್ನು ಜನರು ಸುಲಭವಾಗಿ ಒದಗಿಸುವ ಉದ್ದೇಶದಿಂದ ಮನೆ ಮನೆಗೆ ಉಚಿತ ಜಾತಿ ಪ್ರಮಾಣ ಪತ್ರ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗಾಗಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರದ ಉಚಿತ ವಿತರಣೆ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಮತ್ತು ಕರ್ನಾಟಕದ ಮೂಲ ನಿವಾಸಿ ಎಂದು ಸಾಬೀತುಪಡಿಸಲು ಜನರಿಗೆ ಸುಲಭವಾಗಿಸುವ ನಿಟ್ಟನಲ್ಲಿ ಈ ಪ್ರಮಾಣ ಪತ್ರಗಳು ಸಹಾಯ ಮಾಡಲಿವೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಕೆಲವು ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಎಂದರು. ರಾಜ್ಯದ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ ಆಗಿದ್ದು 60 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಆಗಿದೆ. ಹೀಗಾಗಿ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಲು ಮತ್ತು ಯಾರೂ ಗುಳೆ ಹೋಗದಂತೆ ಗ್ರಾಮಗಳಲ್ಲೇ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸೂಚಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಕೊರತೆ ಆಗಬಾರದು ಎಂದು 117 ಕೋಟಿ ರೂಪಾಯಿ ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ. 95 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಇನ್ನು 25 ಕೋಟಿ ರೂಪಾಯಿ ವಿವಿಧ ಜಿಲ್ಲೆಗಳಲ್ಲಿ ಇದೆ ಎಂದು ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ವಿಬಿ ಜಿರಾಮ್ಜಿ ಯೋಜನೆಯಡಿ 318 ಕಾಮಗಾರಿ ಕೈಗೆತ್ತಿಕೊಳ್ಳಲು ಅವಕಾಶವಿದ್ದು, ಈ ತಿಂಗಳಾಂತ್ಯದೊಳಗೆ ವಿಬಿ ಜಿರಾಮ್ಜಿ ಅಡಿ 10 ಲಕ್ಷ ಮಾನವ ದಿನ ಸೃಜಿಸಲಾಗುವುದು. ಮೊದಲ ತ್ರೈಮಾಸಿಕದಲ್ಲಿ 2900 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬರುವುದಿಲ್ಲ ಎಂದು ಈಶ್ವರ್ ಖಂಡ್ರೆ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಈ ಬಾರಿ 64,000 ಸಸಿಗಳನ್ನು ನೆಡುವ ಹಾಗೂ 40,000 ಸಸಿಗಳನ್ನು ನಾಗರಿಕರಿಗೆ ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಈ ಕುರಿತಂತೆ ಸಭೆ ನಡೆಸಿದರು. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಅಭಿಯಾನ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪರಿಸರ ಉಳಿವಿಗಾಗಿ ಗಿಡ ನೆಡುವ ಕಾರ್ಯಕ್ರಮ ಸಹಾಯಕವಾಗಲಿದೆ. ಈ ಬಾರಿ ನಗರದಲ್ಲಿ ಮಹಾಗನಿ, ಟಬೇಬಿಯಾ, ರೋಸಿಯಾ, ಹೊಂಗೆ, ಬೇವು, ನೇರಳೆ ಸೇರಿದಂತೆ ಗುಣಮಟ್ಟದ ಮರಗಳನ್ನಷ್ಟೇ ನೆಡಲಾಗುವುದು ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನಲ್ಲಿ 64,000 ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಸಸಿ ನೆಟ್ಟ ನಂತರ 3 ವರ್ಷಗಳ ನಿರ್ವಹಣೆಯೂ ಸೇರಿದಂತೆ 5 ನಗರ ಪಾಲಿಕೆಗಳ ಆಯವ್ಯಯದಲ್ಲಿ 9,64,00,000 ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸಸಿಗಳನ್ನು ಯಶಸ್ವಿಯಾಗಿ ನೆಟ್ಟು ನಿರ್ವಹಿಸುವ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ 1 ತಿಂಗಳ ಕಾಲ ಬೆಂಗಳೂರು ಹಸಿರು ಅಭಿಯಾನ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ರಾಷ್ಟೀಯ ಶುದ್ದ ವಾಯು ಕಾರ್ಯಕ್ರಮ ಎನ್ಸಿಎಪಿ ಅಡಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಮಾಡುವಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ವಾಯು ಮತ್ತು ಜಲ ಗುಣಮಟ್ಟ ಮೇಲ್ವಿಚಾರಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಕೇಳಿದ್ದ ಚುಕ್ಕಿರಹಿತ ಪ್ರಶ್ನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಈ ಮಾಹಿತಿ ನೀಡಿದೆ. ದಾವಣಗೆರೆಯಲ್ಲಿ ಗಾಳಿಯಲ್ಲಿನ ಧೂಳಿನ ಕಣಗಳ ಪ್ರಮಾಣದಲ್ಲಿ 41% ಇಳಿಕೆಯಾಗಿದೆ. ಇದರೊಂದಿಗೆ ದಾವಣಗೆರೆ ಮತ್ತು ಕಲಬುರಗಿ ನಗರಗಳು ರಾಷ್ಟೀಯ ವಾಯು ಗುಣಮಟ್ಟ ಮಾನದಂಡವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಎನ್ಸಿಎಪಿ ಅಡಿಯಲ್ಲಿ ಇತರ ನಗರಗಳಾದ ಹುಬ್ಬಳ್ಳಿ, ಧಾರವಾಡದಲ್ಲಿ 23% ಹಾಗೂ ಬೆಂಗಳೂರಿನಲ್ಲಿ 17% ಸುಧಾರಣೆ ಕಂಡಿದೆ.

0: ಬಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ 2019-20 2025-26 ಅವಧಿಯಲ್ಲಿ ಒಟ್ಟು 625.94 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಿಪಿಸಿಬಿ ಮಾರ್ಗಸೂಚಿಗಳಂತೆ ನಿರಂತರ ತಪಾಸಣೆ ನಡೆಸುತ್ತಿದ್ದು, ರಾಜ್ಯದಲ್ಲಿ ಪ್ರಸ್ತುತ 358 ಜಲ ಗುಣಮಟ್ಟ ಹಾಗೂ 73 ವಾಯು ಗುಣಮಟ್ಟ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ 2018ರಲ್ಲಿ 17ರಷ್ಟಿದ್ದ ಮಾಲಿನ್ಯ ಪೀಡಿತ ನದಿ ವ್ಯಾಪ್ತಿ ಸಂಖ್ಯೆ 2025ರ ವೇಳೆಗೆ 14ಕ್ಕೆ ಇಳಿಕೆಯಾಗಿದೆ. ಅಮೃತ್ 2.0 ಯೋಜನೆಯಡಿ ರಾಜ್ಯದ 159 ಜಲಮೂಲಗಳ ಪುನರುಜ್ಜೀವನಕ್ಕಾಗಿ 520 ಕೋಟಿ 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಹೊಳೆನರಸೀಪುರ ತಾಲೂಕಿನ ಮಾವಿನಕಟ್ಟೆ ಬೆಟ್ಟದ ತಪ್ಪಲಿನಲ್ಲಿ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದರು. ಈಗ ಹವಾವರ್ತಮಾನ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಮುಂಗಾರು ಸಕ್ರಿಯವಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿದೆ. ಉತ್ತರ ಒಳನಾಡಿನ ಮತ್ತು ಕರಾವಳಿಯ ಬಹುತೇಕ ಪ್ರದೇಶಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ಸಮಗ್ರ ವಿಶೇಷ ಪರಿಷ್ಕರಣೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸೂಚನೆ. 178 ತಾಲೂಕುಗಳಲ್ಲಿ ಮಳೆ ಕೊರತೆ. ವಿಬಿಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಲು ಸಚಿವ ಈಶ್ವರ್ ಖಂಡ್ರೆ ಆದೇಶ. ಬೆಂಗಳೂರು ನಗರದಲ್ಲಿ 1 ಲಕ್ಷ ಸಸಿ ನೆಡುವ ಗುರಿ ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ವಾಯು ಜಲ ಮಾಲಿನ್ಯ ನಿಯಂತ್ರಣದಲ್ಲಿ ರಾಜ್ಯದಲ್ಲೇ ದಾವಣಗೆರೆಗೆ ಅಗ್ರಸ್ಥಾನ, ಕೇಂದ್ರ ಸಚಿವಾಲಯ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:50. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ

0: ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನವಿದೆ.
1: ಡಾಕ್ಟರ್ ಬಸವರಾಜ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಅಡಿಕೆ ಮತ್ತು ತೆಂಗಿನ ಬೆಳೆಯ ಪ್ರಮುಖ ಕೀಟಗಳು ಮತ್ತು ಅದರ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
2: ಖಂಡಿತವಾಗಿಯೂ. ಈಗ ಅಡಿಕೆಯಲ್ಲಿ ಪ್ರಮುಖವಾಗಿ ಕೀಟ ಅಂತಂದರೆ ಈ ಬೇರ್ ತಿನ್ನೋ ಹುಳ ಅಂತ ಬರ್ತದೆ. ಇದು ಭಾಳ ಅಪಾಯಕಾರಿ. ಒಂದು ಸಾರಿ ತೋಟದಲ್ಲಿ ಅದು ಬಂದು ಸೇರ್ಕೊಳ್ತು ಅಂತಂದರೆ ಯಾವ ಕಾರಣಕ್ಕೂ ಹೋಗೋದಿಲ್ಲ. ಇನ್ನೊಂದೇನು ಸಮಸ್ಯೆ ಅಂತಂದರೆ ಇದ್ರ ಬಾಧೆ ಪ್ರಾರಂಭಿಕ ಅಂತ ಗೊತ್ತೇ ಆಗೋದಿಲ್ಲ. ಯಾವಾಗ ಗಿಡಗಳು ಹಳದಿ ಆಗ್ತಿರ್ತವೆ ಮತ್ತು ಯಾಕೋ ಒಂದು ಆರೋಗ್ಯವಾಗಿ ಇಲ್ಲ ಗಿಡ ಅಂತ ಸಂದರ್ಭದಲ್ಲಿ ಮಾತ್ರ ಏನೋ ಸಮಸ್ಯೆ ಇದೆ ಅಂತ ಬೇರೆ ಹತ್ರ ಅಗದು ನೋಡಿದರೆ ಅಲ್ಲಿ ಹುಳು ಇರ್ತವೆ. ಇದನ್ನು ನಾವು ಗೊಂಡೆ ಹುಳು ಅಂತ ಕೂಡ ಕರಿತೀವಿ. ಈ ಹುಳು ಸಮಸ್ಯೆ ಏನಪ್ಪ ಅಂತಂದರೆ ಈ ಮೇ ಜೂನ್ ತಿಂಗಳಲ್ಲಿ ಇವನು ಪ್ರೌಢ ಕೀಟ ಮಣ್ಣಲ್ಲಿರ್ತದೆ. ಸುಮಾರು 2 ವರ್ಷ ಮಣ್ಣಲ್ಲಿರ್ತದೆ. ಮಣ್ಣಿಂದ ಹೊರಬಂದು ಗಂಡು ಹೆಣ್ಣು ಮಿಲನ ಹೊಂದಿ ಮತ್ತೆ ಮಣ್ಣಿಗೋಗಿ ಅದು ಮೊಟ್ಟೆ ಇಡ್ತದೆ. ಎಲ್ಲೆಲ್ಲಿ ಬೇರುಗಳಿದ್ದಾವೆ ಅಲ್ಲೆಲ್ಲ ಆಳವಾಗಿ ಒಳಗಡೆ ಹೋಗಿ ಮೊಟ್ಟೆ ಇಟ್ಟರೆ ನಂತರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮರಿಗಳಾಗ್ತವೆ. ಆ ಮರಿಗಳಿಗೆ ಪ್ರಾರಂಭಿಕ ಹಂತದಲ್ಲಿ ಮೊದಲು ಮತ್ತು 2 ಹಂತ ಅದೇನಿದೆ ಅದು ಮಣ್ಣಲ್ಲಿರೋಂಥ ಒಂದು ಸಾವಯ ಅಂಶವನ್ನು ತಿಂದು ಬದುಕ್ತಾ ಇರ್ತದೆ. ನಂತರದ ಹಂತಗಳೇನಿದೆ ಅದು ಕ್ರಮೇಣವಾಗಿ ಮೇಲಕ್ಕೆ ಬಂದು ಬೇರುಗಳೇನು ಸಿಗುತ್ತೆ ಅದು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತವೆ. ಆವಾಗೇನಾಗ್ತದೆ ಆ ಗಿಡದ ಒಂದು ಬುಡುಮಾಗದಿದ್ದಂಥ ಬೇರುಗಳ ಕ್ರಮೇಣವಾಗಿ ತಿಂದಾಗ ಯಾವಾಗಲೂ ಒಂದು ಸಾರಿ ಗಿಡ ಬಿದ್ದೋಗುತ್ತೆ, ಎಲೆಗಳು ಹಳದಿ ಆಗ್ತಿರ್ತವೆ. ಅಂಥವು ತೆಗೆದು ನೋಡಿದಾಗ ಸುಮ್ಮನೆ ನೂಕಿದ್ರೆ ಸಾಕು, ಗಿಡ ಬಿದ್ದೋಗ್ಬಿಡುತ್ತೆ. ಈ ರೀತಿ ಸಮಸ್ಯೆ ಈ ಬೇರು ತಿನ್ನ ಹುಳುಗಳಿಂದ ಬರ್ತದೆ. ಸಾಮಾನ್ಯವಾಗಿ ಅಡಿಕೆಯಲ್ಲಿ ಒಮ್ಮೆ ಈ ರೀತಿ ಸಮಸ್ಯೆ ಬಂತು ಅಂತಂದರೆ ಬೇರು ತಿನ್ನ ಹುಳುದು ಅದು ನಿಯಂತ್ರಣ ಮಾಡೋದು ಭಾಳ ಕಷ್ಟ. ಅದಕ್ಕೆ ರೈತರು ನಾವೇನು ಸಲಹೆ ಮಾಡ್ತೀವಿ ಅಂತಂದರೆ ದಯವಿಟ್ಟು ನೋಡ್ಕೊಳ್ಳಿ, ಎಲ್ಲೆಲ್ಲಿ ಬೇರೆ ಹತ್ರ 1-2 ಹುಳ ಕಾಣ್ತು ಅಂಥ ಸಂದರ್ಭದಲ್ಲಿ ನಾವು ತಕ್ಷಣ ನಿಯಂತ್ರಣ ಬೇಕು ಅಂತಂದರೆ ಕ್ಲೋರೋಪೈರಿಪಾಸ್ ಎಂಬ ಕೀಟನಾಶಕ ಇದೆ, ಎಮ್ಡಾಕ್ಲೋಪ್ರಿಡ್ ಎಂಬ ಕೀಟನಾಶಕ ಇದೆ. ಅದನ್ನು ಕ್ಲೋರೋಪೈರಿಪಾಸ್ ಆದರೆ 1 ಲೀಟ್ರ್ ನೀರಿಗೆ 3 ಮಿಲಿ ಹಾಕ್ಕೊಂಡು, ಅಥವಾ ಇಮ್ಡಾಕ್ಲೋಪ್ರಿಡ್ ಆದರೆ 1 ಲೀಟ್ರಿಗೆ 1 ಮಿಲಿ ಹಾಕ್ಕೊಂಡು ಆ ಬೇರು ಸುತ್ತಲೂ ಹಾಕಿದರೆ ಏನು ಮೇಲೆ ಹುಳ ಬಂದಿರ್ತಾವಲ್ಲ ಬೇರು ತಿನ್ನೋಕ್ಕೆ ಅವು ನಾಶ ಆಗ್ತವೆ. ಕ್ರಮೇಣವಾಗಿ ರೈತರು ಏನು ಮಾಡಬೇಕು ಅಂತಂದರೆ ಆ ಇಡೀ ತೋಟಕ್ಕೆ ಮೆಟರೈಸಿಯಂ ಅನಿಸೋಪ್ಲಿಯೆ ಎಂಬ ಒಂದು ಉಪಯುಕ್ತವಾದಂಥ ಶಿಲೀಂಧ್ರ ಬರ್ತದೆ. ಜೊತೆಗೆ ಇನ್ನೊಂದು ಉಪಯುಕ್ತವಾದ ಶಿಲೀಂಧ್ರ ಅಂತಂದರೆ ಅದು ಬೇವೇರಿಯಾ ಅಂತ ಅಂದ್ಬಿಟ್ಟು. ಇವೇನಪ್ಪ ಅಂತಂದರೆ ಶಿಲೀಂಧ್ರ ಆದರೂ ಕೂಡ ಬೇರುಗಳಿಗಾಗಲಿ ಗಿಡಕ್ಕಾಗಲಿ ಯಾವ ರೀತಿ ಹಾನಿ ಮಾಡೋದಿಲ್ಲ. ಇವು ಕೇವಲ ಆ ಒಂದು ಗೊಣ್ಣೆ ಹುಳು ಏನಿದೆ ಅದರ ದೇಹವನ್ನು ಹೊಕ್ಕು ಅದು ಬೆಳವಣಿಗೆ ಆಗಿ ಜೈವಿಕವಾಗಿ ಆ ಹುಳು ನಾಶ ಮಾಡುತ್ತೆ. ಇದು ಬಿಟ್ಟರೆ ಬೇರು ತಿನ್ನೋ ಒಂದು ಹುಳ ನಿಯಂತ್ರಣ ಮಾಡಬೇಕು ಅಂತಂದರೆ ಒಂದು 30 ಅಡಿ ಅಲ್ಲಲ್ಲಿ ಸಾಲಿಗೆ ಒಂದೊಂದು 30 ಅಡಿ ಅಂತರದಲ್ಲಿ ನಾವೊಂದು ಆಳವಾದಂಥ ಟ್ರೆಂಚ್ ಮಾಡಿ ನೀರು ಬಿಟ್ಟರೆ ಆ ತೇವಾಂಶಕ್ಕೆ ಏನಾಗುತ್ತೆ ಅಂತಂದರೆ ಹುಳುಗಳೆಲ್ಲ ಅಲ್ಲಿ ಬರ್ತವೆ. ಆವಾಗ ಪಕ್ಕದಲ್ಲಿ ಸ್ವಲ್ಪ ಆಗಿದ್ರೆ ನಿಮಗೆ ಹುಳುಗಳು ಸಿಗ್ತವೆ. ಈ ರೀತಿ ಮಾಡಿ ನಾಶ ಮಾಡಬೇಕು. ಅದು ಬಿಟ್ಟರೆ ಯಾವುದೇ ರೀತಿಯ ನಾವು ಶಿಲೀಂಧ್ರನಾಶಕವನ್ನು ಅತಿಯಾಗಿ ನಾವು ಹಾಕೋಕ್ಕಾಗೋದಿಲ್ಲ. ರಾಸಾಯನಿಕವಾದಂಥ ಶಿಲೀಂಧ್ರನಾಶಕವನ್ನು ಹಾಕೋಕ್ಕಾಗೋದಿಲ್ಲ. ಈ ರೀತಿ ಮಾಡಿ ನಿಯಂತ್ರಣ ಮಾಡಬೇಕಾಗ್ತದೆ. ಇದು ಕೇವಲ ನಮ್ಮ ತೋಟ ಇದೆ ನಾವು ಅಷ್ಟೇ ಮಾಡ್ಕೋತೀವಿ ಅಂದರೆ ಆಗೋದಿಲ್ಲ. ಅಡಿಕೆ ಎಲ್ಲೆಲ್ಲಿ ಹಾಕಿದ್ದಾರೆ ಜೊತೆ ಕೆಲವು ಒಂದು ಏನು ಸ್ಪೀಸೀಸ್ ಏನಂತೀವಿ ಅವು ಕೂಡ ತೆಂಗಿನಲ್ಲಿ ತಿಂತವೆ. ಆದ್ದರಿಂದ ಬೇರು ಹುಳು ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಭಾಳ ಮುಖ್ಯವಾಗಿ ಈ ಅಂಶಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ಸುಳಿ ತೆಗಣೆ ಅಂತ. ಈ ಸುಳಿ ತೆಗಣೆ ಏನಾಗಿದೆ ಇವತ್ತು ಒಂದು 3-4 ವರ್ಷದಿಂದ ಹೆಚ್ಚಿನ ಒಂದು ಸಾಂದ್ರತೆಯಲ್ಲಿ ಹರಡ್ತಾ ಇದ್ದಾವೆ. ಯಾವ ರೀತಿ ಹರಡ್ತಾ ಇದ್ದಾವೆ ಅಂತಂದರೆ ನಮ್ಮ ರೈತ ಬಾಂಧವರು ತೋಟದಲ್ಲಿ ಅಡಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ ಬಿಸಿಲು ಮತ್ತು ತಂಪು ಈ ಒಂದು ವಾತಾವರಣಕ್ಕೆ ಏನಾಗ್ತದೆ ಈ ಒಂದು ಹುಳುವಿನ ಬಾಧೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಸಣ್ಣ ಗಿಡ ದೊಡ್ಡ ಗಿಡ ಎಲ್ಲಕ್ಕೂ ಬರ್ತವೆ. ಸಣ್ಣ ಗಿಡಕ್ಕೆ ಬಂತು ಅಂತಂದರೆ ಈ ಸುಳಿ ಏನಿದೆಯಲ್ಲ ಸುಳಿ ಒಳಗಡೆ ಹೋಗ್ತವೆ. ಅಲ್ಲಿ ಪ್ರೌಢ ಕೀಟ ಅರೆ ಪ್ರೌಢ ಕೀಟ ಅಂತ ಇದ್ದಾವೆ. ಒಳಗಡೆ ಹೊಕ್ಕು ಅಲ್ಲಿ ರಸವನ್ನು ಹೀರ್ತವೆ. ಯಾವಾಗ ಒಂದು ಬಿಚ್ಚದಲ್ಲಿರುವಂಥ ಒಂದು ಸುಳಿ ಏನಿದೆ ಅದರಲ್ಲಿ ಹೆಚ್ಚಿಗೆ ಹಾನಿ ಮಾಡ್ತು ಅಂತಂದರೆ ಕೆಲವು ಸಂದರ್ಭದಲ್ಲಿ ಆ ಒಂದು ಸುಳಿ ಬಿಚ್ಕೊಳ್ಳೋದೇ ಇಲ್ಲ. ಇನ್ನಷ್ಟು ಕೆಲವು ಸಂದರ್ಭದಲ್ಲಿ ಯಾವಾಗ ಸುಳಿ ಹೊರಗೆ ಬಂತದೆ ಆ ಎಲೆ ಮೇಲೆಲ್ಲ ಒಂಥರ ಕಂದು ಬಣ್ಣದ ಮಚ್ಚೆ ಇರ್ತವೆ. ಆ ಕಂದು ಬಣ್ಣದ ಮಚ್ಚೆ ಯಾಕೆ ಅಂತಂದರೆ ಈ ಸುಳಿ ತಿಗಣೆ ರಸ ಹೀರಿದಾಗ ಒಂದು ವಿಷವಸ್ತುವನ್ನು ಅಲ್ಲಿ ಅದು ಚುಚ್ಚುತ್ತೆ. ಆವಾಗ ಆ ಭಾಗ ಎಲ್ಲ ಕಂದು ಬಣ್ಣ ಆಗ್ತದೆ. ಅಂಥ ಗಿಡಗಳು ಅಂಥ ಒಂದು ಎಲೆಗಳು ಆರೋಗ್ಯವಾಗಿ ಇರೋದಿಲ್ಲ. ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಕಂದು ಬಣ್ಣ ಎಲ್ಲರೂ ಕಾಣುತ್ತೆ ಅಲ್ಲಿ ಏನು ಮಾಡಿದ್ರೆ ಏನು ಉಪಯೋಗ ಆಗೋದಿಲ್ಲ. ಇವೆಲ್ಲ ಸುಳಿ ಒಳಗೆ ಔತ್ಕೊಂಡಿರ್ತವೆ. ಸುಳಿ ಒಳಗಡೆ ಔಷಧಿಯನ್ನು ಹಾಕಬೇಕಾಗ್ತದೆ. ಉದಾಹರಣೆಗೆ ಈ ಲ್ಯಾಮ್ಡಾ ಸೈ ಹೆಲೋತ್ರಿನ್ ಅಂತ ಒಂದು ಕೀಟನಾಶಕ ಇದೆ. 1 ಲೀಟ್ರಿಗೆ 1 ಮಿಲಿ ಅಥವಾ ಕ್ವಿನಾಲ್ಪಾಸ್ ಅಂತ ಇದೆ. ಯಾವ್ದಾರ ಹಾಕಿ ಅದು ಸುಳಿ ಒಳಗೆ ಹೋಯಿತು ಅಂತಂದರೆ ಆ ಸುಳಿದಿರುವಂಥ ಪ್ರೌಢ ಕೀಟ ಮತ್ತು ಅರೆ ಪ್ರೌಢ ಕೀಟ ಹಾನಿಯನ್ನು ಮಾಡ್ತವೆ. ಮತ್ತು ಇದನ್ನು ಕೂಡ ಅಷ್ಟೇ, ಒಬ್ಬರಿಬ್ಬರು ಮಾಡಿದ್ರೆ ಆಗೋದಿಲ್ಲ, ದೊಡ್ಡ ಗಿಡಕ್ಕೂ ಬರೋದ್ರಿಂದ ಎಲ್ಲ ರೈತ ಬಾಂಧವರು ಆಗಾಗ ನೋಡ್ತಾ ಇರಬೇಕು. ಯಾಕೋ ಸುಳ್ಳಿಲಿ ತಿಗ್ನೆ ಓಡಾಡ್ತಾ ಇದ್ದೀವಿ ಅಂತ ಕಂಡ ತಕ್ಷಣ ಸಿಂಪಡಣೆ ಮಾಡ್ಕೋಬೇಕು, ಅಕ್ಕಪಕ್ಕದವ್ರಿಗೆ ಹೇಳಬೇಕು. ಆವಾಗ ಈ ಒಂದು ಸುಳಿ ತಿಗ್ನೆಯನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣೆಯನ್ನು ಮಾಡ್ಬೋದು. ಇನ್ನು ನುಷಿ ಅಂತ ಬರ್ತವೆ. ಸಾಮಾನ್ಯವಾಗಿ ನುಷಿ ಅಂತಂದರೆ ಸಣ್ಣ ಗಿಡ, ಒಂದು 3-4 ವರ್ಷದ ಒಳಗಡೆ ಏನು ಗಿಡ ಇರ್ತವೆ ನೋಡಿ, ಅಂಥಕ್ಕೆ ನುಷಿ ಬರ್ತವೆ. ಈ ನುಷಿ ಬಂದರೆ ಏನು ಮಾಡ್ತವೆ ಅಂತಂದರೆ ಎಲೆ ಹಿಂಭಾಗದಲ್ಲಿ ಸೇರ್ಕೊಂಬಿಟ್ಟು ರಸ ಇರ್ತವೆ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಸಣ್ಣ ಗಿಡಗಳಿಗೆ ಈ ಒಂದು ಅಡಿಕೆ ನುಷಿ ಹಾವಳಿ ಜಾಸ್ತಿ ಇರ್ತದೆ. ಎಲ್ಲೆಲ್ಲಿ ರಸ ಎಲೆ ಹಿಂಭಾಗ ಹೀರಿರ್ತವೆ ಮೇಲ್ಭಾಗದಲ್ಲಿ ಸ್ವಲ್ಪ ಹಳದಿ ಬಣ್ಣ ಕಾಣ್ತಾ ಇರ್ತದೆ. ಅಂಥವ್ನ ಎಲೆ ತಿರುಗಿಸ್ಬಿಟ್ಟು ನೀವು ನೋಡಿದರೆ ಅಲ್ಲೆಲ್ಲ ಕೆಂಪಿಗೆ ಕುಂಕುಮನ ಯಾರು ಚೆಲ್ಲಿದ್ರೇನೋ ಅಂತ ಇರ್ತವೆ. ಇವನ್ನ ಕೆಂಪು ಜೇಡ ನುಷಿ ಅಂತಲ್ಲಿ ಕರೀತಾರೆ. ಇವು ಇತ್ತು ಅಂತಂದರೆ ಸಿಂಪರಣೆಯನ್ನು ಕೂಡ ಎಲೆ ಹಿಂಭಾಗಕ್ಕೆ ಮಾಡಬೇಕು, ನುಷಿ ಮೇಲೆ ನೇರವಾಗಿ ಔಷಧಿ ಬಿಡಬೇಕು. ಉದಾಹರಣೆಗೆ ಈಗ ಫೆನಾಜಾಕ್ವಿನ್ ಎಂಬ ಒಂದು ನುಷಿನಾಶಕ ಇದೆ. 1 ಲೀಟರ್ಗೆ 1.7 ಮಿಲಿ ಹಾಕ್ಕೊಂಡು ಎಲೆ ಹಿಂಭಾಗ ಸಂಪೂರ್ಣವಾಗಿ ಇಡೀ ಅಡಿಕೆಗೆ ಸಿಂಪರಣೆ ಮಾಡಬೇಕಾಗ್ತದೆ. ಆಮೇಲೆ ಇದು ಸಿಗಲಿಲ್ಲ ಅಂತಂದರೆ ಈಗ ನೀರಿನಲ್ಲಿ ಕರಗುವ ಗಂಧಕದ ಪುಡಿ ಅಂತ ವೆಜಿಟಬಲ್ ಸಲ್ಫರ್ ಅಂತ ಕರೀತಾರೆ. ಇದನ್ನು 1 ಲೀಟರ್ ನೀರಿಗೆ 3 ಗ್ರಾಮ್ ಹಾಕ್ಕೊಂಬಿಟ್ಟು ಸಿಂಪರಣೆ ಮಾಡಿದರೆ ನುಷಿಯನ್ನು ನಿರ್ವಹಣೆ ಸಮರ್ಪಕವಾಗಿ ಮಾಡ್ಬೋದು. ಮಳೆಗಾಲ ಶುರುವಾಯಿತು ಅಂತ ಕ್ರಮೇಣವಾಗಿ ನುಷಿಗಳ ಬಾಧೆ ಕಡಿಮೆ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದರೆ ಆ ಒಂದು ಗರಿಗಳೆಲ್ಲ ಹಳದಿಯಾಗಿ ಅಲ್ಲಲ್ಲಲ್ಲಿ ಒಂಥರ ಗರಿಗಳು ರಂಧ್ರ ಆಗ್ತವೆ. ಇನ್ನು ಆ ಒಂದು ಅಡಿಕೆ ಗೊನೆ ಏನು ಬರ್ತದೆ ನೋಡಿ, ಅಡಿಕೆ ಗೊನೆ ಬಂದಾಗ ಸಿಂಗಾರದುಳು ಅಂತ ಕರೀತಾರೆ. ಇದೇನು ಮಾಡ್ತದೆ ಅಂತಂದರೆ ಇವಾಗ ಇಲ್ಲಿ ಈ ಬಸವನ ಹುಳುಗಳು ಒಂದು ರಂಧ್ರ ಮಾಡಿರ್ತಾರೆ ನೋಡಿ. ಕೆಲವು ಸಂದರ್ಭದಲ್ಲಿ ಅಡಿಕೆ ಹೊಂಬಾಳೆ ಕೆಳಭಾಗ ಬಸವನ ಹುಳುಗಳು ಸಣ್ಣದಾಗಿ ರಂಧ್ರ ಮಾಡಿರ್ತವೆ. ಈ ರಂಧ್ರದೊಳಗಡೆ ಈ ಒಂದು ಹುಳು ಹೋಗ್ತವೆ, ಯಾವುದೋ ಸಿಂಗಾರದ ಹುಳು ಒಳಗಡೆ ಹೋಗಿ ಆ ಒಂದು ಪ್ರೌಢ ಪತಂಗ ಇದು ಮೊಟ್ಟೆ ಇಟ್ಟ ನಂತರ ಮೊಟ್ಟೆಯಿಂದ ಬಂದಂಥ ಮರಿಗಳು ಏನು ಮಾಡ್ತವೆ ಅಂತಂದರೆ ಆ ಸಿಂಗಾರದೊಳಗಿದಂಥ ಒಂದು ಮೊಗ್ಗು, ಗಂಡು ಹೂವು, ಹೆಣ್ಣು ಹೂವು ಎಲ್ಲನ ತಿಂದು ಒಳಗಡೆ ಅವು ತನ್ನ ಕೋಶಾವಸ್ಥೆ ಮಾಡ್ಕೊಂಬಿಟ್ಟು ಸುಮಾರು 20-30 ಹುಳುಗಳು ಒಳಗಡೆ ಇರ್ತವೆ. ಅಂಥ ಒಂದು ಒಂದು ಹೊಂಬಾಳೆ ಅದು ಬಿಚ್ಕೊಳ್ಳೋದೇ ಇಲ್ಲ. ಇದು ಇದರ ಒಂದು ಬಾಧೆ. ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ ಅಂತಂದರೆ ಯಾವಾಗ ಹೊಂಬಾಳೆ ಹಳದಿ ಆಗ್ತಾಯಿದೆ ಬಿಚ್ಕೊಂಡಿಲ್ಲ ಅಂತಂದಾಗ ಇವರು ಕೃತಕವಾಗೇ ಒಂದು ರೋಟಿ ತಗೊಂಡು ಆ ಕುಡ್ಲಲ್ಲಿ ಗೀರಿದಾಗ ಓಪನ್ ಆಗುತ್ತೆ. ಇಲ್ಲಾಂದರೆ ಏನು ಮಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಕಲ್ಲು ತಾಂಡು ಹೊಡಿತಾರೆ ಅದು ಬಿಚ್ಕೊಳ್ಳುತ್ತೆ. ಬಿಚ್ಕೊಂಡಾಗ ಈ ಹುಳಕ್ಕೆ ಯಾವುದೇ ರೀತಿಯ ಆಸ್ಪದೆ ಇರೋದಿಲ್ಲ. ಯಾವ ಬಿಚ್ಕೊಂಡಿಲ್ಲ ನಮ್ಗೆ ಅನುಮಾನ ಆಯಿತು ಅಂತಂದಾಗ ಅಂಥವನ್ನು ಬಿಚ್ಚಿದಾಗ ಸಾಕಷ್ಟು ಹುಳುಗಳಿರ್ತವೆ. ಇದು ಸಿಂಗಾರದುಳು. ಇದು ನಿಯಂತ್ರಣ ಮಾಡಬೇಕು ಅಂತಂದರೆ ಅದು ಹೊಡೆದು ಬಂದ ನಂತರ ಹುಳುಗಳೇನಿರ್ತವಲ್ಲ ಅದಕ್ಕೆ ಮಾತ್ರ ಸಿಂಪಡಣೆ ಮಾಡಬೇಕಾಗ್ತದೆ. ಮುಂಜಾಗ್ರತೆ ಏನೂ ಇಲ್ಲ ಇದಕ್ಕೆ. ಮುಂಜಾಗ್ರತೆ ಅಂತಂದರೆ ಆ ಒಂದು ಅಡಿಕೆ ತಾಕಿನಲ್ಲಿ ಬಸವನ ಹುಳು ಏನಾದರೂ ಬಾಧೆ ಮಾಡ್ತಾಯಿದ್ರೆ ಅದನ್ನು ನಿಯಂತ್ರಣ ನಿರ್ವಹಣೆ ಮಾಡಿದರೆ ಈ ಸಮಸ್ಯೆ ಇರೋದಿಲ್ಲ. ಈಗ ಈ ಸಿಂಗಾರದ ಹುಳು ನಿಯಂತ್ರಣ ಮಾಡಬೇಕು ಅಂತಂದರೆ ಯಾವುದೇ ರೀತಿಯ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಸಾಕು. ಬೇವಿನ ಎಣ್ಣೆ ಹೊಡಿತಾರೆ, 1 ಲೀಟರ್ನೀರಿಗೆ 5 ml ಹಾಕಿ ಬೇವಿನ ಎಣ್ಣೆ ಹೊಡಿಬೋದು. ಅಥವಾ ಕ್ಯುನಾಲ್ಪಾಸ್ ಅಂತಾರೆ, ಕ್ಲೋರೋಪೈರಿಪಾಸ್ ಅಂತ ಔಷಧಿಗಳು ಸಿಗ್ತವೆ. ಇದನ್ನು ಸಿಂಪಡಣೆ ಮಾಡಿದರೆ 1 ಲೀಟರ್ಗೆ 2 ಮಿಲಿ ಹಾಕಿ ಸಿಂಪಡಣೆ ಮಾಡಿದರೆ ಈ ಸಿಂಗಾರದ ಹುಳುಗಳು ನಿಯಂತ್ರಣಕ್ಕೆ ಬರ್ತವೆ. ಇನ್ನು ಸುಮಾರು ಬೆಳೆಗಳಲ್ಲಿ ಬಸವನ ಹುಳುಗಳ ಬಾಧೆ ಬರ್ತಾಯಿದೆ, ಅದೇ ರೀತಿ ಅಡಿಕೆಯಲ್ಲೂ ಕೂಡ ಬರ್ತದೆ. ಸಣ್ಣ ಗಿಡದಾಗ ಏನು ಮಾಡ್ತವೆ ಅಂತಂದರೆ ಅಡಿಕೆಯಲ್ಲಿ ಈ ಒಂದು ಒಂದು ಬಸವನ ಹುಳುಗಳು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಬಾಧೆ ಮಾಡ್ತವೆ. ಸಾಮಾನ್ಯವಾಗಿ ಬುಡದ ಕೆಳಗೆ ಹೊಸ್ಕೊಂಡಿರ್ತವೆ. ರಾತ್ರಿ ಅಂದರೆ ಸಂಜೆ ಆದ ತಕ್ಷಣ ತಮ್ಮ ಅಡುಗುದಾಣಗಳಿಂದ ಹೊರಗೆ ಬಂದು ಅವೇ ಮಾಡ್ತವೆ, ಅಡಿಕೆ ಗರಿಗಳು ತಿನ್ನೋದು, ಅಲ್ಲಿ ಒಂದು ಕಾಂಡವನ್ನು ಕೆರೆಯೋದು, ಈ ರೀತಿ ಎಲ್ಲ ಮಾಡ್ತಾಯಿರ್ತವೆ. ಇದನ್ನ ಎಂತ ಮಾಡಬೇಕು ಅಂತಂದರೆ ಮೆಟಾಲ್ಡಿಹೈಡ್ ಎಂಬ ಒಂದು ಬಸವನ ಹುಳು ನಾಶಕ ಒಂದು ಔಷಧಿ ಸಿಗುತ್ತೆ. ಅವು ಒಂಥರ ಖಾರ ಸೇವತೆ ಇರ್ತವೆ, ಅದು ಸುತ್ತಲೂ ಉದಿಸಿದರೆ ಆ ಒಂದು ಬಸವನ ಹುಳು ಬಂದು ಅದನ್ನು ತಿಂದು ನಾಶವಂತವೆ. ಒಂದು ಆಮೇಲೆ ಇನ್ನೊಂದು ಏನು ಮಾಡ್ಬೋದು, ಬೇಲಿ ಸಂದಿ ಅಕ್ಕಪಕ್ಕ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ಳೋದು. ಆಮೇಲೆ ಸಣ್ಣದಾಗಿ ಒಂದು ಗೂಡು ಥರ ಮಾಡಿ ಆ ಗೂಡು ಒಳಗಡೆಗೆ ಈ ಪಪಾಯ ಹಣ್ಣು ಹಾಕೋದು, ಯಾವುದಾದ್ರೊಂದು ಕಳ್ತಿರೋ ಒಂದು ಹಣ್ಣು ಹಾಕಿದರೆ ಅಡಿಕೆಗೆ ಹೋಗೋಂಥ ಹುಳುಗಳೆಲ್ಲ ಅಲ್ಲಿ ಹೋಗಿ ತಿಂದು ರಾತ್ರಿ ತಿಂದು ಅಲ್ಲೇ ಹೊತ್ಕೊಂಡಿರ್ತವೆ. ನೀವು ಬೆಳಗ್ಗೆ ಹೋಗಿ ಅದನ್ನು ಆಯ್ದು ಅದನ್ನು ಉಪ್ಪು ನೀರಲ್ಲಿ ಅದ್ದಿದ್ರೆ ಅವು ನಾಶ ಮಾಡ್ಬೋದು. ಇನ್ನು ಅಡಿಕೆಯಲ್ಲಿ ಕೆಲವು ಭಾಳ ಪ್ರಮುಖವಾಗಿ ರೋಗಗಳು ಬರ್ತವೆ. ಅದರಲ್ಲಿ ಮೊದಲನೇದು ರೋಗ ಅಂತಂದರೆ ಸುಳಿ ಕೊಳೆ ರೋಗ ಅಂತ. ಯಾವಾಗ ಗಿಡ ಸಣ್ಣದಿರ್ತವೆ ಅಂಥ ಸಂದರ್ಭದಲ್ಲಿ ಈ ಸುಳಿ ಸತ್ತು ಒಣಗ್ತಾ ಇರ್ತದೆ. ಕೆಲವು ರೈತರು ನೋಡ್ತಾ ಇರ್ತಾರೆ ಒಣಗ್ತಾ ಇದೆ, ಅದು ಯಾಕೆ ಹಂಗಾಗಿ ಗೊತ್ತಾಗೋದಿಲ್ಲ, ಆಮೇಲೆ ಬರ್ಬೋದು ಅಂತ ಅಂದ್ಕೋತಾರೆ. ಆದರೆ ಇದು ಕೆಲವು ಸಂದರ್ಭದಲ್ಲಿ ಯಾವುದಾದ್ರೂ ಕೀಟ ಅಲ್ಲಿ ಸಣ್ಣದಾಗಿ ಕಚ್ಚಿದರೆ ಸುಳಿ ಒಳಗಡೆ ಅಲ್ಲಿ ಮಳೆ ನೀರೋ ಅಥವಾ ಯಾವುದೋ ಒಂದು ತೇವಾಂಶ ಸೇರ್ಕೊಂಡು ಶಿಲೀಂಧ್ರ ಏನಾಗುತ್ತೆ ಅದನ್ನೆಲ್ಲ ತಿನ್ನುತ್ತೆ. ಆ ತಿಂದಾಗ ಏನಾಗುತ್ತೆ, ಆ ಸುಳಿ ಎಲ್ಲ ಕೊಳ್ತಂಗಾಗಿ ಆ ಸುಳಿ ಒಣಗೋಗುತ್ತೆ. ಅಂಥ ಸುಳಿ ರೈತರು ಏನು ಮಾಡಬೇಕು?

ಒಂದು 2 ಲೀಟರ್ ನೀರಿಗೆ ಆರ್ಗಾಮ್ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಎಂಬ ಒಂದು ಶಿಲನಾಶಕವನ್ನು ಮಿಶ್ರ ಮಾಡಿ ಅದಕ್ಕೆ ಚೆನ್ನಾಗಿ ಸುರಿಬೇಕು. ಸುರಿದಾದ ನಂತರ ಏನು ಮಾಡಬೇಕು ಅಂತಂದರೆ, ಒಂದು 2 ಲೀಟ್ರ್ ನೀರನ್ನು ಒಂದು ಪ್ಲಾಸ್ಟಿಕ್ ಬಾಟ್ಲಿನ ಸಿಗ್ತಾವಲ್ಲ ಅದನ್ನು ತೊಗೊಂಡು 2 ಲೀಟ್ರ್ ನೀರಿಗೆ ಆರ್ಗಾಮ್ ಕಾಪರ್ ಆಕ್ಸೈಡ್ ಕ್ಲೋರೈಡನ್ನು ಹಾಕಿ ಸಣ್ಣದಾಗಿ ಆ ಒಂದು ಮುಚ್ಚಳದ ಹತ್ರ ರಂಧ್ರ ಮಾಡಿ ಉಲ್ಟಾ ಇಟ್ಬಿಡಿ. ಅವಾಗ ಏನಾಗ ನಿಧಾನಕ್ಕೆ ಹನ್ಕೊಂಡು ಆ ಒಂದು ರೋಗಾಣುಗಳೆಲ್ಲ ಸಂಪೂರ್ಣವಾಗಿ ಸತ್ತ ನಂತರ ನಿಮಗೆ ಹೊಸ ಸುಳಿ ಬರ್ತದೆ. ಇದು ಸುಳಿ ಕೊಳೆ ರೋಗವನ್ನು ನಿಯಂತ್ರಣ ಮಾಡುವಂಥ ಒಂದು ವಿಧಾನ. ಇನ್ನು ಕೆಲವು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಎಲ್ಲೆಲ್ಲಿ ಯಥೇಚ್ಛವಾಗಿ ಮಳೆ ಆಗುತ್ತೆ, ಎಲ್ಲಿ ಒಂದು ನೀರು ಎಲ್ಲ ಬಸಿದು ಹೋಗೋ ಹಾಗೆ ಮಾಡ್ದಲೆ, ಬಸಿಗಾವಲು ಸರಿಯಾಗಿ ಒಂದು ನಿರ್ವಹಣೆ ಮಾಡ್ದಲೆ ಅಲ್ಲಿ ಜಾಸ್ತಿ ತೇವಾಂಶ ಅದು ಒಂದು ಶೇಖರಣೆ ಆಗಿರ್ತದೆ ಮತ್ತು ಸೆಕೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಕೊಳೆ ರೋಗ ಬರ್ತದೆ. ಸಾಮಾನ್ಯ ಕೊಳೆ ರೋಗ ಬಂತು ಅಂತಂದರೆ ಈ ಒಂದು ಅಡಿಕೆ ಕಾಯಿಯ ತುದಿಯಿಂದ ಶಿಲೀಂಧ್ರಗಳೆಲ್ಲ ಮೆತ್ಕೊಂಡ್ಬಿಡ್ತವೆ. ಮೆತ್ಕೊಂಡು ನಂತರ ಆ ಒಂದು ಅಡಿಕೆಯ ಒಂದು ಬುಡುಕು ಬಂದು ಎಲ್ಲ ಸಂಪೂರ್ಣ ಮೆತ್ಕೊಂಡು ಆ ಒಂದು ಗೊನೆನೇ ಸಂಪೂರ್ಣವಾಗಿ ಶಿಲೀಂಧ್ರದಿಂದ ಆವೃತವಾಗಿರ್ತದೆ. ಯಾವಾಗ ಇದ್ರ ಬಾಧೆ ಹೆಚ್ಚಾಗುತ್ತೆ ಅಂಥ ಸಂದರ್ಭದಲ್ಲಿ ಅಡಿಕೆಗಳೆಲ್ಲ ಆ ಒಂದು ಗಿಡದ ಅಡಿಕೆಯ ಒಂದು ಕಾಯಿಗಳು ಬಳಿತಾ ಇರೋದು ಎಲ್ಲ ಬಿದ್ದೋಗ್ತವೆ. ಅದರಿಂದ ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ರೈತರು ಏನು ಮಾಡಬೇಕು ಅಂತಂದರೆ ತೋಟಗಳಲ್ಲಿ ಒಂದು ಬಸಿಗಾಲವನ್ನು ಸರಿಯಾಗಿ ನಿರ್ವಹಣೆ ಮಾಡೋಂಥದ್ದು. ಬಸಿಗಾಲು ಚೆನ್ನಾಗಿರಬೇಕು, ಗಾಳಿ ಆಡಬೇಕು, ಅತಿಯಾದಂಥ ಒಂದು ಏನಂತಾರೆ ನೆರಳಿರಬಾರ್ದು ತೋಟದಲ್ಲಿ, ಅದೊಂದು. ಆಮೇಲೆ ಮುಂಜಾಗ್ರತೆಯಾಗಿ ಮೇ ಜೂನ್ ತಿಂಗಳಲ್ಲಿ ಬೋರ್ಡೋ ದ್ರಾವಣ 1% ಬೋರ್ಡೋ ದ್ರಾವಣವನ್ನು ಮುಂಜಾಗ್ರತೆಯಾಗಿ ಸುಳಿ ಎಲೆ ಮತ್ತು ಗೊನೆಗಳಿಗೆ ಸಿಂಪಡಣೆ ಮಾಡ್ಕೋತು ಅಂತಂದರೆ ಈ ಒಂದು ಕೊಳೆ ರೋಗ ಏನಿದನ್ನು ನಾನು ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ಕೋಬೋದು. ಇನ್ನೊಂದು ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮ ತೋಟಕ್ಕೆ ಬಂತು ಅನ್ನೋಕ್ಕೆ ಹೋಗಬಾರ್ದು. ಒಂದು ಕಡೆ ಒಂದು ಸಾರಿ ಬಂತು ಅಂತಂದರೆ ಇಡೀ ಅಡಿಕೆ ಇರೋಂಥ ಎಲ್ಲ ಭಾಗಕ್ಕೂ ಬರ್ತದೆ. ಅದರಿಂದ ಒಬ್ರಿಗೊಬ್ಬರಿಗೆ ಮಾಹಿತಿಯನ್ನು ಹಂಚಿಕೊಂಡು ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಇನ್ನು ಅಣಬೆ ರೋಗ, ಕೆಲವು ಸಂದರ್ಭದಲ್ಲಿ ಅಡಿಕೆಗೂ ಕೂಡ ಅಣಬೆ ರೋಗ ಯಥೇಚ್ಛವಾಗಿ ಬರ್ತದೆ. ಇದು ಕೂಡ ಮೂಲ ಕಾರಣ ನೀರು, ಅದು ಬಸ್ತೋಗಲೇ ಇರೋಂಥದ್ದು. ಆಮೇಲೆ ಕೆಲವು ರೈತರು ಏನು ಮಾಡ್ತಾರೆ ಅಂತಂದರೆ ಸಮರ್ಪಕವಾಗಿ ಒಂದು ಏನು ತೋಟವನ್ನು ನಿರ್ವಹಣೆ ಮಾಡಿರೋದಿಲ್ಲ. ಉದಾಹರಣೆಗೆ ಮಣ್ಣೆಲ್ಲ ಗಟ್ಟಿಯಾಗ್ಬಿಡ್ತದೆ, ಅಲ್ಲಿ ಯಾವುದೇ ಹಸಿರು ಗೊಬ್ಬರ ಹಾಕಿ ಮಣ್ಣು ಸೇರಿಸಿರೋದಿಲ್ಲ. ಮೂರನೇದಾಗಿ ಬಹಳ ಮುಖ್ಯವಾಗಿ ಪೋಷಕಾಂಶ ನಿರ್ವಹಣೆ ಮಾಡೋದಿಲ್ಲ. ಅದಕ್ಕೆ ಬೇಕಾದಂಥ ಪೋಷಕಾಂಶ ಲಘು ಪೋಷಕಾಂಶ ಇರ್ಬೋದು, ಪೊಟಾಶ್ ಇರ್ಬೋದು, ಬೋರಾನ್ ಇರ್ಬೋದು, ಇದನ್ನೆಲ್ಲ ಕೊಡ್ದವಾದಿಗೆ ಏನಾಗುತ್ತೆ ಅಂತಂದರೆ ಈ ಅಣಬೆ ರೋಗ ಪ್ರಾರಂಭ ಆಗ್ತದೆ. ಕೆಲವು ಸಂದರ್ಭದಲ್ಲಿ ಕಾಂಡ ಗಾಯ ಮಾಡ್ತಾರೆ, ಬೇರುಗಳು ಗಾಯ ಮಾಡ್ತದೆ, ಅಲ್ಲಿಗೆ ಶಿಲೀಂಧ್ರಗಳು ಸೇರ್ಕೋತು ಅಂತಂದರೆ ಆ ಒಂದು ಕಾಂಡದ ಬುಡದಿಂದ ಒಂದು ಅಣಬೆ ರೀತಿಯಲ್ಲಿ ರೋಗ ಬೆಳೆದಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ಅಣಬೆ ಪ್ರಾರಂಭ ಆಯಿತು ಅಂತಂದರೆ ಆ ಒಂದು ಗಿಡ ಯಾವ ಕಾರಣಕ್ಕೂ ಬದುಸ್ಕೊಳ್ಳೋದು ಕಷ್ಟ ಆ ಗಿಡವನ್ನು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಆ ಗಿಡವನ್ನು ಇತರೆ ಗಿಡಗಳಿಂದ ಸಂಪೂರ್ಣವಾಗಿ ನಾವು ಬೇರ್ಪಡಿಸಬೇಕು. ಅಂದರೆ ಒಂದಡಿ ದೂರದಲ್ಲಿ ಒಂದಡಿ ಆಳ ಸುತ್ತಲೂ ಒಂದು ಟ್ರೆಂಚನ್ನು ಮಾಡಿ ಅದಕ್ಕೆ ನಾವು ಸುಣ್ಣ ಮೈಲ್ತುತ್ತ ಮತ್ತು ಇವನ್ನೆಲ್ಲ ತುಂಬಿ ನಂತರ ಟ್ರೈಕೋಡರ್ಮ ಬೇವಿನ ಹಿಂಡಿ ಎಲ್ಲ ಹಾಕಿದರೆ ಏನಾರ ಅದಕ್ಕೆ ಇನ್ನೂ ಒಂದು ಅವಕಾಶ ಇದೆ ಅಂತಂದರೆ ಉಳ್ಕೊಳ್ಳುತ್ತೆ. ಆಮೇಲೆ ಉಳ್ಕೊಳ್ಳೋ ಒಂದು ಸೂಚನೆ ನಿಮಗೆ ಕಂಡ್ರೆ ನಾವೇನು ಮಾಡಬೇಕು ಅಂತಂದರೆ ಹೆಕ್ಸಾಕೋನದಲ್ಲಿ ಎಂಬ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನು ಏನು ಮಾಡಬೇಕು ಅಂತಂದರೆ 100 ಮಿಲಿ ನೀರಿಗೆ 5 ಮಿಲಿ ಹಾಕ್ಕೊಂಡು ಬೇರೆ ಮುಖಾಂತರ ಉಣಿಸೋಂಥದ್ದು. ಇಲ್ಲ ಅಂತಂದರೆ ಒಂದು 5 ಲೀಟ್ರ್ ನೀರಿಗೆ ಒಂದು 25 ml ಅಥವಾ 30 ml ಅಷ್ಟು ಹೆಕ್ಸಾಕೋನಲ್ಲಿ ಹಾಕ್ಕೊಂಡು ಸುತ್ತಲೂ ಎಲ್ಲಿ ಕಂದಕ ಮಾಡಿರ್ತಾರಲ್ಲ ಸುತ್ತಲೂ ಅದು ನಾವು ಸುರಿಬೇಕು. ಆಮೇಲೆ ಕೆಲವು ಸಂದರ್ಭದಲ್ಲಿ ಬೋರ್ಡೋ ದ್ರಾವಣ ಸುಣ್ಣ ಮೈಲ್ತುತ್ತ ಇದನ್ನೆಲ್ಲ ಒಂದು ಭಾಗಕ್ಕೆ ತುಂಬಿತು ಅಂತಂದರೆ ರೋಗಾಣುಗಳು ಇತರೆ ಅಕ್ಕಪಕ್ಕ ಗಿಡಗಳಿಗೆ ಹೋಗೋದಿಲ್ಲ. ಅದರಿಂದ ನಾವು ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಟ್ರೆಂಚನ್ನು ಮಾಡಬೇಕು ಮೊದಲು. ಈ ರೀತಿ ಮಾಡಿದರೆ ಅಣಬೆ ರೋಗ ಬರೋದಂಗೆ ನಾವು ನೋಡ್ಕೋಬೋದು. ಇನ್ನು ಹಿಡಿಮುಂಡಿಗೆ ರೋಗ ಅಂತ ಎಲ್ಲ ಕಡೆಯೂ ಬರ್ತಾ ಇದೆ. ಇದು ಹಿಡಿಮುಂಡಿಗೆ ಬಹಳ ಮುಖ್ಯವಾಗಿ ಎಲ್ಲಿ ರೈತ ಬಾಂಧವರು ಅನವಶ್ಯಕವಾಗಿ ಈ ಮಣ್ಣು ತಂದು ಸುರಿಯೋದು, ಹೆಚ್ಚಿಗೆ ಮಣ್ಣು ಹಾಕೋದು, ಆಮೇಲೆ ಅತಿಯಾಗಿ ಗೋಡ್ ಮಣ್ಣು ಹಾಕೋದು, ಅತಿಯಾಗಿ ಒಂದು ತಿಪ್ಪೆ ಗೊಬ್ಬರ ಹಾಕೋದು, ಇವೆಲ್ಲವೂ ಕೂಡ ಕಾರಣ. ಸಾರ್ವಜನಿಕ ಹೆಚ್ಚು ಅತಿಯಾಗಿ ಹಾಕೋದು, ಅವಾಗೇನಾಗುತ್ತೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ಒಂದು ಎಲೆಗಳೆಲ್ಲ ಒಂಥರ ಮುದುಕಣ್ಣಾಗಿರ್ತವೆ. ಆಮೇಲೆ ಇದು ಮರದ ಗೆಣ್ಣುಗಳೇನಿದ್ದಾವಲ್ಲ ಅವೆಲ್ಲ ಒಂಥರ ನೀಳವಾಗಿ ಅರ್ಧ ಅಡಿಗೆ ಮುಕ್ಕಲಡಿಗೆ ಆ ಥರ ಇರೋದಿಲ್ಲ, ಒಂಥರ ಓರೆ ಓರೆ ಆಗಿರ್ತವೆ. ಅದರಿಂದ ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಮರ್ಪಕವಾದಂಥ ನಿರ್ವಹಣೆ ಮಾಡಬೇಕು. ಮಣ್ಣು ಎಷ್ಟು ಬೇಕೋ ಕೆಂಪು ಮಣ್ಣಿದ್ರೆ ಸಾಕು, ಮಣ್ಣಿನಿಂದ ಯಾವುದೇ ರೀತಿಯ ಪೋಷಕಾಂಶ ಏನು ಸಿಗೋದಿಲ್ಲ. ಬದಲಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣಿದ್ರೆ ಸಾಕು. ಆಮೇಲೆ ನೀವು ಕೊಡೋಂಥ ಒಂದು ಸಮತೋಲನ ಗೊಬ್ಬರ ಏನಿದೆ ಅದು ಬಹಳ ಮುಖ್ಯ.

0: ಕೊಡಬೇಕಾಗ್ತದೆ, ಆಮೇಲೆ ನೀರು ಯಥೇಚ್ಛವಾಗಿ ನಿಲ್ಲಿಸಬಾರ್ದು, ಈ ರೀತಿ ಮಾಡಬೇಕಾಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾದರೂ ತುಂಬ ಸಮಸ್ಯೆ ಇತ್ತು ಅಂತಂದರೆ ಲಘು ಪೌಷ್ಟಿಕಾಂಶ ಕೊರತೆ ಇದ್ದರೆ ಸ್ವಲ್ಪ ಈಗ ಸತ್ವನ ಸಲ್ಪೇಟ್ ಆಗಿರ್ಬೋದು ಮತ್ತು ಸುಣ್ಣ ಇದನ್ನೆಲ್ಲ ಮಣ್ಣಿಗೆ ಬರೆಸಿದರೆ ಈ ಒಂದು ಹಿಡಿಮಂಡಿಯ ರೋಗವನ್ನು ನಾವು ಸಮರ್ಪಕ ನಿರ್ವಹಣೆ ಮಾಡ್ಬೋದು. ಇನ್ನು ಕೆಲವು ಸಂದರ್ಭದಲ್ಲಿ ಈ ದುಂಡಾಣು ಎಲೆ ರೋಗ ಬರ್ತದೆ, ಏನಪ್ಪ ಅಂತಂದರೆ ಈ ಒಂದು ರೆಕ್ಕೆಗಳ ಥರ ಬಂದಿರ್ತದಲ್ಲ ಅಲ್ಲಿ ಕಪ್ಪಗಾಗಿ ಆ ರೆಕ್ಕೆಗಳು ಮುರ್ಕೊಂಡು ಅಂದರೆ ಕೆಳಗೆ ಬಾಡ್ದಂಗಾಗಿ ಜೋತು ಬಿದ್ದಿರ್ತವೆ. ಇದು ಕೂಡ ಮುಖ್ಯವಾಗಿ ನಾವು ಪ್ರಮುಖವಾಗಿ ತೋಟವನ್ನು ಸಮರ್ಪಕ ನಿರ್ವಹಣೆ ಮಾಡೋದು ಭಾಳ ಪ್ರಮುಖವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಸಮರ್ಪಕವಾಗಿ ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ ಮತ್ತು ಎಲ್ಲೆಲ್ಲಿ ಗರಿಗಳು ಒಂದು ಕಪ್ಪಗಾಗಿ ಜೋತು ಬಿದ್ದಿರ್ತಾವಲ್ಲ ಅಂತ ಕತ್ತರಿಸಿ ತೆಗೆದು ಸುಟ್ಟಾಕಿ ನಂತರ ನಾವು ಈ ಸ್ಟ್ರೆಪ್ಟೋಸೈಕ್ಲಿನ್ ಎಂಬ ಒಂದು ಬ್ಯಾಕ್ಟೀರ್ ನಾಶಕವನ್ನು ಒಂದು ಲೀಟ್ರ್ ನೀರಿಗೆ ಅರ್ಧ ಗ್ರಾಮು ಪ್ಲಸ್ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮ್ ಇದನ್ನು ಹಾಕಿ ಸಿಂಪಡಣೆ ಮಾಡಿದರೆ ಈ ದುಂಡಾಣು ರೋಗವನ್ನು ನಾವು ನಿರ್ವಹಣೆ ಮಾಡ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಈ ಎಲಚಿಕೆ ರೋಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಎಲಚಿಕೆ ರೋಗ ಯಾಕೆ ಜಾಸ್ತಿ ಇದೆ ಅಂತಂತಂದರೆ ಇದಕ್ಕೂ ಕೂಡ ಬಹಳ ಮುಖ್ಯವಾಗಿ ನಾವು ಏನು ಕಾರಣ ಅಂತಂದರೆ ಅತಿಯಾದಂಥ ಒಂದು ನೀರು ಕೊಡೋಂಥದ್ದು ಮತ್ತು ಅತಿಯಾಗಿ ರಾಸಾಯನಿಕ ಗೊಬ್ಬರ ಕೊಡೋಂಥದ್ದು ಇದೆಲ್ಲ ಆಗಿದೆ. ಇದನ್ನು ಕೂಡ ನಾವು ಸಮರ್ಪಕವಾಗಿ ಸಿಂಪಡಣೆ ಮಾಡಬೇಕು ಅಂತಂದರೆ ಈ ಕಾರ್ಬನ್ ಡೈಆಕ್ಸೈಡ್ ಸಿಂಪಡಣೆ ಮಾಡ್ಬೋದು, ಜೊತೆಗೆ ಹೆಕ್ಸಾಕೋನಾಜೋಲ್ ಏನಿದೆ ಅದನ್ನು ಕೂಡ ನಾವು ಒಂದು ಲೀಟ್ರ್ ನೀರಿಗೆ 1 ಮಿಲಿ ಮತ್ತು ಜೊತೆಗೆ 1 ಮಿಲಿ ಅಂಟು ಇದು ಹಾಕೊಂಬಿಟ್ಟು ಸಿಂಪಡಣೆ ಮಾಡಿದರೆ ಈ ಒಂದು ರೋಗ ಏನು ಬಂದಿದೆ ಮತ್ತು ಇದನ್ನು ಕೂಡ ಸಮರ್ಪಕ ಸಿಂಪಡಣೆಯನ್ನು ಮಾಡ್ಬೋದು. ಇಷ್ಟು ಅಡಕೆಯಲ್ಲಿ ಬರುವಂಥ ರೋಗ ಮತ್ತು ಕೀಟಗಳು.
1: ಇನ್ನು ತೆಂಗಿನ ಬೆಳೆಗೆ ಬರುವಂತಹ ಪ್ರಮುಖವಾದ ಕೀಟಗಳು ಮತ್ತು ಅದರ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡಿ ಡಾಕ್ಟರ್ ಬಸವರಾಜ್ ಅವರೇ.
0: ಖಂಡಿತವಾಗಿಯೂ ತೆಂಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೈನಸರಸ್ ದುಂಬಿ ಜಾಸ್ತಿ ಆಗ್ತದೆ. ಇದೇನಪ್ಪ ಮಾಡುತ್ತೆ ಅಂತಂದರೆ ಸಾಮಾನ್ಯವಾಗಿ ಇದು ಉತ್ಪಾದನೆ ಆಗೋದು ತಿಪ್ಪೆ ಗೊಬ್ಬರದಲ್ಲಿ. ತಿಪ್ಪೆ ಗೊಬ್ಬರದಲ್ಲಿ ಪ್ರೌಢ ಹೆಣ್ಣು ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಬಂದಂಥ ಮರಿಗಳೇನು ಮಾಡ್ತವೆ ಅಂತಂದರೆ ತಿಪ್ಪೆ ಗೊಬ್ಬರ ತಿಂದು ಬದುಕ್ತವೆ. ತಿಪ್ಪೆ ಗೊಬ್ಬರ ತಿಂದು ಸುಮಾರು ಎಷ್ಟು ದಿವಸ ಅಂತಂದರೆ ಒಂದು 14-16 ನಂತರ ಕೋಶಾವಸ್ಥೆಗೆ ಹೋಗ್ತವೆ. 14-16 ವಾರ ಅಂತಂದರೆ ವರ್ಷಾನುಗಟ್ಟಲೆ ತಿಪ್ಪೆ ಗೊಬ್ಬರದ್ರೆ ಇರ್ತದೆ. ನಂತರ 3ನೇ ಹಂತ ಆದ ನಂತರ ಈ ಒಂದು ಮರಿ ಏನಿದೆ ಬೆಳವಣಿಗೆ ಹಂತದಲ್ಲಿ ಒಂದು ಮರಿ ಪ್ರೌಢಾವಸ್ಥೆ ಬರೋಂಥ ಮೊದಲು ಕೋಶಾವಸ್ಥೆಗೆ ಹೋಗ್ತದೆ. ಕೋಶಾವಸ್ಥೆ ಸುಮಾರು 4 ವಾರಗಳು ನಂತರ ಹೊರಗೆ ಬಂತು ಅಂತಂದರೆ ಆ ಒಂದು ಪ್ರೌಢ ಕೀಟ ಗಂಡು ಹೆಣ್ಣು ಎರಡಕ್ಕೂ ಏನಪ್ಪ ಆಹಾರ ಅಂತಂದರೆ 2-8 ವರ್ಷದ ತೆಂಗಿನ ಮರ ಏನಿದೆ ಅದು ಅಲ್ಲಿ ಹೋಗಿ ಎಳೆಯ ಒಂದು ಏನಂತಾರೆ ಅದಕ್ಕೆ ಗಿಣ್ಣಂತ ನೋಡಿ ಅದಿರ್ಬೋದು ಆ ಮೃದುವಾದ ಭಾಗ ಏನಿದೆ ಅದನ್ನೆಲ್ಲ ಕೊರೆದು ಲಿಂಗ ಅಂತಾರೆ. ಅದನ್ನು ಲಿಂಗವನ್ನು ಕೊರೆದು ತಿನ್ನೋದೇ ಇದರದ ಒಂದು ಜಾಯಮಾನ. ತಿಂದ ನಂತರ ಏನಾಗುತ್ತೆ ಅಂತಂದರೆ ಆ ಯಾವಾಗ ಆಗಾಗ್ಗೆ ಏನೊಂದು ಸುಳಿಗಳು ಬರ್ತಾಯಿರ್ತವೆ ನೋಡಿ, ಆ ಸುಳಿ ಭಾಗದಲ್ಲಿ ಏನಾರ ಒಂದು ಪ್ರೌಢ ಕೀಟ ತಿಂದರೆ ಆ ಸುಳಿಯಿಂದ ಹೊರಬಂದಂಥ ಎಲೆಗಳು ಕತ್ತರಿಸಿ ನೇತಾಡ್ತಿರ್ತವೆ. ರೈತರಲ್ಲಿ ನೋಡಿರ್ತಾರೆ ಯಾರೋ ಕತ್ತರಿಸ್ತಾರೆ ಅನ್ನೋದಿರ್ತವೆ. ಯಾಕೆಂದ್ರೆ ಅದು ಅಲ್ಲಿ ಪ್ರಮುಖವಾಗಿ ಅಲ್ಲಿ ಆಗಿರುವಂಥ ಹಾನಿ. ಈ ಪ್ರೌಢ ಕೀಟಗಳು ಅಲ್ಲಿ ಹೋಗಿ ತಿನ್ನೋದಿಲ್ಲ, ಅಲ್ಲಿ ಹಾನಿ ಮಾಡ್ತವೆ, ಅದರಿಂದ ಗರಿಗಳು ಕತ್ತರಿಸ್ದಂಗೆ ಬಿಡ್ತವೆ. ಕೆಲವು ಸಂದರ್ಭದಲ್ಲಿ ಅತಿಯಾದ ಎಲ್ಲೆಲ್ಲಿ ಸೀಬು ಒಂದು ಕುರಂಬಳೆಯನ್ನು ಕೊರಿತಾ ಇರ್ತಾವಲ್ಲ ಎಡಮಟ್ಟೆ ಅಲ್ಲ, ಅಂಥ ಸಂದರ್ಭದಲ್ಲಿ ಅವಾಗಿನ್ನೂ ಜಗಿದಂಥ ಹಸಿ ಪುಡಿ ಬರ್ತಾ ಇರ್ತದೆ. ಹಸಿ ಪುಡಿ ಬರ್ತಾ ಇದೆ ಅಂತಾಗ ರೈತ ತಿಳ್ಕೋಬೇಕು ಇಲ್ಲಿ ನಮಗೆ ರೈನಸರ ತುಂಬಿ ನಮ್ಮ ತೆಂಗಿಗೆ ಹಾನಿ ಮಾಡಿದೆ ಅಂತ. 2-8 ವರ್ಷಗಳೇನಿದೆ ತೆಂಗಿನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ, ಪ್ರಮುಖವಾಗಿ ಈ ಹುಳದಿಂದ. ಅವಾಗ ಏನು ಮಾಡಬೇಕು, ರೈತರೊಂದು ಕಬ್ಬಣದ ಒಂದು ಕೊಕ್ಕೆ ಕಡ್ಡಿ ಮಾಡಿಕೊಂಡು ಎಲ್ಲಿ ರಂಧ್ರ ಇದೆ ರಂಧ್ರಕ್ಕೆ ಒಂದು ಕೊಕ್ಕೆ ಕಡ್ಡಿ ಹಾಕಿ ಪ್ರೌಢ ಕೀಟ ಹೊರಗೆ ತೆಗಿಲೇಬೇಕು, ಇಲ್ಲಾಂದ್ರೆ ಕೊರ್ಕೊಂಡು ಒಳಗೆ ಹೋಗ್ತಾ ಇರ್ತದೆ. ತೆಗೆದಾದ ನಂತರ ಮತ್ತೆ ಇನ್ನೊಂದು ಹುಳ ಹೋಗಬಾರ್ದು ಅಂತಂದರೆ ಅದಕ್ಕೆ ಮರಳು ಜೊತೆಗೆ ಕ್ಲೋರೋಪೈರಿಫಾಸ್ ಮಿಶ್ರ ಮಾಡಿ ಆ ಒಂದು ರಂಧ್ರಕ್ಕೆ ಸಂಪೂರ್ಣವಾಗಿ ತುಂಬಬೇಕು. ನಂತರ ಏನು ಮಾಡಬೇಕು ಅಂತಂದರೆ ಎಡೆಮಟ್ಟೆ ಸಂದಿಗೆ ಆ ಒಂದು ಬೇವಿನ ಬೀಜದ ಕಷಾಯ ಇರ್ಬೋದು ಅಥವಾ ಬೇವಿನ ಪುಡಿ ಬೇವಿನ ಬೀಜ ಆ ಪುಡಿ ಮಾಡಿಬಿಟ್ಟು ಆ ಅಲ್ಲಲ್ಲಲ್ಲಲ್ಲಿ ಉದುರಿಸ್ಬಿಟ್ರೆ ಕಹಿ ಅಂಶ ಇದ್ದರೆ ಈ ಒಂದು ಹುಳ ಹತ್ತಿರ ಬರೋದಿಲ್ಲ. ಆಮೇಲೆ ನುಶಿ ಗುಳಿಗೆ ಅಂತ ನೋಡಿ ನ್ಯಾಪ್ತಲಿನ್ ಬಾಲ್ ಅಂತ ಇದನ್ನು ಕೂಡ ಅಲ್ಲಲ್ಲಿ ಎಡೆಮಟ್ಟೆ ಸಂದಿಗಳಿಗಿಟ್ಟು ಅಂತಂದರೆ ವಾಸನೆಯೂ ಕೂಡ ಈ ಒಂದು ಹುಳ ಬರೋದಿಲ್ಲ. ಅಕಸ್ಮಾತ್ ರಂಧ್ರ ಆಗಿದೆ ಹುಳ ನಮಗೆ ತೆಗಿಲಿಕ್ಕೆ ಸಿಗಲಿಲ್ಲ ಅಂತಂದರೆ 1 ಲೀಟರ್ ನೀರಿಗೆ 1-5 ಮಿಲಿ ಕ್ಲೋರೋಪೈರಿಫಾಸ್ ಹಾಕೊಂಬಿಟ್ಟು ಆ ರಂಧ್ರಕ್ಕೆ ನಾವು ಸುರಿತು ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಹುಳ ಒಳಗಡೆ ಇರೋದಿಲ್ಲ. ಆ ಒಂದು ಇದಕ್ಕೆ ಧಗೆಗೆ ಏನಾಗ್ತದೆ ಸುಡುತ್ತಲ್ಲ ಮೈಯನ್ನು ಹೊರಗೆ ಬಂದ್ಬಿಡ್ತದೆ, ಅಂಥ ಸಂದರ್ಭದಲ್ಲಿ ಆ ಹುಳ ನಾಶ ಮಾಡ್ಬೋದು. ಇಷ್ಟು ಮಾಡಬೇಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ರೈತ

0: ರೈನಸರಸ್ ದುಂಬಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಬಕೆಟ್ ಬಲೆ ಅಂತ ಬಳಸ್ತಾ ಇದ್ದಾರೆ. ಇದು ರೈತರು ತಗೊಂಡೋಗಿ ಏನು ಮಾಡ್ತಾರೆ ಅಂತಂದರೆ, ಮಾರಾಟಗಾರರು ಹೇಳೋದಿಲ್ಲ, ಇವರು ಕೂಡ ಕರೆಕ್ಟಾಗಿ ಕೇಳಿಸ್ಕೊಂಬರೋದಿಲ್ಲ, ತಗೊಂಡು ತಂದುಬಿಟ್ಟು ಅವ್ರ ತೋಟಕ್ಕೆ ಕಟ್ಬಿಡ್ತಾರೆ. ಇದು ತೋಟಕ್ಕೆ ನೀವು ಕಟ್ತು ಅಂತಂದರೆ ಇದ್ದುಬದ್ದು ಹುಳುಗಳೆಲ್ಲ ನಿಮ್ಮ ತೋಟಕ್ಕೆ ಬಂದುಬಿದ್ದು ಹೋಗ್ತವೆ. ಯಾಕಪ್ಪ ಅಂತಂದರೆ ಅದರಲ್ಲಿರೋದು ವಾಸನೆ ಏನಪ್ಪ ಅಂತಂದರೆ ಆಹಾರದ ವಾಸನೆ. ಗಂಡು ಹೆಣ್ಣು ಎರಡೂ ರೈನಸರ ದುಂಬಿಗಳು ಆಹಾರ ಹುಡುಕುವಾಗ ತೆಂಗಿನ ವಾಸನೆ ಕಣ್ಣು ಹಿಡ್ಕೊಂಡೇ ಬರ್ತವೆ. ಅದೇ ತೆಂಗಿನ ವಾಸನೆ ಈ ಒಂದು ಬಕೆಟಲ್ಲಿ ಒಂದು ಆಕರ್ಷಕ ವಸ್ತು ಏನಿಟ್ಟಿರ್ತಾರೆ ನೋಡಿ, ಆ ವಾಸನೆ ಇರ್ತದೆ. ಅವಾಗ ಏನು ಮಾಡ್ತದೆ, ಆಹಾರ ಇದೆ ಅಂತಂದ್ಬಿಟ್ಟು ಎಲ್ಲ ಹುಳುಗಳು ಬರ್ತವೆ, ಗಂಡು ಹೆಣ್ಣು. ಇದು ಲಿಂಗಾಕರ್ಷಕ ಅಲ್ಲ, ಆಹಾರ ಆಕರ್ಷಕ ಒಂದು ಬಕೆಟ್ ಮೇಲೆ. ಅವು ಬಂದಾಗ ಏನು ಮಾಡ್ತವೆ ಅಂತಂದರೆ ಬಕೆಟಿಗೆ ಬೀಳೋದ್ ಬದಲು ತೆಂಗು ಬೇಕಿತ್ತು ತೆಂಗು ಸಿಕ್ತು ಕೊರೆಯೋದು ಹೋಗಿ ತೆಂಗು ಹತ್ಕೊಂಬಿಡ್ತವೆ. ಅದರಿಂದ ನೀವು ನಿಜವಾಗಿಯೂ ನಿಯಂತ್ರಣ ಮಾಡಬೇಕು ಅಂತಂದರೆ ತೋಟದಿಂದ ಒಂದು 100 ಅಡಿಯಿಂದ ದೂರ ಇವು ಕಟ್ತು ಅಂತಂದರೆ ನಿಮ್ಮ ತೋಟವು ಆ ಕಡೆಗೆ ಹೋಗ್ತವೆ. ಯಾಕೆಂದರೆ ಆಹಾರ ವಾಸನೆ ಅಲ್ಲಿ ಬರ್ತಾ ಇದೆ, ಇನ್ನೊಂದು ತೋಟವು ಬಂದು ಅಲ್ಲಿಗೆ ಬಂದುಬಿಡ್ತವೆ. ಆವಾಗ ಎಲ್ಲರಿಗೂ ಅನುಕೂಲ ಆಗ್ತದೆ. ಆಮೇಲೆ ಒಂದು ಎರಡು ತಿಂಗಳಿಗೊಂದ್ಸರಿ ನೀರನ್ನ ಒಂದು ತುಂಬ್ತಾ ಇರಬೇಕು. ಆಮೇಲೆ ಬಕೆಟಲ್ಲಿ ಆಕರ್ಷಕ ವಸ್ತು ಲ್ಯೂರ್ ಅಂತಾರೆ, ಅದನ್ನು ಕಟ್ಟಿರ್ತಾರೆ, ಅದನ್ನು ತೆಗೆದು ಹೊಸ್ದಾಗಿ ಆಗ್ತಾಯಿತ್ತು ಅಂತಂದರೆ ನಿಮ್ಮ ತೋಟವು ಬಂದುಬಿಡ್ತವೆ, ಬೇರೆ ತೋಟವು ಬಂದುಬಿಡ್ತವೆ. ಅವ ಬಿದ್ದಂಥವನ್ನ ಹಿಡಿದು ನೀವು ನಾಶ ಮಾಡಬೇಕು, ಈ ರೀತಿ ಮಾಡಬೇಕಾಗಿದೆ. ಇಲ್ಲಿ ತಪ್ಪಾಗ್ತಾಯಿದೆ. ಸುಮಾರು ರೈತ ಬಾಂಧವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರ ತೋಟ ಕಟ್ಕೋತಾ ಇದ್ದಾರೆ, ಅವರಿಂದ ಹಾನಿ ಹೆಚ್ಚಾಗ್ತಾಯಿದೆ. ಇನ್ನು ಎರಡನೇದು ಏನಪ್ಪ ಅಂತಂದರೆ ನಿರ್ವಹಣೆ ಮಾಡಲೇಬೇಕು ಇವು ಅಂತಂದರೆ ಮೆಟರೈಸಿಯಂ ಅನಿಸೋಪ್ಲಿಯ ಎಂಬ ಶಿಲೀಂದ್ರನಾಶಕ ಸಿಗ್ತದೆ. ಇದನ್ನು ಏನು ಮಾಡಬೇಕು, ತಿಪ್ಪೆಗೆ ಸಿಂಪಡಣೆ ಮಾಡಿ. ತಿಪ್ಪೆಗೆ ಸಿಂಪಡಣೆ ಮಾಡಿದರೆ ಎಲ್ಲಿ ಪ್ರೌಢ ಕೀಟ ಇರ್ಬೋದು, ಮರಿಗಳಿರ್ಬೋದು, ಆ ಒಂದು ಹುಳುಕೆ ಈ ಒಂದು ಶಿಲೀಂದ್ರ ಹತ್ಕೊಂಬಿಡ್ತದೆ. ಹತ್ಕೋತು ಅಂತಂದರೆ ಪ್ರೌಢ ಕೀಟನೂ ಸತ್ತೋಗ್ತದೆ, ಆಮೇಲೆ ಮರಿಗಳು ಸತ್ತೋಗ್ತದೆ. ಅದೇ ರೀತಿ ಆ ಎಲ್ಲೆಲ್ಲಿ ಒಂದು ಪ್ರೌಢ ಕೀಟ ಹೋಗುತ್ತೆ ಅಲ್ಲಿ ಈ ರೋಗವನ್ನು ಇನ್ನೊಂದು ಹುಳುಕು ಅಂಟಿಸ್ತದೆ. ಇನ್ನೊಂದು ಈ ಮೆಟರೈಸಿಯಂ ಅನಿಸೋಪ್ಲಿಯ ಶಿಲೀಂದ್ರ ಆದರೂ ಕೂಡ ಯಾವುದೇ ಬೆಳೆಗೆ ಹಾನಿ ಮಾಡೋದಿಲ್ಲ, ಕೇವಲ ಆ ಒಂದು ಮರಿಗಳಿಗೆ ಮಾತ್ರ ಹತ್ಕೊಳ್ಳುತ್ತೆ, ಮೈಗೆ ಅದನ್ನು ನಾಶ ಮಾಡುತ್ತೆ. ಆಮೇಲೆ ಇನ್ನೊಂದು ಎರಡನೇದು ಬಹಳ ಮುಖ್ಯವಾಗಿ ಕೆಂಪುಮೂತಿ ಹುಳು. ಕೆಂಪುಮೂತಿ ಹುಳು ಇವತ್ತು ಹೆಚ್ಚಿನ ಒಂದು ಏನು ಪ್ರಮಾಣದಲ್ಲಿ ತೋಟವನ್ನು ಹಾಳು ಮಾಡ್ತಾಯಿದೆ. ಯಾಕೆ ಅಂತಂದರೆ ಇದು ಕಾಂಡಕ್ಕೆ ಹೊಡೆಯೋದು. ಸುಮಾರು ಎಳೆ ಕಾಂಡ ಏನಿರ್ತದೆ, ಒಂದು 5-6 ಅಡಿ ಕೆಳಗಡೆಗೆ ಇರೋಂಥ ಒಂದು ಕಾಂಡಕ್ಕೆ ಹೋಗಿ ಮೊಟ್ಟೆ ಇರ್ತದೆ. ಇಲ್ಲಿ ನಮ್ಮ ರೈತರು ಏನೋ ಒಂದು ಬಾಧೆ ಅಂತಂದರೆ ಬಾಧೆ ಹಾಕಿದ ಮೊದಲನೇ ನಮ್ಮ ರೈತರೇ ಹಾನಿ ಮಾಡಿರ್ತಾರೆ. ಹೇಗೆ ಅಂತಂದರೆ ಒಂದು ಟ್ರ್ಯಾಕ್ಟರ್ನ ಅಲ್ಲಿ ಹೋಗೋ ಹತ್ತಿರ ಹೋಗಿ ಅದಕ್ಕೆ ಕಾಂಡ ಗಾಯ ಮಾಡೋದು, ಕುಡ್ಲಲ್ಲಿ ಗಾಯ ಮಾಡೋದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಈ ಒಂದು ಬೇರೆ ಯಾವುದೇ ಒಂದು ಉಪಕರಣದಿಂದ ಗಾಯ ಆಯಿತು ಅಂತಂದರೆ ಅಲ್ಲಿ ಈ ಒಂದು ಹೆಣ್ಣದ ವಾಸನೆ ಏನು ಬರುತ್ತಲ್ಲ ಅದಕ್ಕೆ ಈ ಒಂದು ಪ್ರೌಢ ಕೀಟ, ಇಲ್ಲಿ ಹೆಣ್ಣು ಮಾತ್ರ, ಹೆಣ್ಣು ಆಕರ್ಷಣೆಗೊಂಡು ಅಲ್ಲಿ ಸಣ್ಣದಾಗಿ ಮೊಟ್ಟೆ ಇಟ್ಬಿಡ್ತದೆ. ಮೊಟ್ಟೆ ಅಕ್ಕಿ ಕಾಳ ಥರ ಇರ್ತದೆ ಅಷ್ಟೇ. ಮೊಟ್ಟೆಯಿಂದ ಬಂದಂಥ ಮರಿ ಹುಳು ಏನಾಗುತ್ತೆ, ಈ ಒಂದು ಕಾಂಡವನ್ನು ಕೊರ್ಕೊಂಡು ಒಳಗಡೆ ಹೋಯಿತು ಅಂತಂದರೆ ಸುಮಾರು 30-40 ಹುಳುಗಳು ಸೇರ್ಕೊಂಬಿಡ್ತವೆ. ಸೇರ್ಕೊಂಡು ಹುಳು ತಿಂತಾಯಿರ್ತವೆ, ಒಳಗಿಂದೇ ತಿರ್ಲದಕ್ಕೆ ಆಹಾರ ಕಂಡುಹಿಡಿದು ಭಾಳ ಕಷ್ಟ. ಹೆಂಗೆ ಕಂಡುಹಿಡ್ಬೋದು, ಸಣ್ಣದಾಗಿ ಕಾಂಡದ ಮೇಲೆ ಎಲ್ಲೋ ಒಂದು ಕಡೆ ರಂಧ್ರ ಆಗಿರ್ತದೆ, ಸಣ್ಣದ ಪುಡಿ ಬರ್ತಾ ಇರ್ತದೆ. ಆಮೇಲೆ ಗಿಡ ಆರೋಗ್ಯವೇ ಕಾಣ್ತಾ ಇರೋದಿಲ್ಲ, ಗರಿಗಳು ಯಾಕೆ ಒಣಗ್ದಂಗೆ ಕಾಣ್ತಾ ಇರ್ತವೆ. ಆವಾಗ ನೀವು ರಂಧ್ರ ಆಗಿರ್ತಲ್ಲ, ಒಂದು ಕಡ್ಡಿ ತಾನು ತೋರಿಸಿದ್ರೆ ಪೂರ್ತಿ ಒಳಗೋಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ. ಆಮೇಲೆ ಅದಕ್ಕೇನಪ್ಪ ಮಾಡಬೇಕು ಅಂತಂದರೆ ನಾವು ಕ್ಲೋರೋಪೈರಿಪಾಸ್, 1 ಲೀಟರ್ ನೀರಿಗೆ 5 ಮಿಲಿ ಕ್ಲೋರೋಪೈರಿಪಾಸ್ ಹಾಕಿ ಅಲ್ಲಿ ಫನ್ನಲ್ ಅಥವಾ ಲಾಳಿಕೆ ಮುಖಾಂತರ ಸಂಪೂರ್ಣವಾಗಿ ಒಳಗಡೆ ಹಾಕಿ ಜಿಗುಟು ಮಣ್ಣಿಂದ ಅದನ್ನು ಮುಚ್ಚಿದರೆ ಒಳಗಡೆ ಇರೋಂಥ ಪ್ರೌಢ ಕೀಟ, ಕೋಶವಸ್ತು ಇರೋಂಥವು, ಮರಿಗಳು ಎಲ್ಲ ಸತ್ತೋಗ್ತವೆ. ಒಂದು ಸಾರಿ ಮಾಡಾದಮೇಲೆ ಮತ್ತೊಮ್ಮೆ ಒಂದು ವಾರದ ನಂತರ ಅದೇ ರಂಧ್ರ, ಸುಮಾರು ರಂಧ್ರಗಳಿರ್ತವೆ, ಎಲ್ಲ ರಂಧ್ರಕ್ಕೂ ನಾವು ಮೇಲ್ಗಡೆಯಿಂದ ತುಂಬ್ಕೊಂಬರ್ಬೇಕಾಗುತ್ತೆ ಔಷಧಿನ, ನಂತರ ಮುಚ್ಚಬೇಕು, ಅವಾಗ ಹುಳುಗೆ ಸತ್ತೋಗ್ತದೆ. ಇದೊಂದು. ಆಮೇಲೆ ಎರಡನೇದಾಗಿ ರೈತರು ಕಾಂಡಕ್ಕೆ ಗಾಯ ಮಾಡಬಾರ್ದು, ಹಾಗಾಗಿ ಕಾಂಡದ ಮೇಲೆ ಏನಾದ್ರು ಸಮಸ್ಯೆ ಇದೆ ನೋಡ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ಅತಿಯಾಗಿ ಹಾನಿಯಾಗಿ ಗಿಡ ಸತ್ತೋಯಿತು ಅಂತಂದರೆ ರೈತರು ಏನು ಮಾಡ್ತಾರೆ, ಗಿಡ ಸತ್ತೋಗಿರ್ತದಲ್ಲ ಅದನ್ನು ಕತ್ತರಿಸಿ ಅಲ್ಲಿ ಬಿಟ್ಬಿಡ್ತಾರೆ. ನೀವು ಸುಟ್ಟರೂ ಕೂಡ ಹೋಗೋದಿಲ್ಲ, 100 ಹುಳುಗಳು ಒಳಗಡೆ ಹಾಗೇ ಇರ್ತವೆ. ಆದ್ದರಿಂದ ಅವನ ಗಿಡನ ನಾವು ಸಣ್ಣ ಸಣ್ಣ ತುಂಡು ಮಾಡಿ ಹುಳುಗಳನ್ನ ಆರಿಸಿ ನಂತರ ಅದನ್ನು ಸಂಪೂರ್ಣವಾಗಿ ಒಂದು ಬದಿನಲ್ಲಿ ಹಾಕಿ ಸುಟ್ಟಾಕಬೇಕು ಹೊರತು ಸುಮ್ಮನೆ ನೀವು ಕತ್ತರಿಸಿದ್ರೆ ಹುಳ ಎತ್ತಿ ಆರಾಮಾಗಿ ಒಳಗಿರ್ತವೆ. ಇದೊಂದು. ಇದು ನಿಯಂತ್ರಣ ಮಾಡೋಕ್ಕೂ ಕೂಡ ಬಕೆಟ್ ಬಲೆ ಇದೆ. ನಾವು ರೈನಸರಸ್ ದುಂಬಿಗೆ ಏನು ಹೇಳ್ದು ಅದೇ ರೀತಿ ಬಕೆಟ್ ಬಲೆ ಇದೆ. ಇದು ಕೂಡ ಗಂಡು ಹೆಣ್ಣು ಎರಡನ್ನೂ ಆಕರ್ಷಣೆ ಮಾಡುತ್ತೆ. ಇದು ಕೂಡ ಆಹಾರ ರೀತಿಯ ವಾಸನೆ ಬರುವಂಥ ಬಲೆ. ಇದನ್ನು ಕೂಡ ನಾವು ತೋಟದಿಂದ 100 ಅಡಿ ದೂರ 5 ಅಡಿ ಎತ್ತರ, ರೈನಸರ ದೊಂಬೆಗೂ ಕೂಡ 5 ಅಡಿ ಎತ್ತರ, ಇದಕ್ಕೂ ಕೂಡ 5 ಎತ್ತರದಲ್ಲಿಟ್ಟು ಆ ಒಂದರಲ್ಲಿ ನೀರು ಹಾಕಿ ಅದರಲ್ಲಿ ಹೆಂಡದ ವಾಸನೆ, ಹುಳಿ ವಾಸನೆ ಬರುವಂಥ ಮೊಸರು ಮಜ್ಜಿಗೆನೋ ಏನೋ ಹಾಕಿ ನಾವು ಬಿಟ್ಟು ಅಂತಂದರೆ ಅವ ಆಕರ್ಷಕ ವಸ್ತುನ ನೇತಾಕಿರ್ತಾರೆ, ಗಂಡು ಹೆಣ್ಣು ಎಲ್ಲ ಹೋಗಿ ಆ ನೀರಿಗೆ ಬಿದ್ದು ಸತ್ತೋಗ್ತವೆ. ಈ ರೀತಿ ಮಾಡಿ ಇವುಗಳ ನಾಶ ಮಾಡೋಕ್ಕೆ ಹೊರತು ಯಾವುದೇ ಸಿಂಪಡಣೆಯಿಂದ ಇದು ನಮಗೆ ನಿಯಂತ್ರಣಕ್ಕೆ ಬರೋದಿಲ್ಲ. ಇನ್ನು ತೆಂಗಿನ ನುಸಿ ಬಾಧೆ ಅಂತೂ ಬಂದಾಗ ಸುಮಾರು 10 ವರ್ಷದ ಮೇಲೇ ಆಗೋಯಿತು. ಈಗ ಸ್ವಲ್ಪ ಕ್ರಮೇಣವೇ ಕಡಿಮೆ ನುಸಿ ಬಾಧೆ ಕಡಿಮೆ ಆಗ್ತದೆ. ಯಾಕೆಂದರೆ ರೈತರಿಗೆ ಸ್ವಲ್ಪ ಒಂದು ಅವೇರ್ನೆಸ್, ಅಂದರೆ ಅವ್ರಿಗೆ ಒಂದು ಎಲ್ಲ ರೀತಿಯ ಒಂದು ಮಾಹಿತಿ ಗೊತ್ತಾಗಿದೆ ಏನು ಮಾಡ್ಬೋದು ಅಂತ. ಅಂದರೆ ಊಟ ಬಂದವನಿಗೆ ರೋಗವಿಲ್ಲ ಅಂತ ತೆಂಗಿಗೆ ನೀರು ಕೊಡಬೇಕು ಮತ್ತು ಪೋಷಕಾಂಶ ಕೊಡಬೇಕು. ಇಷ್ಟು ಕೊಡ್ತು ಅಂತಂದರೆ ತೆಂಗಿನ ಒಂದು ನುಸಿ ಬಾಧೆ ಏನಿದೆ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಯಾವ ಒಂದು ತೆಂಗಿನ ತೋಟವನ್ನು ಸರಿಯಾಗಿ ಸಮರ್ಪಕವಾಗಿ ನಿರ್ವಹಣೆ ಮಾಡಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ನುಸಿಗಳ ಬಾಧೆ ಜಾಸ್ತಿ ಆಗ್ತದೆ.
1: ಏನೇನು ಪೋಷಕಾಂಶ ಕೊಡಬೇಕು
0: ಈಗ ಬಹಳ ಮುಖ್ಯವಾಗಿ ನೋಡಿ, ಸಾರಜನಕ ಕೊಡಬೇಕಾಗುತ್ತೆ. ಈಗ ಒಂದು ಗಿಡಕ್ಕೆ ಒಂದು 50 ಕೆಜಿ ಸಾರಜನಕ, ಅಂದರೆ ಸಾವಯವ ಗೊಬ್ಬರ ಬೇಕು, ತಿಪ್ಪೆ ಗೊಬ್ಬರ ಒಂದು 2 ಮಂಕ್ರಿ, ಆಮೇಲೆ 5 ಕೆಜಿ ಅಷ್ಟು ಬೇವಿನ ಹಿಂಡಿ, 5 ಕೆಜಿ ಆಗಲಿರೋ ಕನಿಷ್ಠ 2-3 ಕೆಜಿ ನಾರ ಕೊಡಿ. ಆಮೇಲೆ ಜಿಪ್ಸಮ್ ಬೇಕೇ ಬೇಕು, ಜಿಪ್ಸಮ್ ಬೇಕು. ಆಮೇಲೆ ಬೋರ್ಯಾಕ್ಸ್ ಭಾಳ ಮುಖ್ಯ. ಯಾಕಪ್ಪ ಬೋರ್ಯಾಕ್ಸ್ ಭಾಳ ಮುಖ್ಯ ಅಂತಂದರೆ ಆ ತೊಟ್ಟನ್ನು ಬಿಗೆ ಇಟ್ಕೊಳುತ್ತೆ. ಯಾಕೆ ನುಸಿ ತೊಟ್ಟಿನ ಒಳಗಡೆ ಹೋಗಿ ನುಸುಲೋಗಿ ತಿಂತಾ ಇರ್ತವೆ, ಅದರಿಂದ ತೊಟ್ಟು ಬಿಗೆ ಇಟ್ಕೊಳುತ್ತೆ. ಆಮೇಲೆ ಹರಳುಗಳು ಉದುರೋದಿಲ್ಲ, ಅದರಿಂದ ಬೋರ್ಯಾಕ್ಸು ಮಹತ್ವ ಭಾಳ ಇದೆ. ಆದರೆ ಬೋರ್ಯಾಕ್ಸ್ ಏನಿದೆ ಇದನ್ನು 2 ವರ್ಷಕ್ಕೊಂದ್ಸರಿ ಅಷ್ಟೇ ಕೊಡಬೇಕು, ಅತಿಯಾಗಿ ಕೊಡೋಕ್ಕೋಗಬಾರ್ದು. ಆಮೇಲೆ ಯೂರಿಯಾ ಕೊಡಬೇಕಾಗ್ತದೆ, ಆಮೇಲೆ 2 ಕೆಜಿ ಅಷ್ಟು. ಆಮೇಲೆ ಸೂಪರ್ ಫಾಸ್ಫೇಟ್ ಒಂದು 2 ಕೆಜಿ ಬೇಕು. ಆಮೇಲೆ ಪೊಟ್ಯಾಶ್ ಇದು ಕೂಡ ಒಂದು 3-3.5 ಕೆಜಿ ಬೇಕು. ಇದನ್ನು ಏನಪ್ಪ ಮಾಡಬೇಕು ಅಂದರೆ ಒಂದು ವರ್ಷಕ್ಕೆ ಇಷ್ಟು ಅಂತ ಹೇಳ್ತೀವಿ, ಇದನ್ನು 2 ಭಾಗ ಮಾಡಿ ಜೂನ್ ಜುಲೈ ಮಳೆ ಆಗುತ್ತಲ್ಲ ಅವಾಗೊಂದ್ಸರಿ, ನಂತರ ಸೆಪ್ಟೆಂಬರ್ ಅಕ್ಟೋಬರ್ 2 ಬಾರಿ ಕೊಟ್ಟರೆ ಈ ಒಂದು ನುಸಿಯ ಸಮಸ್ಯೆ ನಿವಾರಣೆ ಆಗ್ತದೆ. ಆಮೇಲೆ ನಮಗೆ ನೀರಿದೆ ಅಂತಂದರೆ ಇದೇ ಗೊಬ್ಬರವನ್ನು ನಾವು 4 ಭಾಗ ಮಾಡ್ಕೋಬೋದು. 3 ತಿಂಗಳಿಗೊಂದ್ಸರಿ ಕೊಟ್ಕೊಳ್ಳೋದು, ನೀರು ಕೊಟ್ಟರೆ ಈ ನುಸಿ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಒಂದು 3-4 ವರ್ಷದಿಂದ ಈ ರೂಗೋಸ್ ಸುರುಳಿ ಬಿಳಿ ನೋಣ ಅಂತ ಬರ್ತಾಯಿದೆ. ಅದ್ರ ಜೊತೆಗೆ ಇವತ್ತೇನಾಗಿದೆ ಅಂತಂದರೆ ಕೇವಲ ಒಂದೇ ತಳಿಯಲ್ಲ, ಮೊದಲು ಒಂದೇ ಒಂದು ಸ್ಪೀಸೀಸ್ ಬಂದಿತ್ತು, ಈಗ 4 ಸೇರ್ಕೊಂಬಿಟ್ಟಿದ್ದಾರೆ ಬಿಳಿ ನೊಣಗಳೇ. ಇವು ಏನಪ್ಪ ಮಾಡ್ತಾವೆ ಅಂತಂದರೆ ತಳಗಿನ ಎಲೆಗಳ ಗರಿಗಳ ಹಿಂಭಾಗದ ಸೇರಿಕೊಂಡು ರಸ ಹೀರ್ತವೆ, ರಸ ಹೀರಿ ಅಲ್ಲೆಲ್ಲ ಸಿಹಿ ಅಂಟನ್ನು ಹಿಕ್ಕೆ ಹಾಕ್ತವೆ. ಎಲ್ಲೆಲ್ಲಿ ಹಿಕ್ಕೆ ಹಾಕ್ತವೆ ಅಲ್ಲಿಗೆ ಮಣ್ಣಲ್ಲಿರುವಂಥ ಕೆಲವು ಶಿಲೀಂಧ್ರಗಳು, ಅದನ್ನು ಕ್ಯಾಪ್ನೋಡಿಯಂ ಅಂತ ಕರಿತೀವಿ, ಆಕರ್ಷಣೆ ಆಗಿ ಆ ಒಂದು ಸಿಹಿ ಅಂಟಿನ ಮೇಲೆ ಮಳ್ಕೊಂಬಿಡ್ತವೆ. ಆಮೇಲೆ ಎಲ್ಲಿ ಕಪ್ಪಾಯಿತು ಈ ಗರಿ ಈ ಒಂದು ನುಸಿಗಳಲ್ಲಿ ಏನ್ಮಾಡ್ತಾವೆ ಮತ್ತೆ ಮೇಲ್ಗರಿಗಳು ಹೋಗ್ತವೆ, ಅಲ್ಲಿ ಮೊಟ್ಟೆನ ಮರಿಗಳು ಮಾಡಿಕೊಂಡು ಹಾನಿ ಮಾಡಿ ಅಲ್ಲಿಂದ ಸಿಹಿ ಅಂಟು ತಳಗಿನ ಗರಿಗಳ ಮೇಲಿದ್ದಾಗ ಮೇಲೂ ಕೂಡ ಮಸಿ ಆಗುತ್ತೆ. ಅದರಿಂದ ರೈತರು ಏನಂತ ಇದ್ದಾರೆ ಅಂತಂದರೆ ಮಸಿ ರೋಗ ಅಂತ ಕರೀತಾ ಇದ್ದಾರೆ. ಇದನ್ನು ನಿರ್ವಹಣೆ ಮಾಡೋಕ್ಕೆ ಈ ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಸಂಶೋಧನೆ ಮಾಡಿದಾಗ ಇದಕ್ಕೆ ಲಿಕ್ಯಾನಿಸೀಲಿಯಂ ಲಿಕ್ಯಾನಿ, ಮೊದಲು ಇದನ್ನು ಒಟ್ಟಿಸೀಲಿಯಂ ಲಿಕ್ಯಾನಿ ಅಂತ ಕರೀತಾ ಇದ್ದರು, ಇದು ಎಲ್ಲ ಕಡೆಯೂ ಸಿಗುತ್ತೆ. ಇದನ್ನು 1 ಲೀಟ್ರ್ ನೀರಿಗೆ 5 ಗ್ರಾಮ್ ಹಾಕೊಂಬಿಟ್ಟು ಕೆಲವು ಸಂದರ್ಭದಲ್ಲಿ ಅಂಟು ಅಂತ ಬರ್ತದೆ, ಅದನ್ನು ಕೂಡ ಸೇರಿಸ್ಕೊಂಡು ಎಲೆ ಹಿಂಭಾಗ ಅಂದರೆ ಎಲ್ಲೆಲ್ಲಿ ಈ ಒಂದು ಬಿಳಿ ನೊಣ ಕುಳ್ತ್ಕೊಂಡಿರ್ತದೆ ನೋಡಿ, ಆ ಎಲೆ ಹಿಂಭಾಗ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಈ ಮೊಟ್ಟೆ ಮತ್ತು ಸಣ್ಣ ಸಣ್ಣ ಮರಿಗಳು ಕೋಶ ಪ್ರೌಢ ಕೀಟ ಎಲ್ಲಕ್ಕೂ ಕೂಡ ಶಿಲೀಂಧ್ರ ಮೈ ಮೇಲೆ ಬಿದ್ದ ತಕ್ಷಣ ಒಂದು 15 ದಿನದಲ್ಲಿ ಅವುಗಳ ಮೈ ಮೇಲೆಲ್ಲ ಬೆಳ್ಕೊಂಡಾಗ ಅವಕ್ಕೆ ಶಿಲೀಂಧ್ರ ರೋಗ ಬಂದು ಸಾಯ್ತಾ ಇದ್ದಾವೆ. ಆಮೇಲೆ ಈ ರೋಗ 1-2 ಸಾರಿ ಸಿಂಪಡಣೆ ಮಾಡಿ ಏನಾಗ್ತದೆ ಅಂತಂದರೆ ಈ ರೋಗ ಒಂದು ಶಿಲೀಂಧ್ರ ನಾಶಕವನ್ನು ಅದು ಕ್ರಮೇಣವಾಗಿ ಮುಂದಿನ ಹಂಗಾಮಕ್ಕೆ ಕೂಡ ಹರಡ್ತಾ ಇದೆ. ಮತ್ತು ಇದು ಪರಿಸರ ಪ್ರಿಯವಾದಂಥ ಒಂದು ಪದ್ಧತಿ. ಈ ಒಂದು ಶಿಲೀಂಧ್ರ ಈ ಒಂದು ಬಿಳಿ ನೊಣಕ್ಕೆ ಬಿಟ್ಟರೆ ಯಾವುದೇ ಇತರೆ ಕೀಟಗಳಿಗೆ ಹಾನಿಯನ್ನು ಮಾಡ್ತಾ ಇಲ್ಲ. ಅಥವಾ ಈ ಒಂದು ಯಾವಾಗ ಶಿಲೀಂಧ್ರ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಬೇವಿನ ಎಣ್ಣೆ ಸಿಂಪಡಣೆ ಮಾಡ್ಬೋದು. 1 ಲೀಟ್ರ್ ನೀರಿಗೆ 10 ml ಬೇವಿನ ಎಣ್ಣೆ, 1-5 ಗ್ರಾಮ್ ಸಾಬೂನು ಹಾಕ್ಕೊಂಡು ಮೊನ್ನೆ ಎಲೆ ಹಿಂಭಾಗ ಅಂದರೆ ನೇರವಾಗಿ ಬಿಳಿ ನೊಣದ ಮೇಲೆ ಬೀಳಬೇಕು. ಬಿಳಿ ನೊಣದ ಮೇಲೆ ಬಿತ್ತು ಅಂತಂದರೆ ಅವು ಕೂಡ 1-5 ದಿನದಲ್ಲಿ ನಾಶವನ್ನು ಹೊಂದ್ತಾ ಇದ್ದಾವೆ. ಜೊತೆಗೆ ಸಿಂಪಡಣೆ ಏನಿದ್ರೂ ನಮಗೆ ಕೈಗೆಟಕ್ತವೆ ನೋಡಿ, ಅವಕ್ಕೆ ಅಷ್ಟೇ ಸಿಂಪಡಣೆ ಮಾಡಬೇಕು. ದೊಡ್ಡ ದೊಡ್ಡ ಗಿಡಕ್ಕೆ ಸಿಂಪಡಣೆ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಏನಪ್ಪ ಅಂದರೆ ನಮ್ಮ ಅದೃಷ್ಟಕ್ಕೆ ಇವತ್ತು ಬಿಳಿ ನೊಣದ ಒಂದು ಕೋಶ ಏನಿದೆ ಆ ಕೋಶವನ್ನು ತಿನ್ನೋಂಥ ಕೆಲವು ಪರತಂತ್ರ ಕೀಟಗಳು ಸ್ವಾಭಾವಿಕವಾಗಿ ತೋಟದಲ್ಲಿದ್ದಾವೆ. ಅವನ್ನ ನಾವು ಎನ್ಕಾರ್ಸಿಯಾ ನೋಯಿಸಿ ಅಂತ ಕರಿತೀವಿ. ದೆನ್ ಇನ್ನು ಕೆಲವು ಇನ್ನೂ ಬೇರೆ ರೀತಿಯ ಕೆಲವು ಗುಲ್ಗಂಜಿ ಹುಳುಗಳು ಕೂಡ ಇದ್ದಾವೆ. ಅವೇನಪ್ಪ ಮಾಡ್ತಾಯಿದ್ವು ಅಂತಂದರೆ ಅಲ್ಲಿ ತಿಂದು ಹಾನಿ ಮಾಡ್ತಾಯಿದ್ದಾವೆ, ನಾಶ ಮಾಡ್ತಾಯಿದ್ದಾವೆ. ಜೊತೆಗೆ ಒಂದು ಎನ್ಕಾರ್ಸಿ ಎಂಬ ಒಂದು ಪರತಂತ್ರ ಕೀಟ ಏನಿದೆ ಕಡಜಿ ಜಾತಿದು, ಇದು ಕೋಶವನ್ನು ನಾಶ ಮಾಡ್ತಾಯಿದೆ. ಯಾವ ಕೋಶಗಳು ಬಿಳಿ ನೋಡದ ಕೋಶವನ್ನು ನಾಶ ಮಾಡ್ತಿದೆ. ಆದ್ದರಿಂದ ದೊಡ್ಡದಾಗಿ ಏನು ಗಿಡ ಬೆಳೆದಿದೆ ಅದಕ್ಕೆ ನಾವು ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಈ ಒಂದು ಬಿಳಿ ನೊಣಗಳು ಸಮರ್ಪಕ ನಿಯಂತ್ರಣೆ ಆಗ್ತಾಯಿದ್ದೀವಿ. ಇನ್ನು ಬಹಳ ಮುಖ್ಯವಾಗಿ ಎಲ್ಲ ಕಡೆಯೂ ಅತಿಯಾಗಿ ಸಮಸ್ಯೆ ಮಾಡ್ತಾರೆ ಅಂತ ಒಂದು ಕೀಟ ಸುಮಾರು ಒಂದು 30-40-50 ವರ್ಷದಿಂದಲೂ ಇರುವಂಥದ್ದು ಅಂತಂದರೆ ತೆಂಗಿನ ಎಲೆ ತಿನ್ನುವಂಥ ಕಪ್ಪತಲೆ ಹುಳು. ಇದು ಬಹಳ ಅಪಾಯಕಾರಿಯಾಗಿದೆ. ಯಾಕೆಂತಂದ್ರೆ ಇದು ಎತ್ತರದ ಗಿಡ, ಸಣ್ಣ ಗಿಡ, ಮತ್ತು ಅವಾಗಿನ ಹಾಕಿರೋವಂಥ ಒಂದು ಸಸಿ ಮಡಿ ಯಾವುದಕ್ಕೂ ಬಿಡ್ತಾಯಿಲ್ಲ. ಅದು ಯಥೇಚ್ಛವಾಗಿ ಹಾನಿಯನ್ನು ಮಾಡ್ತಾಯಿದೆ. ಪ್ರೌಢಕೀಟ 3-4 ಪ್ರೌಢಕೀಟ ಆಗಿರ್ತದೆ ಗುಂಪುಗಳಲ್ಲಿ ಒಂದು ಮೊಟ್ಟೆಗಳಿರ್ತದೆ. ಮೊಟ್ಟೆಯಿಂದ ಬಂದಂಥ ಮರಿಗಳು ಏನು ಮಾಡ್ತವೆ ಅಂತಂದರೆ ಆ ಒಂದು ಎಲೆ ಹಿಂಭಾಗದಲ್ಲಿರೋಂಥ ಪತ್ರ ಹರಿತೇನಂತೀವಿ ಅದನ್ನು ಕೆರೆದು ಕೆರೆದು ತಿಂತದೆ. ಆಮೇಲೆ ಗೂಡು ಮಾಡ್ಕೊಳುತ್ತೆ, ಜಾಲರ ಮಾಡ್ಕೊಳುತ್ತೆ, ಜಾಲರ ಮಾಡ್ಕೊಂಡು ಒಳಗಡೆಲ್ಲ ಓಡಾಡ್ಕೊಂಡು ಅದು ತಿಂತಾ ಇರ್ತದೆ. ಆದ್ದರಿಂದ ಕೆಲವು ಸಂದರ್ಭದಲ್ಲಿ ಮಳೆ ಆಗಲಿ ಮತ್ತು ಸಿಂಪಡಣೆ ಮಾಡೋದು ಕೂಡ ಅದು ಸಿಗ್ತಾ ಇಲ್ಲ. ಆದರೂ ಕೂಡ ಇದನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಒಂದು ತೆಂಗಿನ ಒಂದು ಏನು ಸುಳಿ ಅಂತೀವಲ್ಲ ಅಲ್ಲಿಂದ ಒಂದು 120 ಸೆಂಟಿಮೀಟ್ರಷ್ಟು ದೂರದಲ್ಲಿರುವಂಥ ಗರಿ ಕತ್ತರಿಸ್ಬೋದು. ನಂತರ ನಾವೇನು ಮಾಡಬೇಕು ಅಂತಂದರೆ ಕತ್ತರಿಸಾದ ನಂತರ ನಾವು ಅದನ್ನು ಬೇಕಾದ್ರೆ ಸುಡ್ಬೋದು, ಇಲ್ಲ ಅಂತಂದರೆ ಸುಡೋದಿದ್ದು ಬೇಡ ಅಂತಂದರೆ ನಾವೇನು ಮಾಡ್ಬೋದು ಅಂತಂದರೆ ಈ ಪರತಂತ್ರ ಕೀಟ ಇದೆ ಗೋನಿಯೋಸಿಸ್ ನೆಪೆಂಟಿಡಿಸ್ ಅಂತ ಇದ್ದಾವೆ, ಬ್ರಾಕಿಮೇರಿಯಾ ಅಂತ ಇದ್ದಾವೆ, ಅವು ಏನಪ್ಪ ಮಾಡ್ತಾಯಿದ್ದೇವೆ ಅಂತಂದರೆ ಅವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ತೋಟಗಾರಿಕೆ ಇಲಾಖೆ ಇದನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಇದನ್ನು ಬಿಡುಗಡೆ ಏನಪ್ಪ ಮಾಡ್ತಾರೆ 15 ದಿನ ಗ್ಯಾಪಲ್ಲಿ ಒಂದು 3-4 ಬಾರಿ ಬಿಡ್ತು ಅಂತಂದರೆ ಒಂದು ವರ್ಷದಲ್ಲಿ ಖಂಡಿತವಾಗೂ ಇದನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಇನ್ನು ರೋಗ ಅಂತಂದರೆ ರೋಗದಲ್ಲಿ ಬಹಳ ಮುಖ್ಯವಾಗಿ ಈಗ ತೆಂಗಿನಲ್ಲೂ ಕೂಡ ಸುಳಿ ಕೊಳೆ ರೋಗ ಬರ್ತದೆ. ಅಡಿಕೆಯಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಕೂಡ ನಾವು ಪದ್ಧತಿಯನ್ನು ನಾವು ಅನುಸರಿಸ್ಬೋದು. ಇನ್ನು ಅಣಿಮೆ ರೋಗ ಅಂತ ಹೇಳಿದ್ದೀನಿ, ಅಡಿಕೆಯಲ್ಲಿ ಏನು ಹೇಳಿದೆ ಅದೇ ಪದ್ಧತಿ ಇಲ್ಲೂ ಕೂಡ ಆಗ್ತದೆ. ಇನ್ನು ರಸ ಸೋರೋ ರೋಗ ಕೊನೆಯದಾಗಿ, ರಸ ಸೋರೋ ರೋಗ ಏನು ಮಾಡ್ತದೆ ಅಂತಂದರೆ ಎಲ್ಲಿ ಯಥೇಚ್ಛವಾಗಿ ಒಂದು ಗೋಡು ಮಣ್ಣು ಹಾಕೋದು ಮತ್ತು ಕೆರೆ ಮಣ್ಣನ್ನು ತುಂಬೋದು ಮತ್ತು ಅನಶ್ಯವಾಗಿ ಗೋಡು ಹೊಡೆಯೋದು ಏನು ಮಾಡ್ತಾರೆ ಅಲ್ಲೂ ರಸೋರು ಬರ್ತದೆ. ಆಮೇಲೆ ಲಘು ಪೋಷಕಾಂಶಗಳು ಮತ್ತು ಮುಖ್ಯವಾದ ಪೋಷಕಾಂಶ ನಿರ್ವಹಣೆ ಮಾಡದೆ ಹೋದರೆ ಈ ಸಮಸ್ಯೆ ಆಗ್ತಾಯಿದೆ. ಅದು ದಯವಿಟ್ಟು ಮಣ್ಣು ಮರಳು ಮಿಶ್ರಿತ ಮಣ್ಣಿರಲಿ ಸಾಕು, ಅದನ್ನು ನಿರ್ವಹಣೆ ಮಾಡೋದು ಅಂತಂದರೆ ನೀವು ಸಾಕಷ್ಟು ಗಾಳಿ ಅಡಗ ಮಾಡಿ ಅಂತರ ಬೆಳೆ ಮಾಡ್ಕೊಳ್ಳಿ, ನೀರು ಕೊಡಿ, ಗೊಬ್ಬರ ಕೊಡಿ. ಕಾಂಡದಲ್ಲಿ ಎಲ್ಲೆಲ್ಲಿ ಕೆಂಪು ರಸ ಬರ್ತಾಯಿದೆ ಅದಕ್ಕೆ ಬೋರ್ಡ ಮಿಶ್ರಣವನ್ನು ಹಚ್ಚಿ ಮತ್ತು ಬೇರಿನ ಮುಖಾಂತರ ಹೆಕ್ಸಾಕೋನದಲ್ ಏನು ಅಡಿಕೆಗೆ ಹೇಳಿದ್ನಲ್ಲ ಅದೇ ರೀತಿ ಇದನ್ನು 100 ಮಿಲಿ ನೀರಿಗೆ 5 ಮಿಲಿ ಹಾಕ್ಕೊಂಡು ಬೇರೆ ಮುಖ ಉಪಚಾರ ಮಾಡಿದರೆ ಖಂಡಿತವಾಗೂ ರಸ ಸೋರ್ತಾ ಇದೆ ಕಾಂಡದಲ್ಲಿ ಅದು ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ಬೋದು.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ.
1: ನಾವು ನಮ್ಮೂರು

0: ಡಾಕ್ಟರ್ ಬಸವರಾಜ್ ಅವರೇ, ತೆಂಗು ಮತ್ತು ಅಡಿಕೆಯ ಪ್ರಮುಖವಾದ ಕೀಟರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ?
1: ಖಂಡಿತ ಹೇಳ್ತೀನಿ. 9449050746.
0: ಇನ್ನೊಮ್ಮೆ ಹೇಳ್ತೀರಾ?
1: 9449050746.
0: ಇನ್ನೂ ಒಂದು ಸರಿ ಹೇಳ್ಬಿಡಿ.
1: ಖಂಡಿತವಾಗಿಯೂ 9449050746.
0: ಒಳ್ಳೆಯದು ಡಾಕ್ಟರ್ ಬಸವರಾಜ್ ಅವರ, ಇದುವರೆಗೂ ಅಡಿಕೆ ಹಾಗೂ ತೆಂಗಿನ ಪೀಡೆಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ.
2: ತೆಂಗು ಮತ್ತು ಅಡಿಕೆ ಬೆಳೆಗಳ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಪರ್ಯಾಯ ಬೆಳೆ ಯೋಜನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನವಿದೆ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಹಣ್ಣು ಹೊನ್ನು
5: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಈ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ ಚಂದ್ರಗುರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ, 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಮಾಲ್ಡೋವಾ ಅಧ್ಯಕ್ಷೆ ಮಾಯಾ ಸಂಧು ಇಂದು ಚಿಸಿನೌದಲ್ಲಿ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವ್ಯಾಪಾರ ಮತ್ತು ಹೂಡಿಕೆ, ಕೃಷಿ, ಆರೋಗ್ಯ, ರಕ್ಷಣೆ, ನವೀಕರಿಸಬಹುದಾದ ಇಂಧನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ಯತೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ಕಡೆಯವರು ಪರಸ್ಪರ ಒಪ್ಪಿಕೊಂಡರು. ವ್ಯಾಪಾರ ಮತ್ತು ಹೂಡಿಕೆಯನ್ನು ಉತ್ತೇಜಿಸಲು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಉಭಯ ನಾಯಕರು ಒಪ್ಪಿಗೆ ಸೂಚಿಸಿದರು. ಕೃತಕ ಬುದ್ಧಿಮತ್ತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ವಿಶೇಷ ಕೋರ್ಸುಗಳು ಸೇರಿದಂತೆ ಮಾಲ್ಡೋವಾ ವೃತ್ತಿಪರರಿಗೆ ಭಾರತ ಐಟಿಇಸಿ ತರಬೇತಿ ಸ್ಪಾಟ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದರು. ಭಾರತದ ವಿದೇಶಿ ಸೇವಾ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸೈಬರ್ ರಾಜತಾಂತ್ರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಅವರು ಇದೇ ವೇಳೆ ಮಾಲ್ಡೋವಾ ರಾಜತಾಂತ್ರಿಕರನ್ನು ಆಹ್ವಾನಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ಹಲವು ಬಾರಿ ಮುಂದೂಡಲ್ಪಟ್ಟವು. ಬೆಳಿಗ್ಗೆ 11:00 ಲೋಕಸಭೆಯಲ್ಲಿ ದಿನದ ಕಲಾಪ ಆರಂಭವಾದಾಗ ಇತ್ತೀಚೆಗೆ ನಿಧನರಾದ 6 ಮಾಜಿ ಸದಸ್ಯರಿಗೆ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಕತಾರ್ನ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರಿಗೆ ಸಹ ಸದನ ಶ್ರದ್ದಾಂಜಲಿ ಸಲ್ಲಿಸಿತು. ಭಾರತ ಕತಾರ್ ಸಂಬಂಧಗಳನ್ನು ಬೆಸೆಯುವಲ್ಲಿ ಶೇಖ್ ಮೊಹಮ್ಮದ್ ಬಿನ್ ಖಲೀಫಾ ಅಲ್ ಥಾನಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅವರು 18 ವರ್ಷಗಳ ಕಾಲ ಕತಾರ್ನ ಅಮೀರ್ ಆಗಿ ಸೇವೆ ಸಲ್ಲಿಸಿದ್ದರು ಮತ್ತು ಆಧುನಿಕ ಕತಾರ್ಗೆ ಅಡಿಪಾಯ ಹಾಕಿದ್ದರು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಸಂತಾಪ ಸೂಚಕದ ನಂತರ ಸ್ಪೀಕರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದಾಗ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸೇರಿದಂತೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಷಯವನ್ನು ಎತ್ತಿದರು. ಸದನದ ಸುಗಮ ಕಾರ್ಯನಿರ್ವಹಣೆಗೆ ಸಹಕರಿಸುವಂತೆ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಪ್ರತಿಪಕ್ಷಗಳನ್ನು ಓಂ ಬಿರ್ಲಾ ಒತ್ತಾಯಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಸ್ಪೀಕರ್ ಸದನವನ್ನು ಮುಂದೂಡಿದರು. ಮಧ್ಯಾಹ್ನ 12:00 ಸದನ ಮತ್ತೆ ಸೇರಿದಾಗ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಇದರಿಂದಾಗಿ ಸ್ಪೀಕರ್ 30 ಕಾಲ ಸದನವನ್ನು ಮುಂದೂಡಬೇಕಾಯಿತು. ಎರಡನೇ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ದಿಲೀಪ್ ಸೈಕಿಯಾ ಸದನದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕು ಎಂದು ಹೇಳಿ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ ಕಾರಣ ಸದನವನ್ನು ಮಧ್ಯಾಹ್ನ 1:00 ಮುಂದೂಡಲಾಯಿತು. ಪದೇ ಪದೇ ಮುಂದೂಡಿಕೆಯಾಗಿ 6ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 3:00 ಲೋಕಸಭೆ ಸಭೆ ಸೇರಿದಾಗ ಸದನದಲ್ಲಿ ಇದೇ ರೀತಿಯ ಪರಿಸ್ಥಿತಿ ಉಂಟಾಗಿ ಪೀಠಾಸೀನಾಧಿಕಾರಿ ಅಂತಿಮವಾಗಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. 5ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2:30 ಮೇಲ್ಮನೆ ಸಭೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ನಿಗದಿತ ವ್ಯವಹಾರ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ನೀಟ್ ವಿಷಯದ ಕುರಿತು ಇಂದು ಸದನ 6 ಬಾರಿ ಮುಂದೂಡಲ್ಪಟ್ಟಿತು. ರಾಜ್ಯಸಭೆಯಲ್ಲಿ ಬೆಳಿಗ್ಗೆ 11:00 ಸದನ ಸೇರಿದಾಗ ಹೊಸದಾಗಿ ಆಯ್ಕೆಯಾದ ಸದಸ್ಯರ ಪ್ರಮಾಣ ವಚನದೊಂದಿಗೆ ಕಲಾಪ ಪ್ರಾರಂಭವಾಯಿತು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿಷಯವನ್ನು ಎತ್ತಲು ಪ್ರಯತ್ನಿಸಿದರು. ಆದರೆ ಗದ್ದಲ ಉಂಟಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಸದನವನ್ನು ಮೊದಲು ಮಧ್ಯಾಹ್ನ 12:00 ನಂತರ 12:30 ಹಾಗೂ ಮತ್ತೆ ಮಧ್ಯಾಹ್ನ 12:50 ಮುಂದೂಡಿದರು. ಮಧ್ಯಾಹ್ನ 2:00 ಸದನ ಮತ್ತೆ ಸೇರಿದಾಗ ಉಪಸಭಾಪತಿ ಹರಿವಂಶ್ ಸದನವನ್ನು ನಡೆಸಲು ಪ್ರಯತ್ನಿಸಿದರು. ಆದರೆ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮೊದಲು 2:30 ಮತ್ತು ನಂತರ ಅಂತಿಮವಾಗಿ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೆಟ್ರೋಲ್ನಲ್ಲಿ ಶೇಕಡಾ 20%ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಿಸುವ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ರಾಜ್ಯಸಭೆಯಲ್ಲಿ ಇಂದು ಲಿಖಿತ ಉತ್ತರ ನೀಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ, ಎಥೆನಾಲ್ ಮಿಶ್ರಣವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವೈಜ್ಞಾನಿಕ ಹಾಗೂ ತಾಂತ್ರಿಕ ಅಧ್ಯಯನಗಳು ಮತ್ತು ಸಂಬಂಧಿತ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. E20 ಹೊಸದಾಗಿ ಅಥವಾ ಹಠಾತ್ ಪರಿಚಯಿಸಲಾದ ಇಂಧನವಲ್ಲ. ಎಥೆನಾಲ್ ಅನ್ನು ಜಾಗತಿಕ ಮಟ್ಟದಲ್ಲಿ 100 ಶತಮಾನಕ್ಕೂ ಹೆಚ್ಚು ಕಾಲ ಸಾರಿಗೆ ಇಂಧನವಾಗಿ ಬಳಸಲಾಗುತ್ತಿದ್ದು, ಭಾರತದಲ್ಲಿ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು 2001ರಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆರಂಭಗೊಂಡಿತು ಎಂದು ಹೇಳಿದರು. ಎಥೆನಾಲ್ ಮಿಶ್ರಣವನ್ನು ಹಂತ ಹಂತವಾಗಿ ವೈಜ್ಞಾನಿಕ ಮೌಲ್ಯಮಾಪನ ಹಾಗೂ ಹಿತಾಸಕ್ತಿ ಪಕ್ಷಗಳ ಸಮಾಲೋಚನೆಯ ಆಧಾರದ ಮೇಲೆ ಹೆಚ್ಚಿಸಲಾಗಿದೆ. 2013-14ರಲ್ಲಿ ಶೇಕಡಾ 1.53ರಷ್ಟಿದ್ದ ಎಥೆನಾಲ್ ಮಿಶ್ರಣವು 2025-26ರಲ್ಲಿ ಶೇಕಡಾ 20%ಕ್ಕೆ ಏರಿಕೆಯಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ತಿಳಿಸಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಇಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ಕ್ಕೆ ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ಮಸೂದೆಯು ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರತುಪಡಿಸಿ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಈಗಿನ 33ರಿಂದ 37ಕ್ಕೆ ಹೆಚ್ಚಿಸಲು ಅವಕಾಶ ಕಲ್ಪಿಸುತ್ತದೆ. ಈ ವರ್ಷದ ಮೇ ತಿಂಗಳಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ತನಿಖೆಗೆ ಎಸ್ಐಟಿ ಸ್ಥಾಪಿಸಬಹುದೇ ಎಂಬುದರ ಕುರಿತು ಸೂಚನೆಗಳನ್ನು ಪಡೆಯುವಂತೆ ಸಾಲಿಸಿಟರ್ ಜನರಲ್ ಅವರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವನ್ನು ರಾಜಕೀಯಗೊಳಿಸದಂತೆಯೂ ಅದು ಪಕ್ಷಗಳನ್ನು ಕೇಳಿದೆ. ರಾಮಮಂದಿರ ದೇಣಿಗೆ ವಿವಾದವು ಅಪರಾಧದ ಒಂದು ಸರಳ ಪ್ರಕರಣವಾಗಿದ್ದು ಸರಿಯಾದ ತನಿಖೆಯನ್ನು ಖಚಿತಪಡಿಸಿಕೊಳ್ಳುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಗಳ ತನಿಖೆಗಾಗಿ ಎಸ್ಐಟಿ ರಚಿಸಲಾಗಿದೆ ಮತ್ತು ಈಗ ರಾಜ್ಯ ಪೊಲೀಸರು ಅದರ ತನಿಖೆ ನಡೆಸುತ್ತಿದ್ದಾರೆ ಎಂದು ಸಾಲಿಸಿಟರ್ ಜನರಲ್ ನ್ಯಾಯಾಲಯಕ್ಕೆ ತಿಳಿಸಿದರು. ಈ ತಿಂಗಳ 27ರಂದು ಸುಪ್ರೀಂಕೋರ್ಟ್ ಮತ್ತೆ ಅರ್ಜಿಯನ್ನು ವಿಚಾರಣೆ ನಡೆಸಲಿದೆ. ಆಗ ಉತ್ತರ ಪ್ರದೇಶ ಸರ್ಕಾರ ಈ ವಿಷಯದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ತಿಳಿಸಲಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಅಯೋಧ್ಯೆಯ ರಾಮಮಂದಿರದಲ್ಲಿ ದೇಣಿಗೆ ದುರುಪಯೋಗ

0: ಆರೋಪದ ಬಗ್ಗೆ ನ್ಯಾಯಯುತ ಮತ್ತು ಕಾಲಮಿತಿಯ ತನಿಖೆಯನ್ನು ಕೋರಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರು ಇಂದು ನವದೆಹಲಿಯಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮ ಸಚಿವ ಅಬ್ದುಲ್ಲಾ ಬಿನ್ ತೌಕ್ ಅಲ್ ಮರ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ವೇಗವಾಗಿ ಬೆಳೆಯುತ್ತಿರುವ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ ಸಹಕಾರದ ಅವಕಾಶವನ್ನು ಅನ್ವೇಷಿಸುವ ಕುರಿತು ಉಭಯ ಸಚಿವರು ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 443 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,709 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 96 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,239 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 96.45 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಲ್ಡೋವಾ ಅಧ್ಯಕ್ಷರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ನಿಯೋಗ ಮಟ್ಟದ ಮಾತುಕತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ಪ್ರತಿಪಕ್ಷಗಳ ಗದ್ದಲ, ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ಪೆಟ್ರೋಲ್ನಲ್ಲಿ ಶೇಕಡ 20ಕ್ಕಿಂತ ಹೆಚ್ಚಿನ ಎಥೆನಾಲ್ ಮಿಶ್ರಣ ಹೆಚ್ಚಳ ಇಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ಲೋಕಸಭೆಯಲ್ಲಿಂದು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸಲಗ ಚಿತ್ರದ ಗೀತೆ. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಸಂಯೋಜನೆ ಚರಣ್ ರಾಜ್, ಹಾಡಿದ್ದಾರೆ ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್.

ಕೇಳುಗರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ನೀವು ಕರೆ ಮಾಡಿ ಕಾರ್ಯಕ್ರಮದ ಕುರಿತಂತೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಇದೇ ಮಂಗಳವಾರ ಅಂದರೆ ನಾಳೆ 21 ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕಾರ್ಯಕ್ರಮದ ಮುಂದಿನ ಗೀತೆ ಚಕ್ರವರ್ತಿ ಚಿತ್ರದಿಂದ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಕಾರ್ಯಕ್ರಮದ ಕೊನೆಗೆ ಸೋನು ನಿಗಮ್ ಅವರು ಹಾಡಿರುವ ಗಾಳಿಪಟ ಚಿತ್ರದ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಕೇಳುಗರೆ, ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ.

0: ಸಮಯ ಸರಿಯಾಗಿ 8:15.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೇ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮಳೆಯ ನೆನಪುಗಳು ಈ ಕುರಿತು ವಿಶೇಷ ಚಿತ್ರಚಿತ್ತಾರ ಪ್ರಸ್ತುತಪಡಿಸುತ್ತಾರೆ ಸಂತ ಫಿಲೋಮನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್.
1: ಹಾಯ್ ಫ್ರೆಂಡ್ಸ್, ನಾನು ದಿವ್ಯಾ. ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜಲ್ಲಿ MSc ಸೈಕಾಲಜಿ ಓದ್ತಾ ಇದ್ದೀನಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಏನು ಮಾತಾಡ್ತಿದ್ದೀನಿ ಅಂತ ನಾನು ಹೇಳೋದಿಲ್ಲ, ನೀವೇ ಗೆಸ್ ಮಾಡಬೇಕು. ಅದಕ್ಕೆ ನಾನು ಒಂದು ಕ್ಲೂ ಕೊಡೋಕ್ಕೆ ಒಂದು ಒಗ್ಗಟ್ಟನ್ನು ಹೇಳ್ತೀನಿ, ಓಕೆನಾ? ರೆಕ್ಕೆ ಇಲ್ಲ, ಆದರೆ ಆಕಾಶದಿಂದ ಬರ್ತೀನಿ. ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದರೆ ಮಕ್ಕಳು ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಮೂಡುತ್ತೆ. ನಾನು ಯಾರು ಇನ್ನೊಂದ್ಸಲ ಹೇಳಬೇಕಾ? ಕೇಳಿಸ್ಕೊಳ್ಳಿ. ರೆಕ್ಕೆ ಇಲ್ಲ, ಆಕಾಶದಿಂದ ಬರ್ತೀನಿ. ಕಾಲಿಲ್ಲ, ಊರನ್ನೆಲ್ಲ ಸುತ್ತೀನಿ. ಬಂದರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ, ರೈತನ ಮುಖದಲ್ಲೂ ನಗು ಬರುತ್ತೆ. ನಾನು ಯಾರು? ಸ್ವಲ್ಪ ಯೋಚನೆ ಮಾಡಿ, ಯೋಚನೆ ಮಾಡಿ.

ಗೊತ್ತಾಗ್ಲಿಲ್ವಾ? ಮಳೆ. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋ ವಿಷಯ ಏನಂತಂದ್ರೆ ಮಳೆಗಾಲದ ನೆನಪುಗಳ ಬಗ್ಗೆ. ಇವತ್ತು ಬೆಳಗ್ಗೆ ಮನೆ ಬಾಗ್ಲು ಅಥವಾ ಕಿಟಕಿ ಓಪನ್ ಮಾಡಿದ ತಕ್ಷಣ ಆಕಾಶದ ಕಡೆ ನೋಡಿದ್ರ ಇವತ್ತೇನಾದ್ರೂ ಮಳೆ ಬರ್ಬೋದಾ ಅನ್ನೋ ಡೌಟು ನಿಮ್ಮನ್ಸಲ್ಲೂ ಬಂತಾ? ನಾನ್ ಮಾತ್ರ ಅಲ್ಲ, ನಮ್ಮಲ್ಲಿ ಎಲ್ರು ಕೂಡ ಹೀಗೆ ಮಾಡ್ತೀವಿ ಅಲ್ವಾ? ಯಾಕೇಳಿ? ಯಾಕಂದ್ರೆ ನಮ್ ಬದುಕು ಇನ್ನ ಮಳೆ ಜೊತೆ ಬೆಸ್ಕೊಂಡಿದೆ ಅಲ್ವಾ? ಮಳೆ ಅಂದ್ರೆ ಕೇವಲ ಆಕಾಶದಿಂದ ಬೀಳೋ ನೀರಲ್ಲ, ಅದೊಂಥರ ಎಮೋಷನ್ನು, ಅದೊಂಥರ ಮೆಮರಿ, ಅದೊಂಥರ ಹೋಪ್, ಮತ್ತೆ ಅದು ಬದುಕಿನ ಆಸೆ ಅಲ್ವಾ? ಮೊದಲ ಮಳೆ ಹನಿ ಮಣ್ಣಿಗೆ ಬಿದ್ದಾಗ ಆ ಬರೋಂಥ ಒಂದು ಫ್ರಾಗ್ರೆನ್ಸ್ ಆಗಿರ್ಬೋದು, ಆ ತಂಪಾದ ಗಾಳಿ ಆಗಿರ್ಬೋದು, ಮಳೆಯ ಮೇಲ್ಛಾವಣಿ ಮೇಲೆ ಬೀಳುವಂಥ ಟಪ್ ಟಪ್ ಅನ್ನೋ ಶಬ್ದ ಆಗಿರ್ಬೋದು, ಇವೆಲ್ಲ ನಮ್ಮ ಮನಸ್ಸನ್ನ ಎಷ್ಟೋ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ವಾ?

ಮಳೆ ಅಂದ್ರೆ ತಕ್ಷಣ ಏನ್ ನೆನಪಾಗುತ್ತೇಳೋ, ಈಗ ನೀವೇ ಹೇಳಿ ನಿಮಗೆ ಮಳೆ ಅಂದ ತಕ್ಷಣ ಏನ್ ನೆನಪಾಯ್ತೇಳಿ? ಬಿಸಿ ಬಿಸಿ ಕಾಫಿ, ಇನ್ ಕೆಲವ್ರಿಗೆ ಮೆಣಸಿನ್ಕಾಯಿ ಬಜ್ಜಿ. ಮಕ್ಳಿಗಂತೂ ಕೇಳಂಗೆ ಇಲ್ಲ, ಕಾಗದದ ದೋಣಿ, ನಾನಂತೂ ಹಂಗೆ ಮಾಡ್ತಿದ್ದಪ್ಪ. ರೈತನಿಗೆ ಒಂದು ಹೊಸ ಭರವಸೆ, ಹಿರಿಯರಿಗೆ ಹಳೆ ನೆನಪುಗಳು.

ಅದಕ್ಕೆ ಅನ್ಸುತ್ತೆ ಮಳೆ ಎಲ್ರು ಮನೆಗೆ ಒಂದೇ ರೀತಿ ಬೀಳ್ಬೋದು, ಆದ್ರೆ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಅದು ಬೇರೆ ಬೇರೆ ಸ್ಟೋರಿನೇ ಹೇಳ್ತಾ ಹೋಗುತ್ತೆ ಅಂತ. ಹಾಗಾದ್ರೆ ಇವತ್ತು ಆ ಮಳೆ ಕಥೆಗಳನ್ನ, ಅಂದ್ರೆ ಆ ಮಳೆ ದಿನಗಳ ನೆನಪುಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ನಾನಿದ್ದೀನಿ. ಮಳೆ ಅಂದ್ರೆ ನಮ್ ಲೈಫ್ ಅಲ್ಲಿ ಒಂದ್ ಭಾಗ ಇದ್ದಂಗೆ. ನಮ್ಮ ಸಾಹಿತ್ಯದಲ್ಲಾಗಿರ್ಬೋದು, ಜನಪದಗಳಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಇದರಲ್ಲೆಲ್ಲ ಮಳೆ ತನ್ನದೇ ಸ್ಥಾನನ ಪಡ್ಕೊಂಡಿದೆ. ಮಳೆ ಶುರು ಆದ್ರೆ ಸಾಕು, ಎಷ್ಟೋ ಸುಂದರ ಕನ್ನಡ ಹಾಡುಗಳು ಮನಸ್ಸಿನಲ್ಲಿ ತಾನಾಗೆ ಗುನ್ಗೋಕ್ ಶುರು ಆಗುತ್ತೆ. ಕೆಲವರು ಹಳೆಯ ಹಾಡುಗಳನ್ನ ನೆನಪಿಸ್ಕೊಳ್ತಾರೆ, ಇನ್ ಕೆಲವರು ಕಿಟಕಿ ಬಳಿ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಜೊತೆ ಮಳೆಯ ಸೌಂದರ್ಯವನ್ನ ಆಸ್ವಾದಿಸ್ತಾರೆ. ಹಾಡು ಮುಗಿದ್ರು ಮಳೆಯ ನೆನಪು ಮಾತ್ರ ಮನಸ್ಸಿನಲ್ಲಿ ಬಹಳ ಹೊತ್ತು ಇರುತ್ತೆ.

0: ನಮ್ ದೊಡ್ಡವರು ಒಂದ್ ಮಾತು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಮಳೆ ಬಂದ್ರೆ ಬೆಳೆ, ಬೆಳೆ ಬಂದ್ರೆ ನೆಮ್ಮದಿ ಅಂತ. ಎಷ್ಟ್ ಚಿಕ್ಕ ಮಾತು ಅಲ್ವಾ, ಆದ್ರೆ ಅದೊಂದು ದೊಡ್ಡ ಅರ್ಥನೆ ಇಡ್ಕೊಂಡಿದೆ. ಮಳೆ ಕೇವಲ ಹೊಲಗಳನ್ನ ಹಸ್ರಾಗ್ಸೋದಿಲ್ಲ, ಮನಸ್ಸನ್ನು ಕೂಡ ಹಸ್ರಾಗ್ಸುತ್ತೆ ಅಂತ. ನೋಡಿ, ಮಳೆ ಯಾರ ಮನೇನು ಕೇಳ್ಕೊಂಡ್ ಬರೋದಿಲ್ಲ. ಮಳೆ ಅರಮನೆ ಮೇಲೂ ಬೀಳುತ್ತೆ, ಗುಡಿಸಿದ ಮೇಲೂ ಬೀಳುತ್ತೆ. ಈ ನೇಚರ್ ನಮ್ಗೆ ಏನೊಂದು ಲೆಸನ್ ಹೇಳ್ಕೊಡುತ್ತೆ ಅಂತಂದ್ರೆ, ಎಲ್ಲರೂ ಕೂಡ ಈಕ್ವಲ್ ಆಗಿ ನೋಡ್ಬೇಕು ಅನ್ನೋದು ಹೇಳ್ಕೊಡುತ್ತೆ. ಅದಕ್ಕೆ ಕನ್ನಡದಲ್ಲಿ ಇನ್ನೊಂದು ಮಾತೇನಿದೆ ಅಂತಂದ್ರೆ, ಹನಿ ಹನಿ ಕುಡಿದ್ರೆ ಹಳ್ಳ ಅಂತ. ಈ ಗಾದೆ ಅನ್ನೋದು ಬರೀ ನೀರಿನ ಬಗ್ಗೆ ಮಾತ್ರ ಅಲ್ಲ, ನಾವು ಪ್ರತಿದಿನ ಮಾಡುವಂತ ಚಿಕ್ಕ ಚಿಕ್ಕ ಒಳ್ಳೆ ಕೆಲಸಗಳು ಒಂದು ದಿನ ದೊಡ್ಡ ಚೇಂಜಸ್ ನ ತರುತ್ತೆ, ಅದು ನಮ್ ಲೈಫ್ ಅಲ್ಲಿ ಲೆಸನ್ ನ ಹೇಳ್ಕೊಡುತ್ತೆ ಅಂತ ಹೇಳ್ಬೋದು.
1: ಹನಿ ಹನಿ ಕುಡಿದ್ರೆ ಹಳ್ಳ, ತೆನೆ ತೆನೆ ಕುಡಿದ್ರೆ ಬಳ್ಳ, ಹನಿ ಹನಿ ಕುಡಿದ್ರೆ

0: ಮಳೆ ಅಂದ್ರೆ ಮಕ್ಳಿಗೆ ಹಬ್ಬ ಅಂದ್ರೆ ಹಬ್ಬ. ಮಳೆ ಶುರು ಆಯ್ತು ಅಂದ್ರೆ ಸಾಕು, ಮನೆಯೊಳಗಿದ್ದ ಮಕ್ಳಿಗೆ ಹಾರ್ಲಿಕ್ಸ್ ಬೂಸ್ಟ್ ಕೊಟ್ರೆ ಎನರ್ಜಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮಳೆ ಬಂದ್ರೆ ಅಂತೂ ದೊಡ್ಡ ಎನರ್ಜಿ ಬಂದಂಗೆ ಆಗುತ್ತೆ. ಅಮ್ಮ ಹೊರಗೋಗ್ಬೇಡ ಅಂತ ಅಂದ್ರೆ ಮಕ್ಳು ಅಮ್ಮ ಹೊರಗೋಗ್ಬೋದಾ ಅಂತ ಅಮ್ಮನ ಕೇಳಿದ್ರೆ ಅಮ್ಮನ ಹತ್ರ ಏನಾಗಿರುತ್ತೆ ಹೇಳಿ, ಒದ್ದೆ ಆಗ್ಬೇಡ, ಒದ್ದೆ ಆದ್ರೆ ಜ್ವರ ಬಂದ್ರೆ ನಾನ್ ನೋಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಾವೇನ್ ಮಾಡ್ತಿದ್ವಿ, ಹೂ ಕಣಮ್ಮ ಹೋಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಆ ಕಡೆ ತಿರುಗಿದ ತಕ್ಷಣ ನಾವೇ ಓಡೋಗಿ ಮೇಲಿಂದ ಕೆಳಗ್ವರೆಗೂ ಫುಲ್ ಒದ್ದೆಯಾಗಿ ಬರ್ತಿದ್ವಿ. ಬಂದಾದ್ಮೇಲೆ ಅಮ್ಮನ ಬೈಗುಳನೋ ಬೈಗುಳ, ಬ್ಯಾಕ್ ಟು ಬ್ಯಾಕ್ ಬೈಗುಳ ಕೇಳಿಸ್ಕೊಂಡಿರೋ ಜೊತೆ ಟವಲ್ ನಲ್ಲಿ ಒರೆಸ್ಕೊಂಡು ಒಂದ್ ಕಪ್ ಹಾಲು, ಒಂದ್ ಕಾಫಿ, ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ. ಅಯ್ಯೋ, ಆ ರುಚಿ ಇನ್ನ ನನ್ನ ನಾಲ್ಗೆ ಮೇಲೆ ಇದೆ ಅನ್ಸುತ್ತೆ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.

ಫ್ರೆಂಡ್ಸ್, ನಿಮಗ್ ನೆನ್ಪಿದ್ಯಾ ಮಳೆ ಬಂದಾಗ ಕಾಗದದ ದೋಣಿ ಮಾಡಿದ್ದು? ಯಾರ್ ದೋಣಿ ದೂರ ಹೋಗುತ್ತೆ ಅಂತ ಫ್ರೆಂಡ್ಸ್ ಜೊತೆ ಫುಲ್ ಫೈಟ್ ಮಾಡ್ತಾ ಇದ್ವಿ. ದೋಣಿ ಮುಳ್ಕೊಂಡ್ರು ಏನ್ ನಮ್ಗೇನ್ ಬೇಜಾರಾಗ್ತಿರ್ಲಿಲ್ಲ. ಇನ್ನೊಂದ್ ಮಾಡ್ತಾ ಇದ್ವಿ, ಅದೇ ತಾನೆ ನಮ್ ಚೈಲ್ಡ್ಹುಡ್ ಅಂತಂದ್ರೆ. ಅಷ್ಟು ಚಿಕ್ಕ ಸಂತೋಷಗಳೇ ಎಷ್ಟು ಮೆಮೊರಿಯಾಗಿ ಉಳ್ಕೊಂಡಿದೆ ನೋಡಿ. ಆಗ ಮೊಬೈಲ್ ಇರ್ಲಿಲ್ಲ, ಸೆಲ್ಫಿ ಇರ್ಲಿಲ್ಲ, ಸ್ಟೇಟಸ್ ಹಾಕೋ ಅವಶ್ಯಕತೆನೂ ಇರ್ಲಿಲ್ಲ. ಮಳೆ ಬಂದ್ರೆ ಅದನ್ನ ಬದುಕ್ತಾ ಇದ್ವಿ. ಆದ್ರೆ ಇವತ್ತು ಮೊಬೈಲ್ ತೆಗೆದು ಫೋಟೋ ತಗೋತೀವಿ. ಒಂದ್ಸಲ ಯೋಚನೆ ಮಾಡಿ ನೋಡಿ, ಆಗ ನಾವು ಮಳೆನ ಕಣ್ಣಿಂದ ನೋಡ್ತಾ ಇದ್ವಿ, ಇವತ್ತು ಕ್ಯಾಮ್ರಾ ಮೂಲಕ ನೋಡ್ತಾ ಇದೀವಿ. ನಮ್ ಚೈಲ್ಡ್ಹುಡ್ ಅಲ್ಲಿ ಮಳೆ ಬಂದ್ರೆ ಕರೆಂಟ್ ಕೂಡ ಹೋಗ್ತಾ ಇತ್ತು. ಆಗ ಮನೆ ಮುಂಭಾಗ ಎಲ್ರು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಜ್ಜ ಕತೆ ಹೇಳ್ತಾ ಇದ್ರು, ಅಜ್ಜಿ ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಮಾಡ್ಕೊಡ್ತಾ ಇದ್ರು. ಅಪ್ಪ ತಮ್ಮ ಶಾಲೆ ದಿನಗಳ ಬಗ್ಗೆ ಹೇಳ್ತಾ ಇದ್ರು. ಅಮ್ಮ ಆ ಮಳೆಲಿ ನಾವ್ ಎಷ್ಟು ಆಟ ಆಡ್ತಿದ್ವಿ ಗೊತ್ತಾ ಅಂತ ಶುರು ಮಾಡ್ತಾ ಇದ್ರು. ಆ ಕ್ಷಣಗಳಲ್ಲಿ ಕರೆಂಟ್ ಇರ್ಲಿಲ್ಲ, ಆದ್ರೆ ಮನೆಯೊಳಗೆ ಸಂಬಂಧಗಳ ಬೆಳಕು ಇತ್ತು. ಬಹುಶಃ ಅದಕ್ಕೆ ಮಳೆ ಕೇವಲ ಭೂಮಿಯನ್ನ ಒದ್ದೆ ಮಾಡೋದಿಲ್ಲ, ಮನಸ್ಸನ್ನ ಒದ್ದೆ ಮಾಡುತ್ತೆ ಅಂತ ಹೇಳೋದು.

ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಲಾ? ಒಂದು ಮೊದಲನೇ ಮಳೆ ಹನಿ ಇರುತ್ತೆ ಅಲ್ವಾ, ಒಣ ಮಣ್ಣಿನ ಮೇಲೆ ಬಿದ್ದಾಗ ಹರಡುವಂತಹ ವಿಶಿಷ್ಟ ಫ್ರಾಗ್ರೆನ್ಸ್ ಅನ್ನ ಸೈಂಟಿಫಿಕ್ ಆಗಿ ಪೆಟ್ರಿಕೋರ್ ಅಂತ ಕರೀತಾರೆ. ಅಂದ್ರೆ ಮಣ್ಣು ಮತ್ತೆ ಸಸ್ಯಗಳಿಂದ ಬಿಡುಗಡೆ ಆಗುವಂತ ನ್ಯಾಚುರಲ್ ಅಂಶ ಇರುತ್ತೆ ಅಲ್ವಾ, ಮಳೆ ಹನಿಗಳ ಜೊತೆ ಗಾಳಿಯಲ್ಲಿ ಬೆರೆತಾಗ ಆ ಫ್ರಾಗ್ರೆನ್ಸ್ ಬರುತ್ತೆ ಅಲ್ವಾ, ಅದಕ್ಕೆ ಮೊದಲ ಮಳೆಯ ವಾಸನೆ ನಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವು ಮಳೆ ಬಗ್ಗೆ ಮಾತಾಡುವಾಗ ಇನ್ನೊಬ್ರನ್ನ ಮರಿಲೇಬಾರ್ದು, ಅದು ನಮ್ ಫಾರ್ಮರ್ಸ್. ಮಳೆ ಬಂದಾಗ ನಾವು ಆಹಾ ಎಷ್ಟು ಚೆನ್ನಾಗಿದೆ ಮಳೆ ಅಂತ ನಾವು ಒಳಗಡೆ ಕೂತಿರೋರು ಹೇಳ್ತೀವಿ. ಅದೇ ಬಸ್ ಸ್ಟ್ಯಾಂಡಿಂದ ಮನೆಗೆ ಬರೋರು, ಸ್ಕೂಲಿಂದ ಮನೆಗೆ ಬರೋರು ಆದ್ರೆ ಅಯ್ಯೋ ಈ ಹುಚ್ಚು ಮಳೆ ಇವಾಗಲೇ ಬರಬೇಕಾಯ್ತಾ ಅಂತ ಹೇಳ್ತಾರೆ. ಆದರೆ ರೈತ ಮಾತ್ರ ಆಕಾಶದ ಕಡೆ ನೋಡ್ಬಿಟ್ಟು ಹಾ ಅಂತ ಒಂದು ನಿಟ್ಟಿಸ್ರು ಬಿಡ್ತಾನೆ. ಯಾಕೆ ಗೊತ್ತಾ, ಅವನಿಗೆ ಮಳೆ ಅಂದರೆ ಕೇವಲ ತಂಪಲ್ಲ, ಅದೊಂಥರ ಅವನಿಗೆ ಲೈಫ್ ಇದ್ದಂಗೆ. ಒಂದು ಬೀಜನ ಮಣ್ಣಲ್ಲಿ ಹಾಕಬೇಕಾದ್ರೆ ಅವನು ಬೀಜ ಮಾತ್ರ ಹಾಕೋದಿಲ್ಲ, ಅವನ ಕನಸುಗಳನ್ನ, ಅವನ ಇಡೀ ಫ್ಯಾಮಿಲಿ ಫ್ಯೂಚರನ್ನ ಹಾಕ್ತಾನೆ. ಮೊದಲ ಮಳೆ ಹನಿ ನೆಲಕ್ಕೆ ಬಿದ್ದಾಗ ಅವನ ಕಣ್ಣಲ್ಲಿ ಬರುತ್ತಲ್ಲ ಹೊಳಪು, ಆ ಮಾತಲ್ಲಿ ಹೇಳೋದು ಕಷ್ಟ ಫ್ರೆಂಡ್ಸ್.

ವರ್ಷ ನೀವು ಗಮನಿಸಿರ್ಬೋದು, ಕೆಲವೊಂದ್ ಕಡೆ ಮಳೆ ನಿರೀಕ್ಷಿಸಿದಷ್ಟು ಆಗಿಲ್ಲ ಅಲ್ವಾ? ಈಗ ಜುಲೈ ತಿಂಗಳು ಮುಂಗಾರು ತನ್ನ ಸೊಬಗನ್ನ ನಿಧಾನವಾಗಿ ಹರಡ್ತಾ ಇದೆ. ಮಳೆ ಹೀಗೆ ಸಮತೋಲನವಾಗಿ ಸುರಿದು ನಮ್ಮ ಎಲ್ಲಾ ಅಣೆಕಟ್ಟುಗಳು ತುಂಬಿ ಕೆರೆ ಕಟ್ಟೆಗಳು ಜೀವವನ್ನ ಪಡ್ಕೋಬೇಕು. ಈ ವರ್ಷ ನೀರಿನ ಅಭಾವ ಯಾರಿಗೂ ಕೂಡ ಆಗ್ಬಾರ್ದು ಅನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಮಳೆ ಅಂದ್ರೆ ಕೇವಲ ಪ್ರಕೃತಿಯ ಬ್ಯೂಟಿ ಅಷ್ಟೇ ಅಲ್ಲ, ಪ್ರತಿಯೊಂದು ಮನೆಯ ಬದುಕಿನ ನೆಮ್ಮದಿ ಕೂಡ ಹೌದು. ಕೆಲವೆಡೆ ರೈತರು ಇನ್ನಾ ಆಕಾಶದತ್ತ ನೋಡ್ತಾ ಇನ್ನೊಂದು ಒಳ್ಳೆ ಮಳೆ ಬಂದ್ರೆ ಸಾಕಪ್ಪ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬೇರೆಯವರು ಅಂತ ಯಾಕೆ ಹೇಳ್ಬೇಕು, ನಮ್ಮಪ್ಪನೇ ರೈತ, ನಾವು ಶುಂಠಿ ಬೆಳಿತೀವಿ, ನಾವು ಶುಂಠಿ ಬೆಳೆದ್ಮೇಲೆ ಚೆನ್ನಾಗಿ ನೀರು ಹೊಡಿಲೇಬೇಕಲ್ವಾ? ಅಲ್ಲೇನಾಗುತ್ತೆ ಅಂತಂದ್ರೆ ಈಗ ಬೋರ್ ಕೊರ್ಸಿ ಕೊರ್ಸಿ ಈಗ ನೀರೇ ಇಲ್ಲ ಕೆಲವೊಂದ್ ಕಡೆ. ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಮಳೆಗೋಸ್ಕರ ಕಾಯ್ತಾ ಇದ್ದೀವಿ, ಮಳೆ ಬರಲಿಲ್ಲ ಅಂದ್ರೆ ಅರ್ಧ ಗಂಟೆಗೆ ಹೋಗ್ಬಿಟ್ಟು ನೀರು ಹೊಡಿಬೇಕು. ಅವಾಗ ಏನಾಗುತ್ತೆ, ಕಣ್ಣಿಗೆ ನಿದ್ದೆ ಇಲ್ಲ, ನೈಟ್ ಎಲ್ಲ ಫುಲ್ ಎಚ್ಚರ ಆಗಿರ್ಬೇಕು. ನೋಡಿ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಲ್ವಾ? ನಾವು ನಗರಗಳಲ್ಲಿ ಅಂದ್ರೆ ಸಿಟಿಗಳೆಲ್ಲ ಈಗ ಮಳೆ ಬಂತು ಅಂದ್ರೆ ಸಾಕು ಟ್ರಾಫಿಕ್ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಅದೇ ಮಳೆಗೋಸ್ಕರ ಎಲ್ಲೋ ಒಂದ್ ಕುಟುಂಬ ಪ್ರಾರ್ಥನೆ ಮಾಡ್ತಿರ್ಬೋದಲ್ವಾ? ಅದಕ್ಕೆ ಹೇಳೋದು, ನೀರಿನ ಬೆಲೆ ಬಾಯಾರದವನಿಗೆ ಗೊತ್ತು ಅಂತ, ಮಳೆಯ ಬೆಲೆ ರೈತನಿಗೆ ಗೊತ್ತಾಗೋದು ಅಂತ. ಮಳೆ ಎಲ್ರಿಗೂ ಒಂದೇ ತರ ಬೀಳ್ಬೋದು, ಆದ್ರೆ ಅದ್ರ ಅರ್ಥ ಮಾತ್ರ ಪ್ರತಿಯೊಬ್ಬರು ಲೈಫಲ್ಲೂ ಬೇರೆ ಬೇರೆನೆ ಆಗಿರುತ್ತೆ. ಹೀಗಾಗಿ ಮುಂದಿನ ಸಲ ಏನಾದ್ರೂ ಮಳೆ ಬಂದಾಗ ಅಯ್ಯೋ ಬಟ್ಟೆ ಒದ್ದೆ ಆಗುತ್ತೆ, ಅಯ್ಯೋ ನಾನು ಒದ್ದೆ ಆಗ್ತೀನಿ ಅನ್ನೋಕ್ಕೂ ಮುಂಚೆ ಯೋಚನೆ ಮಾಡಿ, ಈ ಮಳೆಯಿಂದ ಎಷ್ಟು ರೈತರ ಮುಖದಲ್ಲಿ ನಗು ಬರ್ಬೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಅಲ್ವಾ ಫ್ರೆಂಡ್ಸ್. ಕೆಲವೊಮ್ಮೆ ಅನ್ಸುತ್ತೆ ಮಳೆ ನೀರ್ ಮಾತ್ರ ಕೊಡೋದಷ್ಟೇ ಅಲ್ಲ, ಲೈಫಿಗೆ ಒಂದು ಬ್ಯೂಟಿಫುಲ್ ಲೆಸನ್ಸ್ ಕೂಡ ಕೊಡುತ್ತೆ ಅಂತ. ಮೊದಲನೇದಾಗಿ ಬಂದು ತಾಳ್ಮೆ ಅನ್ನೋದು. ನೋಡಿ ಸಮ್ಮರ್ ಆಗಿನೇ ಮಳೆ ಬರೋದಲ್ವಾ, ಹಂಗೆ ನಮ್ಮ ಲೈಫಲ್ಲೂ ಅಷ್ಟೇ, ಕಷ್ಟ ಬಂದ್ರೇನೆ ಸುಖ ಬರೋದು. ಅದರಿಂದ ಕಷ್ಟ ಬಂದ ತಕ್ಷಣ ಧೈರ್ಯ ಕಳ್ಕೋಬಾರ್ದು ಅನ್ನೋದು ಮಳೆ ನಮ್ಗೆ ಹೇಳ್ಕೊಡೋಂತ ಫಸ್ಟ್ ಲೆಸನ್.

ಸೆಕೆಂಡ್ ಬಂದು ಹಂಚ್ಕೊಳ್ಳೋದು. ಮಳೆ ಯಾರಿಗೂ ಭೇದ ಭಾವ ಮಾಡಲ್ಲ. ಮರದ ಮೇಲೂ ಬೀಳುತ್ತೆ, ಗಿಡದ ಮೇಲೂ ಬೀಳುತ್ತೆ, ಶ್ರೀಮಂತರ ಮನೆ ಮೇಲೂ ಬೀಳುತ್ತೆ, ಬಡವ್ರ ಮನೆ ಮೇಲೂ ಬೀಳುತ್ತೆ. ಈ ಒಂದು ನೇಚರು ಎಲ್ಲರೂ ಈಕ್ವಲ್, ನಾವು ಹಾಗೆ ಬದುಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲರೂ ಈಕ್ವಲ್ ಆಗಿರ್ಬೇಕು ಅಂತ ಅದು ಹೇಗೆ ನೋಡುತ್ತೋ ಹಾಗೆ ನಾವು ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಇನ್ನೊಂದು ಲೆಸನ್ ಏನಂದ್ರೆ, ಚಿಕ್ಕದನ್ನು ಯಾವತ್ತೂ ಕೂಡ ಕಡೆಗಣಿಸ್ಬಾರ್ದು ಅಂತ. ಒಂದು ಹನಿ ನೀರಿಂದ ಏನಾಗುತ್ತಪ್ಪ ಅಂತ ಅನ್ಸ್ಬೋದು, ಆದರೆ ಲಕ್ಷಾಂತರ ಹನಿಗಳು ಸೇರಿ ನದಿಯಾಗುತ್ತೆ, ಅಣೆಕಟ್ಟನ್ನು ತುಂಬಿಸುತ್ತೆ, ಹೊಲಗಳಿಗೆ ಜೀವವನ್ನು ಕೊಡುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ, ಹನಿ ಹನಿ ಸೇರಿದ್ರೆ ಹಳ್ಳ ಅಂತ. ನಾನು ಆಗ್ಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಈ ಗಾದೆ ಕೇವಲ ನೀರಿನ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಲೈಫ್ ಬಗ್ಗೆನೂ ಹೌದು. ಪ್ರತಿದಿನ ಒಂದು 5 ನಿಮಿಷ ಓದಿದ್ರು ಕೂಡ, ಒಂದು ಒಳ್ಳೆ ಮಾತಾಡಿದ್ರು ಕೂಡ, ಬೇರೆಯವ್ರಿಗೊಂದು ಹೆಲ್ಪ್ ಮಾಡಿದ್ರು ಕೂಡ, ಮುಂದೊಂದು ದಿನ ದೊಡ್ಡ ಬದಲಾವಣೆಗೆ ಕಾಣಿಸ್ಕೋಬಹುದು. ಅದು ಮೇ ಬಿ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗಿರ್ಬೋದು ಅಲ್ವಾ? ಹಂಗೆ ಮೋಡ ತನ್ನೊಳಗಿರೋ ನೀರನ್ನ ತುಂಬಿಕೊಂಡು ಟೈಮ್ ಬಂದಾಗ ಮಳೆಯಾಗಿ ಸುರಿಯುತ್ತೆ. ನಮ್ಮ ಮನಸ್ಸು ಕೆಲವೊಮ್ಮೆ ನೋವಾಗಿರ್ಬೋದು, ಚಿಂತೆಗಳಾಗಿರ್ಬೋದು, ಅಥವಾ ಹ್ಯಾಪಿನೆಸ್ ಆಗಿರ್ಬೋದು, ಎಲ್ಲಾನ ತುಂಬಿಕೊಂಡಿರ್ತೀವಿ. ಆದರೆ ಯಾರಾದರೂ ಒಬ್ರು ಆತ್ಮೀಯರ ಜೊತೆ ಅಥವಾ ನಮಗೆ ಬೇಕಾಗಿರೋ ಕ್ಲೋಸ್ ಫ್ರೆಂಡ್ಸ್ ಜೊತೆ ಹಂಚಿಕೊಂಡಾಗ ಮಳೆ ಸುರಿದಾಗ ಹೇಗೆ ಆಕಾಶ ಫುಲ್ ಖಾಲಿ ಖಾಲಿಯಾಗಿ ಇರುತ್ತೆ ಅಲ್ವಾ, ಹಂಗೆ ನಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ.

ಬಹುಶಃ ಅದಕ್ಕೆ ಅನ್ಸುತ್ತೆ, ಮಳೆ ಬಂದಾಗ ನಮ್ಮ ಮನಸ್ಸು ಏನೋ ಹೇಳ್ಕೊಳಕಾಗದಷ್ಟು ಒಂಥರ ಖುಷಿ ಆಗೋಂಥರ ಒಂಥರ ಪೀಸ್ ಅನ್ನೋ ಥರ ಫೀಲ್ ಆಗೋದು. ಮಳೆ ಶುರು ಆಗ್ತಿದ್ದಂಗೆ ಮನೇಲಿ ಒಂದು ಸೀನ್ ಕಾಮನ್ ಆಗಿರುತ್ತೆ ಫ್ರೆಂಡ್ಸ್. ಬಟ್ಟೆ ಒಳಗೆ ತಗೊಳ್ರಿ ಅಂತ ಅಮ್ಮ ಅಡುಗೆ ಮನೆಗೆ ಹೋಗ್ತಾ ಇದ್ರಿ, ಅಪ್ಪ ಫುಲ್ ಸ್ಪೀಡಲ್ಲಿ ಓಡೋಗಿ ಬಟ್ಟೆ ತಗೋತಾರೆ, ಮಕ್ಕಳು ಮಾತ್ರ ಒದ್ದೆ ಆಗೋಕ್ಕೆ ಸಿಕ್ಕಿದೆ ಚಾನ್ಸು ಅಂತ ಹೊರಗೆ ಓಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಮನೆಯೆಲ್ಲ ಬಟ್ಟೆಗಳ ಸ್ಟ್ಯಾಂಡ್ ಮೇಲೆ ಇದ್ರೆ ಬಾಗಿಲ ಬಳಿ ಚಪ್ಪಲಿಗಳ ಸಾಲುಗಳು ನಿಂತಿರ್ತದೆ. ಅಡುಗೆ ಮನೆಯಿಂದ ಬಿಸಿ ಬಿಸಿ ಚಾ ವಾಸನೆ ಬರ್ತಾ ಇದ್ರೆ ಹೊರಗೆ ಮಳೆಯ ಶಬ್ದ, ಒಳಗೆ ಮನೆಯವ್ರ ಮಾತುಗಳು, ಆ ಕ್ಷಣದಲ್ಲಿ ದೊಡ್ಡ ಖುಷಿ ಏನಂದ್ರೆ ಏನೂ ಆಗಿರೋದಿಲ್ಲ. ಫ್ರೆಂಡ್ಸ್, ಕಾಮನ್ ಆಗಿ ನಿಮಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂದರೆ ಲೈಫಲ್ಲಿ ಅತ್ಯಂತ ಸುಂದರ ಕ್ಷಣಗಳು ಇಂಥ ಚಿಕ್ಕ ಚಿಕ್ಕ ಮಳೆ ದಿನಗಳಲ್ಲೇ ಹುಡ್ಕೊಂಡಿರುತ್ತೆ ಅಲ್ವಾ. ಈಗ ನೀವು ಯಾರಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂದರೆ, KSETC ಬಸ್ ಸೀಟಲ್ಲಿ ಕುತ್ಕೊಂಡು ಕಿಟಕಿ ಸೈಡ್ ನೋಡ್ತಾ ಇದ್ರೆ ಒಳಗಡೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಕಿಟಕಿ ಗಾಜಿನ ಮೇಲೆ ಜಾರೋಂಥ ಹನಿಗಳು, ಕಿವಿಯಲ್ಲಿ ಇಷ್ಟ ಆಗಿರೋ ಕನ್ನಡ ಹಾಡುಗಳು, ಯಾರೂ ಮಾತಾಡಿಸ್ತಾ ಇರಬಾರ್ದು ಪಕ್ಕದಲ್ಲಿ ಸುಮ್ಮನೆ ಹೊರಗಡೆ ನೋಡ್ತಾ ಕೂತ್ಕೊಂಡಿರೋದು, ಆ ಟ್ರಾವೆಲ್ ಇರುತ್ತಲ್ಲ ಅದನ್ನು ಹೇಳ್ಕೊಳ್ಳೋಕೆ ವರ್ಡ್ಸ್ಗಳೇ ಇರೋದಿಲ್ಲ. ಎಷ್ಟು ಸುಂದರವಾಗಿರುತ್ತೆ ಅಲ್ವಾ ಆ ಜರ್ನಿ.

ಒಂದ್ ವಿಷಯ ಗೊತ್ತಾ, ಮಳೆ ಯಾರನ್ನೂ ಕಾಯೋದಿಲ್ಲ. ಯಾರನ್ನು ಖುಷಿಯಾಗಿರ್ಲಿ, ದುಃಖದಲ್ಲಿರ್ಲಿ, ಕೆಲ್ಸದಲ್ಲಿರ್ಲಿ, ಅಥವಾ ಯಾರನ್ನಾರು ನೆನಪಿಸ್ಕೊಳ್ತಾ ಇರ್ಲಿ, ಮಳೆ ತನ್ನ ಟೈಮಿಗೆ ಬರುತ್ತೆ, ತನ್ನ ಟೈಮಿಗೆ ಹೋಗುತ್ತೆ. ಬಹುಶಃ ಜೀವನ ಕೂಡ ಹಾಗೆ ಇರಬೇಕು. ಒಳ್ಳೆ ಟೈಮ್ ಬಂದಾಗ ಅದನ್ನ ಮನ್ಸಾರೆ ಬದುಕಬೇಕು. ಕಷ್ಟದ ಸಮಯ ಬಂದಾಗ ಕೃಷ್ಣ ಅರ್ಜುನನಿಗೆ ಹೇಳಿದಂಗೆ ಇದು ಕೂಡ ಕಳೆದು ಹೋಗುತ್ತೆ ಬಿಡುಗುರು ಅನ್ನೋ ನಂಬಿಕೆ ಇರಬೇಕು. ಯಾಕಂದ್ರೆ ಎಷ್ಟೇ ದೊಡ್ಡ ಮಳೆ ಆಗಿದ್ರು ಕೂಡ ಕೊನೆಗೆ ಆಕಾಶ ಮತ್ತೆ ಬೆಳಗಲೇಬೇಕು. ಅಯ್ಯೋ ಫ್ರೆಂಡ್ಸ್, ನಿಮ್ ಜೊತೆ ಮಳೆ ನೆನಪುಗಳ ಬಗ್ಗೆ ಮಾತಾಡ್ತಾ ಹೊರಗಡೆ ಈಗ ಮತ್ತೆ ಮಳೆ ಶುರು ಆಗಿದೆ. ಇವಾಗ ನಾನ್ ಹೋಗಿ ಬಿಸಿ ಬಿಸಿ ಕಾಫಿ ಮತ್ತೆ ಬಜ್ಜಿ ತಿಂತೀನಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ಆಕಾಶವಾಣಿ ಫ್ರೆಂಡ್ಸ್ಗೆಲ್ರಿಗೂ ಬಾಯ್.

ಪ್ರಸ್ತುತಪಡಿಸಿದವರು ಮೈಸೂರಿನ ಸಂತ ಫಿಲೋಮನಾ ಕಾಲೇಜಿನ ವಿದ್ಯಾರ್ಥಿನಿ ದಿವ್ಯಾ ಬಿಎನ್. ಸಂಕಲನ ತೇಜಸ್ವಿನಿ ಗಿರೀಶ್ ಹಾಗೂ ಶೀತಲ್ ಬೆಳಗಲಿ. ಇದು ಇಂದಿನ ಯುವವಾಣಿ.

ಸಮಯ ಸರಿಯಾಗಿ 9:30. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎಸ್ ರಾಜಲಕ್ಷ್ಮಿಯವರ ವೀಣಾವಾದನ. ಆರಂಭಕ್ಕೆ ತ್ಯಾಗರಾಜರ ಕೃತಿ ಮೇಲುಕೋವಯ್ಯ, ಭೌಳಿರಾಗ ಖಂಡಛಾಪುತಾಳ.

ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನವನ್ನು ಆಲಿಸಬಹುದು. ಇವರೊಂದಿಗೆ ವಯಲಿನ್ನಲ್ಲಿ ಕೇಶವ ಮೋಹನ್ ಕುಮಾರ್, ಮೃದಂಗದಲ್ಲಿ ಕೇಶವದತ್ತ ಹಾಗೂ ಘಟ ಸಹಕಾರವನ್ನು ನೀಡಿದ್ದಾರೆ ಎಸ್ ಮಂಜುನಾಥ್. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೇದನೂರು ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಕೇಳಬಹುದು. ನಾಳೆ ರಾತ್ರಿ 8:30 ರಂಗಗೀತೆಗಳ ಕಾರ್ಯಕ್ರಮದಲ್ಲಿ ಆರ್ ಪರಮಶಿವನ್ ಅವರಿಂದ ಸದಾರಮೆ ನಾಟಕದ ಹಾಡುಗಳನ್ನು ಆಲಿಸಬಹುದು.

ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹತೇಯಸ್ ಅವರ ಹಾಡುಗಾರಿಕೆ. ಆಕಾಶವಾಣಿ ಮೈಸೂರು FM 100.6, ಸಮಯ 10 ಗಂಟೆ.

ಕಾರ್ಯಕ್ರಮದ ಮೊದಲಿಗೆ ಕಾಡು ಕುದುರೆ ಚಿತ್ರದ ಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಕಲ್ಪನಾ ಶಿರೂರ್ ಹಾಗೂ ಸಂಗಡಿಗರು, ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಚಂದ್ರಶೇಖರ ಕಂಬಾರ.

ಇನ್ನು ಮುಂದೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನದ ಆಟೋ ರಾಜ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಸುವರ್ಣ ಸೇತುವೆ ಚಿತ್ರದ ಗೀತೆ, ಸಾಹಿತ್ಯ ಗೀತಾಪ್ರಿಯ, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಗುರಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

ಸಮಯ 10:31:25. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಜಾನಕಿ ಅವರು ಹಾಡಿರುವ ರಾಮ ಲಕ್ಷ್ಮಣ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ, ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಮುಂದಿನ ಗೀತೆ ಹೃದಯ ಸಂಗಮ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಜಾನಕಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

ಈಗ ಕೇಳುತ್ತಾ ಇರುವ ಚಿತ್ರದ ಗೀತೆ, ಕ್ಷಮಿಸಿ, ಈಗ ಕೇಳುತ್ತಿರುವ ಗೀತೆ ತ್ರಿಮೂರ್ತಿ ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಸವಿ ನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ರವಿಚಂದ್ರ ಚಿತ್ರದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನದಲ್ಲಿ ಚಲಿಸುವ ಮೋಡಗಳು ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರುವ ಪ್ರೇಮಾನುಬಂಧ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯದಾಗಿ ಅವಳೇ ನನ್ನ ಹೆಂಡತಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 7:30 ಸೇವಾವಾಹಿನಿ. 7:45 ಮಧ್ಯಾಹ್ನ, 2:40 ಸಂಜೆ, 5:35 ರಾತ್ರಿ, 7:45 ಹಾಗೂ 8:15 ಕನ್ನಡ ಚಿತ್ರಗೀತೆಗಳು. 8:30 ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಿಥುನ್ ರಾಧಾಕೃಷ್ಣ ಅವರ ಮ್ಯಾಂಡೋಲಿನ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ ಸರಣಿ 1 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ, ಆರ್ ಲೋಕೇಶ್ವರಿ ಹಾಗೂ ಬಿಜಿ ಕವಿತಾ. ಮಧ್ಯಾಹ್ನ 12:05 ವನಿತಾ ವಿಹಾರ. ಮಂಡ್ಯದ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದದತ್ತ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಮಂಡ್ಯದ ಸದ್ದಾಂ ತಗ್ಗಹಳ್ಳಿಯವರಿಂದ ಸಣ್ಣ ಕತೆ ಅವಳೆಂದರೆ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಂಗಳೂರಿನ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀದೇವಿ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಹಾಡಿದ್ದಾರೆ ಡಾಕ್ಟರ್ ಸ್ನೇಹಶ್ರೀ. 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹತಿ ಎಸ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಸತ್ಯವಾನ ಸಾವಿತ್ರಿ. ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಅಪೋಲೋ ಬಿಜಿಎಸ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಮಕ್ಕಳಲ್ಲಿ ಮೂಳೆ ಆರೋಗ್ಯ ಹಾಗೂ ರೊಬಾಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂಡ್ ಆರ್ಥ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ ಶ್ರೇಯಸ್ ಆಳ್ವ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರವೇಶಾತಿ ಕುರಿತು ಪ್ರವೇಶಾತಿ ವಿಭಾಗದ ನಿರ್ದೇಶಕರು ಹಾಗೂ ಉಪಕುಲಸಚಿವರಾದ ಎಂವಿ ನಂದೀಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್. ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ, ನಾವು ನಮ್ಮೂರು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ. ಈ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ ಚಂದ್ರಗುರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:30 ರಂಗಗೀತೆಗಳು, ಆರ್ ಪರಮಶಿವನ್ ಅವರಿಂದ ಸದಾರಮೆ ನಾಟಕದ ಹಾಡುಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನೇದನೂರು ಕೃಷ್ಣಮೂರ್ತಿಯವರ ಹಾಡುಗಾರಿಕೆ. ಕೇಳುಗರೆ, ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:05 ಇದೆ. ಇದೀಗ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಆರ್ ಎಸ್ ರಘು. Monsoon session of Parliament began on a stormy note today. Both houses of Parliament witnessed multiple adjournments following uproar by opposition parties over various issues, including the neat paper case.

ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 100.6 ನಿಲಯದ ನಾಳಿನ ಪ್ರಸಾರ ಕಾರ್ಯ ಮುಂಜಾನೆ 5:53 ಆರಂಭವಾಗುವುದು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಹನ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.